ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ, ಆಷಾಢ ಮಾಸದ 5ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ದ್ವಾದಶಿ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 26ನೇ ತಾರೀಖು ಶುಕ್ರವಾರ. ಸಮಯ 5:58:43. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಚಿನ್ಮಯಿ ಮಾಡುವ ಬೆಳಗಿನ ನಮಸ್ಕಾರಗಳು.

0: ಅವರಿಗೆ 6:35 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಮಾಲಜಿ ಬೆಂಗಳೂರು. ಪ್ರಸ್ತುತಿ ಟಿಎಸ್ ಗೋಪಾಲ್. 7:30 ಸೇವಾವಾಹಿನಿ. 7:45 8:30 ಹಾಗೂ 9:35 ಚಿತ್ರಗೀತೆಗಳು. 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ. ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಶ್ರೀಕಿರಣ್ ಅವರ ಕೊಳಲು ವಾದನ. 10:30 ಹಾಗೂ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ. ಪ್ರಸ್ತುತಿ ಆಹಿರಿ ಪುಟ್ಟಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು ಎನ್ ಹೇಮಾ ಅವರಿಂದ. 12:45 ಕಾದಂಬರಿ ವಿಹಾರ. ಕೃಪಾಕರ್ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕಾದಂಬರಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತ್ಕುಮಾರ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಸಂಧ್ಯಾ ಎಂಎ ಅವರಿಂದ. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ. ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಮತ್ತು ತಂಡದವರಿಂದ ನಾಗಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ನಾಟಕ ಬಂಗಾರದೊಡವೆ ಬೇಕೆ ನೀರೇ. ರಚನೆ ಗಾಯತ್ರಿ ಚಂದ್ರಶೇಖರ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 4:30 ವೃತ್ತಿ ಮಾರ್ಗದರ್ಶನ ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳ ಕುರಿತು ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರ್ ಆದ ಪದ್ಮಶ್ರೀ ಅರಸ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. 5:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮಾನ್ಸ್ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. Prime Minister Narendra Modi met Queen Maxima of the Netherlands, the UN Secretary General's Special Advocate for Financial Health, in New Delhi yesterday. Mr. Modi stated that during the meeting they discussed how India's digital public infrastructure-led revolution is making financial services more accessible and affordable, enhancing ease of living and empowering people at scale. The Prime Minister added that India remains committed to sharing its experience with partner countries across the world. Prime Minister Modi will be on a state visit to Seychelles from 27th to 29th of this month to attend the Golden Jubilee celebrations of the National Day of Seychelles as the guest of honour. Prime Minister last visited Seychelles in 2015. External Affairs Ministry said in a statement.

0: ಇದುವರೆಗೂ ಗೀತಾರಾಧನಾ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚಿಂತನ, ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ.
3: ಮೊಹರಂ ಮುಸ್ಲಿಮರಲ್ಲಿ ಹಬ್ಬಗಳನ್ನು ದೈವಿಕ ಘಟನೆ ಎಂಬ ನಂಬಿಕೆಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ. ಹಬ್ಬಗಳು ಮಾನವನಲ್ಲಿ ತ್ಯಾಗ, ನಿಷ್ಠೆ, ನೈತಿಕ ಮೌಲ್ಯ, ಧಾರ್ಮಿಕ ಶ್ರದ್ಧೆಗಳನ್ನ ಬಲಗೊಳಿಸುತ್ತವೆ. ಭಾವೈಕ್ಯದ ಪ್ರತೀಕವಾದ ಮೊಹರಂ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. ಮೊಹರಂ ಇಸ್ಲಾಂ ಸಂವರ್ಷದ ಪ್ರಥಮ ತಿಂಗಳು. ಈ ತಿಂಗಳ ಅರ್ಧಚಂದ್ರ ದುಃಖದ ಸಂಕೇತವಾಗಿದೆ. ಇಸ್ಲಾಂ ಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಹಜರತ್ ಹಸೇನ್ ಹುಸೇನ್ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ. ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರ್ ಅವರ ಪುತ್ರಿ ಬಿಬಿ ಫಾತಿಮಾ, ಅವರ ಪತಿ ಹಜರತ್ ಅಲಿ, ಇವರು 4ನೇ ಖಲೀಫರಾಗಿದ್ದರು. ಖಲೀಫಾ ಎಂದರೆ ರಾಜಕೀಯ ಮತ್ತು ಧಾರ್ಮಿಕ ಮುಖಂಡ ಎಂದು. ಹಜರತ್ ಅಲಿ ಅವರ ಬಳಿಕ ಹಜರತ್ ಹುಸೇನ್ ಅವರು ಖಲೀಫರಾಗಬೇಕಾಗಿತ್ತು. ಇಸ್ಲಾಂ ವಿರೋಧಿ ನಾಯಕನಾದ ಅಬು ಸುಫಿಯಾನ್ ಅವನ ಮೊಮ್ಮಗ ಯಜೀದ್ ತಾನೇ ಸ್ವಯಂ ಖಲೀಫನೆಂದು ಘೋಷಿಸಿಕೊಂಡು ಧಾರ್ಮಿಕ ನಂಬಿಕೆಗಳ ಮೂಲವನ್ನು ಹಳೆಯುತ್ತಿದ್ದ. ಈ ಅನ್ಯಾಯಗಳನ್ನ ಇಮಾಮ್ ಹುಸೇನ್ ಪ್ರತಿಭಟಿಸುತ್ತಿದ್ದರು. ಇದರಿಂದ ಕುಪಿತನಾದ ಯಜೀದ್ ನಿರಂತರ ಹಿಂಸೆ ನೀಡಲು ಪ್ರಾರಂಭಿಸಿದ. ಈತನ ಕ್ರೂರ ನಡವಳಿಕೆ ಹಾಗೂ ನಿರಂಕುಶ ಆಡಳಿತದಿಂದ ಕುಫದ ಜನತೆಗೆ ತೀರಾ ಸಂಕಷ್ಟಕ್ಕೆ ಒಳಗಾಯಿತು. ಸತ್ಯ, ಧರ್ಮ, ನ್ಯಾಯಕ್ಕಾಗಿ ಇಮಾಮ್ ಹುಸೇನ್ ತಮ್ಮ 72 ಜನ ಅನುಯಾಯಿಗಳೊಡನೆ ಯಜೀದ್ನ ವಿರುದ್ಧ ಯುದ್ಧ ಸಾರಿದರು. ಕ್ರೂರಿಯಾಗಿದ್ದ ಯಜೀದ್ ಮರುಭೂಮಿಯ ಸುಡು ಬಿಸಿಲಿನಲ್ಲಿ ಹಸಿವು ಬಾಯಾರಿಕೆಯಿಂದ ನರಳುವಂತೆ ಮಾಡಿದ. ಕ್ರಿಸ್ತಶಕ 682 ಮೊಹರಂ ತಿಂಗಳ 10ನೆಯ ದಿನ ಕರ್ಬಲಾ ಎಂಬ ಪ್ರದೇಶದಲ್ಲಿ ಘೋರ ಯುದ್ಧ ನಡೆಯಿತು. ಇಮಾಮ್ ಹುಸೇನ್ ಅವರನ್ನು ದಾರುಣವಾಗಿ ಹತ್ಯೆ ಮಾಡಲಾಯಿತು. ಆದ್ದರಿಂದ ಈ ಹಬ್ಬದಲ್ಲಿ ಯಾವುದೇ ಸಡಗರ ಸಂಭ್ರಮ ಇರುವುದಿಲ್ಲ. ಹಸೇನ್ ಹುಸೇನ್ ಅವರ ಪುಣ್ಯ ಸ್ಮರಣೆಯ ನಿಮಿತ್ತ ಶೋಕಾಚರಣೆ ಮಾಡಲಾಗುತ್ತದೆ. ಮರ್ಸಿಯ ಅಥವಾ ಶೋಕಗೀತೆಗಳನ್ನು ಹಾಡಲಾಗುತ್ತದೆ. ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರವೇಶವಾದ ಮೇಲೆ ದಕ್ಷಿಣ ಭಾರತದಲ್ಲಿ ಮೊಹರಂ ಆಚರಣೆ ಶಿಯಾ ಜನರಿಂದ ಆರಂಭವಾಯಿತು. ಬಹಮನಿ ಸುಲ್ತಾನರ ಕಾಲದಲ್ಲಿ ಇರಾನಿಯರ ಮಹತ್ವ ಅಧಿಕವಾಗಿದ್ದ ಕಾರಣ ಅವರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಭಾವಕ್ಕೆ ಸ್ಥಳೀಯರು ಒಳಗಾದರು. ಮುಸಲ್ಮಾನ ದೊರೆಗಳು ಮೊಹರಂ ಹಬ್ಬದ ಆಚರಣೆಯ ಮೂಲಕ ತಮ್ಮ ಶಿಯಾ ಮತದ ನಿಲುವುಗಳು ಪ್ರಚಾರವಾದುದಕ್ಕೆ ಸಂತೋಷಪಟ್ಟರು. ಹೀಗೆ ಜನತೆ ತಮಗೆ ಅರಿವಿಲ್ಲದಂತೆ ಒಂದು ಬಗೆಯ ಮುಗ್ಧತೆಯಿಂದ ಒಟ್ಟಾಗಿ ಕರೆದು ಪಾಲ್ಗೊಂಡಿದ್ದರ ಪರಿಣಾಮವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೂ ಅನುವು ದೊರೆಯಿತು. ಮುಖ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಮೊಹರಂ ಆಚರಣೆಯನ್ನ ಬಾಬಯ್ಯನ ಹಬ್ಬವೆಂದು ಕರೆಯುತ್ತಾರೆ. ಹಜರತ್ ಹುಸೇನ್ ಮತ್ತು ಅವರ ಅನುಯಾಯಿಗಳು ವೈರಿಗಳ ಆಕ್ರಮಣವನ್ನು ತಡೆಯಲು ತಾವಿದ್ದ ಗುಡಿಸಲುಗಳ ಸುತ್ತ ತಗ್ಗುಗಳನ್ನು ನಿರ್ಮಿಸಿದ್ದರು. ಅದರ ಸಂಕೇತವಾಗಿ ಪಂಜೆ ಇಡುವ ಆಶುರ್ಖಾನೆಯ ಎದುರು ಆಳವಾದ ತಗ್ಗು ತೋಡುತ್ತಾರೆ. ಇದನ್ನು ಅಲಾವಿ ಎಂದು ಕರೆಯುತ್ತಾರೆ. ಮೊಹರಂ ತಿಂಗಳ 9ನೆಯ ರಾತ್ರಿ ತಗ್ಗಿಗೆ ಕಟ್ಟಿಗೆಗಳನ್ನ ಹಾಕಿ ಅಗ್ನಿ ಹೊತ್ತಿಸಲಾಗುತ್ತದೆ. ಹರಕೆ ಹೊತ್ತವರು ಉಪ್ಪನ್ನು ಅಲಾವಿಗೆ ಸುರಿಯುತ್ತಾರೆ. ದುಷ್ಟಶಕ್ತಿಗಳ ನಿವಾರಣೆಗಾಗಿ ಕೆಂಡ ತುಣಿಯುವುದು, ಕೆಂಡದ ಸ್ನಾನ ಮಾಡುವುದು ಮುಂತಾದ ಆಚರಣೆಗಳು ನಡೆಯುತ್ತವೆ. 10ನೆಯ ದಿನ ತಾಬೂತ್ ಮತ್ತು ಪಂಜಗಳ ಮೆರವಣಿಗೆ ಮಾಡಲಾಗುತ್ತದೆ. ಹುಲಿವೇಷ, ಹೆಜ್ಜೆ ಕುಣಿತ ಮೊದಲಾದ ಕುಣಿತಗಳು ಮೆರವಣಿಗೆಗೆ ರಂಗೇರಿಸುತ್ತವೆ. ಭಕ್ತಾದಿಗಳು ಫಾತಿಹ ಓದಿಸುವುದು, ಹರಕೆ ಸಲ್ಲಿಸುವುದು ಮಾಡುತ್ತಾರೆ. ಈ ಆಚರಣೆ ಶಿಯಾ ಸುನ್ನಿಗಳ ಮುಸಲ್ಮಾನರಲ್ಲಿ ಭಿನ್ನವಾಗಿರುತ್ತದೆ. ಪ್ರಾದೇಶಿಕವಾಗಿಯೂ ಸ್ಥಳೀಯ ಸಾಂಸ್ಕೃತಿಕ ಪ್ರಭಾವಗಳಿಂದಲೂ ಭಿನ್ನವಾಗಿರುತ್ತದೆ. ಒಟ್ಟಿನಲ್ಲಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಸಾರುವ ಈ ಹಬ್ಬ 10 ದಿನ ಆಚರಿಸಲಾಗುತ್ತದೆ. ಸಂಸ್ಕೃತಿ ಕಲೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಶ್ರೇಷ್ಠ ಕಲೆ ಸಂಕುಚಿತ ಭಾವನೆಗಳನ್ನು ಕಳಚಿ ಮನುಷ್ಯತ್ವವನ್ನು ಅರಳಿಸುತ್ತದೆ. ಜಾತಿ ಮತದ ಎಲ್ಲೆಯನ್ನ ಮೀರಿ ಮಾನವೀಯತೆಯನ್ನ ಬೆಳಗಿಸುತ್ತದೆ.
2: ಇದುವರೆಗೆ ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ 6:35.
1: ಆಕಾಶವಾಣಿ ಮೈಸೂರು ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
2: ಶ್ರೀಮತಿ ಸುಬ್ಬಲಕ್ಷ್ಮಿಯವರ ಜೀವನವೇ ಒಂದು ರೋಚಕ ಕಥೆಯಾಗಿದೆ. ತಾನು ಅನುಭವಿಸಿದ ಕಷ್ಟ ನಷ್ಟಗಳಿಂದ ಸಾವಿರಾರು ಹೆಣ್ಣು ಮಕ್ಕಳ ಜೀವನಕ್ಕೆ ಸುಬ್ಬಲಕ್ಷ್ಮಿಯವರು ಹೇಗೆ ಬೆಳಕಾದರೆಂದು ಹೇಳಬೇಕು. ಬ್ರಿಟಿಷ್ ಸರ್ಕಾರವು ಇವರ ಸಾರ್ವಜನಿಕ ಸೇವೆಗಾಗಿ ಕೈಸರ್ ಇ ಹಿಂದ್ ಎಂಬ ಬಿರುದನ್ನು ಕೊಡಮಾಡಿ ಚಿನ್ನದ ಪದಕವನ್ನಿತ್ತು ಗೌರವಿಸಿತು. ಭಾರತ ಸರ್ಕಾರವು ಪದ್ಮಶ್ರೀ ಗೌರವವನ್ನು ನೀಡಿ ಇವರ ಸೇವೆಯ ಮೌಲ್ಯವನ್ನು ಸನ್ಮಾನಿಸಿತು. ಸುಬ್ಬಲಕ್ಷ್ಮಿಯವರಿಗೆ ಪ್ರೌಢಾವಸ್ಥೆಗೆ ಮೊದಲೇ ವಿವಾಹ ನೆರವೇರಿತಲ್ಲದೆ ವರನು ಅಕಾಲಿಕ ಮರಣಕ್ಕೀಡಾಗಿ ಬಾಲಕಿ ಸುಬ್ಬಲಕ್ಷ್ಮಿ 11 ಹರೆಯಕ್ಕೆ ವೈಧವ್ಯ ಪಟ್ಟವನ್ನೇರಿದರು. ವಿಧವೆ ಎಂದರೆ ಅಶುಭವೆಂದೇ ಭಾವಿಸಿದ್ದ

0: ಆ ಕಾಲದಲ್ಲಿ ಸುಬ್ಬಲಕ್ಷ್ಮಿ ಎಲ್ಲ ಶುಭಗಳಿಂದಲೂ ದೂರ ಉಳಿಯುವಂತಾಯಿತು. ಕಾಲೇಜು ಪ್ರಾಧ್ಯಾಪಕರಾಗಿದ್ದ ತಂದೆ ಮತ್ತು ತಾಯಿಯ ಬೆಂಬಲದಿಂದಲ್ಲದೆ ತಮ್ಮ ಮನೆಯಲ್ಲೇ ಇದ್ದ ವಿಧವೆ ಚಿಕ್ಕಮ್ಮನ ಪ್ರೋತ್ಸಾಹದಿಂದ ಸಮಾಜದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಸುಬ್ಬಲಕ್ಷ್ಮಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಪ್ರೆಸಿಡೆನ್ಸಿ ಕಾನ್ವೆಂಟಿನಲ್ಲಿ ತಮ್ಮ ಶೈಕ್ಷಣಿಕ ಸಾಧನೆಗಾಗಿ ಚಿನ್ನದ ಪದಕಗಳನ್ನು ಗೆದ್ದುಕೊಂಡು ಕಾಲೇಜಿಗೆ ಸೇರಿದರು. ಗಣಿತ ಮತ್ತು ಸಸ್ಯಶಾಸ್ತ್ರದಲ್ಲಿ 1912ರಲ್ಲಿ ಪದವಿ ಗಳಿಸಿಕೊಂಡರು. ಮದ್ರಾಸಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಮೊದಲ ಹಿಂದೂ ವಿಧವೆ ಸುಬ್ಬಲಕ್ಷ್ಮಿಯವರು. ಈ ಪದವಿ ಗಳಿಸಲು ಜನರಿಂದ, ಶಾಲಾ ಕಾಲೇಜಿನ ಸಹಪಾಠಿಗಳಿಂದ ಸಾಕಷ್ಟು ಅವಮಾನ ತೊಂದರೆಗಳನ್ನು ಅನುಭವಿಸಿಯೂ ಎದೆಗುಂದದ ಸುಬ್ಬಲಕ್ಷ್ಮಿಯವರು ಮುಂದೆ ವಿಧವೆಯರಿಗಾಗಿಯೇ ಅನೇಕಾನೇಕ ಕಾರ್ಯಗಳನ್ನು ಕೈಗೊಂಡರು. ವಿಧವೆಯರ ಸರ್ವ ಕಷ್ಟಗಳನ್ನೂ ಅರಿತಿದ್ದ ಇವರು ಅವರಿಗಾಗಿಯೇ ಆಶ್ರಮ ತೆರೆದರು. ಯುವ ವಿಧವೆಯರಿಗೆ ಶಿಕ್ಷಣ ನೀಡಬೇಕೆಂಬ ಅವರ ಪೋಷಕರ ಒತ್ತಾಯದ ಮೇರೆಗೆ ಮನೆಯಲ್ಲೇ ಅನೌಪಚಾರಿಕವಾಗಿ ಶಾಲೆಯನ್ನು ತೆರೆದರು. ಬಾಲ್ಯ ವಿವಾಹದಿಂದ ಶಿಕ್ಷಣವನ್ನು ನಿಲ್ಲಿಸಿದ್ದ ಹೆಣ್ಣು ಮಕ್ಕಳಿಗೆ ಸುಬ್ಬಲಕ್ಷ್ಮಿ ದಾರಿದೀಪವಾದರು. ವಿಧವೆಯರಿಗಾಗಿಯೇ ಶಿಕ್ಷಕ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಸರ್ಕಾರದೊಂದಿಗೆ ಮಾತುಕತೆಯಾಗಿ ಅಂತೆಯೇ ಪ್ರಾರಂಭವೂ ಆಯಿತು. ಇಷ್ಟೇ ಅಲ್ಲದೆ 1919ರಲ್ಲಿ ಅವಿವಾಹಿತ ನಿರ್ಗತಿಕ ಯುವತಿಯರಿಗಾಗಿ ಸೋರಲ್ ವಿದ್ಯಾಲಯವನ್ನು ತೆರೆದರು. 1921ರಲ್ಲಿ ರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಮಹಿಳೆಯರಿಗೆ ಶಿಕ್ಷಣ ತರಬೇತಿ ಸಂಸ್ಥೆ ಸ್ಥಾಪಿಸುವ ಅಗತ್ಯ ಮತ್ತು ಪಠ್ಯಕ್ರಮದಲ್ಲಿ ವೃತ್ತಿಪರ ಚಟುವಟಿಕೆಗಳು ಬೇಕೆಂಬ ಆಗ್ರಹವಿತ್ತರು. ಸ್ವಾತಂತ್ರ್ಯ ನಂತರ ಸುಬ್ಬಲಕ್ಷ್ಮಿ ಶಾಸಕಾಂಗ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಎಲ್ಲ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಸಿ ಮಮತೆಯನ್ನು ಧಾರೆ ಎರೆದು ಮಮತಾಮಯಿ ಎನಿಸಿದರು. ಇದಲ್ಲದೆ 2200ಕ್ಕೂ ಹೆಚ್ಚು ವಿಧವೆಯರು ಶಿಕ್ಷಕ ತರಬೇತಿ ಪಡೆಯಲು ಕ್ರಿಸ್ಟಿನಾ ಲಿಂಚ್ ಎಂಬ ಆಂಗ್ಲ ಮಹಿಳೆಯೊಡಗೂಡಿ ತರಬೇತಿ ಸಂಸ್ಥೆ ಸ್ಥಾಪಿಸಿದರು. 1912ರಲ್ಲಿ ಶಾರದಾ ಲೇಡೀಸ್ ಯೂನಿಯನ್ ಸ್ಥಾಪಿಸಿ ಮಹಿಳೆಯರ ಸಾಮಾಜಿಕ ಸಮಸ್ಯೆ ಮತ್ತು ಅವುಗಳ ಬಗ್ಗೆ ಪ್ರಜ್ಞಾವಂತರಾಗಲು ಪ್ರೋತ್ಸಾಹಿಸಿದರು. ಬಾಲ ವಿಧವೆಯರಿಗೆ ಪುನರ್ವಸತಿ ಮತ್ತು ಶಿಕ್ಷಣ ನೀಡಲು ಶಾರದಾ ಇಲ್ಲಂ ಸ್ಥಾಪಿಸಿದರು. ಶಾರದಾ ಲೇಡೀಸ್ ಯೂನಿಯನ್ ಆಶ್ರಯದಲ್ಲಿ ಶಾರದಾ ವಿದ್ಯಾಲಯ ಸ್ಥಾಪಿಸಿದ್ದಲ್ಲದೆ 1922ರಲ್ಲಿ ಲೇಡಿ ವಿಲ್ಲಿಂಗ್ಡನ್ ತರಬೇತಿ ಕಾಲೇಜಿನ ಜೊತೆಗೆ ಅಭ್ಯಾಸ ಶಾಲೆ ಪ್ರಾರಂಭಿಸಿ ಅದರ ಮೊದಲ ಪ್ರಾಂಶುಪಾಲರು ಇವರೇ ಆದರು. 1942ರಲ್ಲಿ ಮೈಲಾಪುರದಲ್ಲಿ ಮಹಿಳೆಯರ ವಯಸ್ಕ ಶಿಕ್ಷಣಕ್ಕಾಗಿ ಶ್ರೀವಿದ್ಯಾ ಕಲಾಲಯವನ್ನು, ಮೈಲಾಪುರ ಲೇಡೀಸ್ ಸ್ಕೂಲ್ ಮತ್ತು ಸೊಸೈಟಿಯನ್ನು ಪ್ರಾರಂಭಿಸಿದರು. ತಂಬರಂ ಬಳಿಯ ಮಡಂಬಕ್ಕಂ ಗ್ರಾಮದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಸಮಾಜ ಕಲ್ಯಾಣ ಕೇಂದ್ರ ಸ್ಥಾಪನೆ ಮಾಡಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿಯೇ ತಮ್ಮ ಜೀವ ಸವೆಸಿದ ಸುಬ್ಬಲಕ್ಷ್ಮಿಯವರು 1969ರಲ್ಲಿ ತಮ್ಮ 84ರ ಸಾರ್ಥಕ ಇಳಿವಯಸ್ಸಿನಲ್ಲಿ ಅಂತ್ಯಗೊಳಿಸಿದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ 6:40.
3: ಆಕಾಶವಾಣಿ
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
5: ಸಿರಿಗನ್ನಡ ದೇವಿಯ ಮುಕುಟ
3: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕೆಎಲ್ ಪ್ರಸನ್ನಾಕ್ಷಿ. ಪದಪರಿಚಯ.
6: ಮೊದಲ ಪದ ಸವಲತ್ತು, ಸೌಲತ್ತು, ಸೌಕರ್ಯ, ಅನುಕೂಲ ಎಂಬ ಅರ್ಥದ ನಾಮಪದ ಇದು. ಎಷ್ಟು ಸವಲತ್ತು ಮಾಡಿಕೊಟ್ರು ಒದ್ದೇ ಕಾಲಹರಣ ಮಾಡ್ತಾನೇ ಇದೆಯಲ್ಲ, ಶ್ರೀಮಂತರಿಗಿರುವ ಸವಲತ್ತು ನಮಗಿಲ್ಲ ಎಂಬ ವಾಕ್ಯಗಳಲ್ಲಿ ಈ ಪದಕ್ಕೆ ಅನುಕೂಲ ಎಂಬ ಅರ್ಥ ಇದೆ. ಸಮೀಪದ ಸ್ಥಳಗಳಿಗೆ ಕಾವಲಿನೊಡನೆ ಹೋಗುವ ಸವಲತ್ತು ಅಧಿಕಾರಿಗಳಿಗೆ ಇರುತ್ತದೆ ಎನ್ನುವಲ್ಲಿ ಆ ಪದಕ್ಕೆ ಗೌರವ, ಅವಕಾಶ ಎಂಬ ಅರ್ಥ ಇದೆ. ಯುದ್ಧದ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಕೆಲವು ಸವಲತ್ತು

0: ಕೊಡಲಾಗಿದೆ ಎಂಬಲ್ಲಿ ರಿಯಾಯಿತಿ ಎಂಬ ಅರ್ಥದಲ್ಲೂ ಸವಲತ್ತು ಪದ ಬಳಕೆಯಾಗಿರುವುದು ಕಂಡುಬರುತ್ತದೆ. ಹೀಗೆ ಮರಾಠಿ ಹಾಗೂ ಅರಾಬಿಕ್ ಮೂಲದ ಸಹಲತ್ ಸೋಹಲತ್ ಎಂಬ ಪದದಿಂದ ಬಂದಿರುವ ಈ ಪದಕ್ಕೆ ಅನುಕೂಲ ಮಾಡಿಕೊಡು, ಅವಕಾಶ ಮಾಡಿಕೊಡು, ರಿಯಾಯಿತಿ ನೀಡು ಇತ್ಯಾದಿ ಅರ್ಥಗಳಿವೆ. ಎರಡನೆಯ ಪದ ಸೋನೆ, ಸಣ್ಣ ಹನಿಗಳ ಮಳೆ, ಎಡೆಬಿಡದೆ ಸುರಿಯುವ ಜಿನುಗು ಮಳೆ. ಮೂರು ದಿನದಿಂದ ಹಿಡಿದ ಸೋನೆ ಮಳೆಯಿಂದ ಜಡ್ಡುಗಟ್ಟಿ ಹೋಗಿದೆ. ಹೊರಗಿನ ಯಾವ ಕೆಲಸವೂ ಆಗಿಲ್ಲ. ಸೊನೆ ಅವರೇ, ಸೊನೆ ಕಾಯಿ ಎಂದಾಗ ಫ್ರೆಶ್, ಆಗ ತಾನೇ ಗಿಡದಿಂದ ತೆಗೆದದ್ದು ಎಂದು ಅರ್ಥವಿದೆ. ಗಿಡದಿಂದ ಕಾಯಿ ಹಣ್ಣುಗಳನ್ನು ಬೇರೆ ಮಾಡಿದಾಗ ಅವುಗಳ ತೊಟ್ಟಿನಿಂದ ಒಂದು ವಿಧ ರಸ ಜಿನುಗುತ್ತದೆ, ಅದನ್ನು ಸೊನೆ ಎನ್ನುತ್ತಾರೆ. ಇದು ದೇಸಿ ಶಬ್ದ, ತಮಿಳು ಚೊನೈ, ತೆಲುಗು ಸೋನ ಇದರ ಮೂಲಪದ. ಯಾರು ಸರಿ ಯಾರು ತಪ್ಪು ಎನ್ನುವ ಸೋನೆ ಮಳೆ ಸುರಿಯುತ್ತಲೇ ಇತ್ತು ಎಂಬ ಹಸಿರು ಹೊನ್ನಿನ ವಾಕ್ಯದಲ್ಲಿ ಈ ಪದಕ್ಕೆ ನಿರಂತರವಾದ ಚರ್ಚೆ, ಎಡೆಬಿಡದ ವಾಗ್ವಾದ ಎಂಬ ಅರ್ಥ ಬರುತ್ತದೆ.
1: ತಪ್ಪು ಒಪ್ಪು.
0: ಸುಷ್ಮಾ ಎಂದು ಮಕ್ಕಳಿಗೆ ಹೆಸರಿಡುವುದು ಇತ್ತೀಚೆಗೆ ಕಂಡುಬರುತ್ತದೆ. ಇದರ ಸರಿ ರೂಪ ಸುಷಮ ಎಂದರೆ ಅತಿ ವಿಶಿಷ್ಟವಾದ ಕಾಂತಿಯಿಂದ, ಸೌಂದರ್ಯದಿಂದ ಕೂಡಿದುದು ಎಂದು ಅರ್ಥ. ಸುಷಮಾ ಪರಮಾಶೋಭ ಎಂದು ಅಮರಕೋಶ ಈ ಶಬ್ದದ ಅರ್ಥವನ್ನು ಹೇಳುತ್ತದೆ. ಇದು ಸಂಸ್ಕೃತದ ಮೂಲ ಶಬ್ದ.
1: ಸುಮಧುರ. ಚನ್ನವೀರ ಕಣವಿಯವರ ರಚನೆ ಹೂವು ಹೊರಳುವವು ಸೂರ್ಯನ ಕಡೆಗೆ.

ಹೂವು ಹೊರಳುವುವು ಸೂರ್ಯನ ಕಡೆಗೆ. ಗುಣವಾಗಲಿ ದೋಷವಾಗಲಿ ಅದು ವಸ್ತು ವ್ಯಕ್ತಿಗಳ ಸ್ವಭಾವ. ಗಾಳಿಗೆ ಬೀಸುವುದೇ ಸ್ವಭಾವ, ಬಿಸಿಲಿಗೆ ಸುಡುವುದೇ ಸ್ವಭಾವ. ಸೃಷ್ಟಿಕ್ರಿಯೆಗೆ ಮೂಲ ಈ ಸ್ವಭಾವವೇ. ರಾತ್ರಿಯ ಒಡಲಿಗೆ ಸೂರ್ಯ ಸರಿಯುತ್ತಿದ್ದ ಹಾಗೆ ಚಂದ್ರ ಉದಯಿಸುತ್ತಾನೆ. ಚಂದ್ರ ಕಡಲಿನಲ್ಲಿ ಮುಳುಗುತ್ತಿದ್ದ ಹಾಗೆ ಸೂರ್ಯ ಉದಯಿಸುತ್ತಾನೆ. ಈ ಪ್ರಪಂಚದ ಗತಿ, ರೀತಿ, ಅಸ್ತಿತ್ವ, ವ್ಯವಸ್ಥೆ ಎಲ್ಲ ಈ ಸೂರ್ಯೋದಯ ಚಂದ್ರೋದಯಗಳನ್ನೇ ಅವಲಂಬಿಸಿವೆ.

0: ಇದರ ನಡುವೆಯೇ ಎಲ್ಲವೂ ನಡೆಯುತ್ತದೆ. ಹಗಲು ಆಗುತ್ತಿದ್ದ ಹಾಗೆ ಎಲ್ಲ ಚಟುವಟಿಕೆ ಆರಂಭ. ಮನಸ್ಸು ಸಂಕಲ್ಪ ಮಾಡುತ್ತದೆ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಅದನ್ನು ಆಗು ಮಾಡುತ್ತವೆ. ಮೂಲಂಗಿಯಲ್ಲಿರುವ ಖಾರ ಘಾಟು, ಬೇವಿನಲ್ಲಿರುವ ಕಹಿ, ಮಾವಿನಲ್ಲಿರುವ ಸಿಹಿ ಎಲ್ಲ ಅದರದರದೇ ಸ್ವಭಾವ. ಅದನ್ನು ನನ್ನಿಂದ ನನ್ನದು ಎಂದು ಭಾವಿಸುತ್ತಾ ಇಲ್ಲ ಸಲ್ಲದ ಹೆಮ್ಮೆ, ಅಭಿಮಾನ, ಕುಗ್ಗುವಿಕೆ, ನೋಯುವಿಕೆ ಹೊಂದುವುದು ಬೇಡ ಎಂಬ ಮಹತ್ತತ್ವವನ್ನು ಈ ಗೀತೆ ಸೂಚಿಸುತ್ತಿದೆ. ಸಂಪೂರ್ಣ ಗುಣ, ಒಂದೇ ಒಂದು ದೋಷವಿಲ್ಲ, ಬರೀ ದೋಷದ ಮೊಟ್ಟೆ, ಹುಡುಕಿದರೂ ಒಂದೂ ಗುಣವಿಲ್ಲ ಎಂಬಂಥ ವಸ್ತು, ವ್ಯಕ್ತಿ, ಪ್ರಾಣಿ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಗುಣದೋಷಗಳ ಮಿಶ್ರಣವೇ ಆಗಿದೆ. ಈ ಗುಣದೋಷಗಳು ಅದರದರ ಸ್ವಭಾವ ಎಂಬ ಭಾವ ಮನದಲ್ಲಿ ಸ್ಥಿರವಾಗಿದ್ದರೆ ಜೀವನದಲ್ಲಿ ಉಂಟಾಗುವ ಸಂಘರ್ಷ, ನೋವು, ನಲಿವುಗಳೆಲ್ಲ ಬಾಧಕ, ಭಾರ ಆಗವು, ಅವು ಹರ್ಷದಾಯಕಗಳೇ ಆಗುವು ಎಂದು ಕವಿ ಇಲ್ಲಿ ಸೂಚಿಸಿದ್ದಾರೆ. ಇಲ್ಲಿ ತೊಡಕು ಎಂಬ ಪದ ವಿಶೇಷ ಆಕರ್ಷಣೆಯಿಂದ ಕೂಡಿದೆ. ಇದಕ್ಕೆ ಅಡ್ಡಿ, ಅಡಚಣೆ ಎಂದು ಅರ್ಥ. ನಮ್ಮ ಜೀವನ ಹಾಯಾಗಿ ಶಾಂತಿ, ಸುಖ, ನೆಮ್ಮದಿ, ತೃಪ್ತಿಗಳಿಂದ ಸಾಗದಂತೆ ಅಡ್ಡಿಪಡಿಸುವ ಹಮ್ಮು ಬಿಮ್ಮುಗಳನ್ನು, ಇತರರ ಗುಣದೋಷಗಳನ್ನು ಕಾಣುವುದನ್ನು ಇದು ಸೂಚಿಸುತ್ತಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕೆಎಲ್ ಪ್ರಸನ್ನಾಕ್ಷಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ, ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 7:45 ಕನ್ನಡದಲ್ಲಿ ಭಾಷಣ. ಹೊಸ ತಲೆಮಾರಿನ ಮಹಿಳಾ ಕಾವ್ಯವಸ್ತು ವೈವಿಧ್ಯ, ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ಚಂದ್ರನಾಯಕ್. ಎಂಟು ಗಂಟೆಗೆ ಸಂಧ್ಯಾರಾಗ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಬಿಪಿ ಬಾಲಚಂದ್ರ ಅರಸ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಜಿಎನ್ ಮಂಜುನಾಥ್. ಇಂದು ರಾತ್ರಿ 10 ಗಂಟೆಗೆ ತತ್ವಸಂಚಾರ. ಜಾನಪದ ಗಾಯಕರ ತತ್ವಗಾಯನ ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಹಳೇಬೀಡು ಗ್ರಾಮದ ಭಾರತಿ ಮತ್ತು ಸಂಗಡಿಗರು. ಪ್ರಸ್ತುತಿ ಮೈಸೂರು ಉಮೇಶ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:50. ಇದೀಗ ರೈತರಿಗೆ ಸಲಹೆ.
1: ವ್ಯವಸಾಯದ ಜೊತೆಗೆ ಪರ್ಯಾಯ ಆದಾಯ ಮೂಲಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನ ಬಹಳ ಹಿಂದಿನಿಂದಲೇ ಕೃಷಿಕರು ಮಾಡ್ತಾ ಇದ್ದಾರೆ. ಕೇವಲ ಏಕ ಬೆಳೆ ಪದ್ಧತಿಯನ್ನು ಅವಲಂಬಿಸ್ತಲೇ ಅದರ ಜೊತೆಗೆ ಹೈನುಗಾರಿಕೆ ಆಗ್ಬೋದು, ಹಂದಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಹಸು ಸಾಕಾಣಿಕೆ, ಹಾಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದುಕೊಳ್ಳೋದು, ಬಹಳಷ್ಟು ಬೇರೆ ಬೇರೆ ಕೃಷಿಗೆ ಪೂರಕವಾದಂತಹ ಕಸುಬುಗಳನ್ನು ಕೈಗೊಂಡು ಆದಾಯವನ್ನು ಸೃಷ್ಟಿ ಮಾಡಿಕೊಳ್ಳೋ ಕಲೆ ರೈತನಿಗೆ ಕರಗತ ಆಗ್ತಾ ಇದೆ. ಸಮಗ್ರ ಕೃಷಿ ಹೆಸರಿನಲ್ಲಿ ಇವತ್ತು ಬಹಳಷ್ಟು ಜನ ಕೃಷಿಕರು ವ್ಯವಸಾಯ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಇದಕ್ಕೆ ಹೊಸ ಸೇರ್ಪಡೆ ಅಂದರೆ ಕೃಷಿ ಪ್ರವಾಸೋದ್ಯಮ. ಯಾರೆಲ್ಲ ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ, ಕೃಷಿಗೆ ಸಂಬಂಧಪಟ್ಟ ಅನೇಕ ತಾಂತ್ರಿಕ ವಿಚಾರಗಳನ್ನು ತಿಳಿಸಿಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಹಾಗೆ ಜಮೀನಿನಲ್ಲೇ ಮನೆಯನ್ನು ಕಟ್ಟಿಕೊಂಡು ವಾಸ ಇದ್ದಾರೆ ಅಂಥವರು ಕೃಷಿ ಪ್ರವಾಸೋದ್ಯಮಕ್ಕೆ ಕೈ ಹಾಕ್ಬೋದು. ನಿಮಗೆ ಇರುವಂತಹ ಜಮೀನಿನಲ್ಲೇ ಒಂದೆರಡು

0: ಕೋಣೆಗಳನ್ನು ತಾವು ಅತಿಥಿಗಳಿಗೆ ಅಥವಾ ಪ್ರವಾಸಿಗಳಿಗೆ ನಿರ್ಮಾಣ ಮಾಡಿಕೊಂಡು ಆ ಕೋಣೆಗೆ ಅತಿಥಿಗಳನ್ನು ತಾವು ಆಹ್ವಾನಿಸ್ಬೋದು. ಅದು ಉಚಿತವಾಗಲ್ಲ, ಒಂದು ದರವನ್ನು ತಾವು ನಿಗದಿ ಮಾಡಿ. ಕೃಷಿ ಪ್ರವಾಸಕ್ಕೆ ಅಂತ ಈಗ ಬಹಳಷ್ಟು ಜನ ಆಸಕ್ತಿಯನ್ನು ಹೊಂದಿದ್ದಾರೆ, ಅವರನ್ನು ತಾವು ಆಹ್ವಾನಿಸ್ಬೋದು. ಇಲ್ಲಿ ಬಹಳ ಪ್ರಧಾನವಾದ ಅಂಶ ಏನಪ್ಪ ಅಂತಂದರೆ, ನೀವು ಅವರಿಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತರಬೇತಿಯನ್ನು ಕೊಡಬೇಕಾಗತ್ತೆ. ಇದು ಮಾಮೂಲಿ ಹೋಮ್ಸ್ಟೇಗಳ ರೀತಿಯಲ್ಲಿ ಕೆಲಸ ಮಾಡಬಾರ್ದು. ಕೃಷಿ ಪ್ರವಾಸೋದ್ಯಮ ಅಂದರೆ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಬರುವಂತಹ ಪ್ರವಾಸಿಗರಿಗೆ ತಾವು ನೀಡಬೇಕು, ತರಬೇತಿ ಕೊಡಬೇಕು. ಅಲ್ಲದೆ ನೀವು ನಿಮ್ಮ ಮನೆಯಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಆಹಾರವನ್ನೇ ಅವರಿಗೆ ಉಣಬಡಿಸಬೇಕು. ನಿಮ್ಮ ಸುತ್ತಮುತ್ತ ಇರುವಂತಹ ಜನಪದ ಕಲೆ ಏನಿದೆಯಲ್ಲ, ಅದನ್ನು ಪ್ರವಾಸಿಗರ ಮುಂದೆ ಪ್ರದರ್ಶನ ಮಾಡ್ಕೋಬೋದು. ಅಂದರೆ ಅವ್ರಿಗೂ ಕೂಡ ಒಂದು ಉದ್ಯೋಗವನ್ನು ತಾವು ದೊರಕಿಸಿಕೊಟ್ಟಂತಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಆಗುವಂತಹ ಪ್ರಯೋಜನ ಏನಪ್ಪ ಅಂತಂದರೆ, ನೀವು ಬೆಳೆಯುವಂತಹ ಬೆಳೆಗೆ ನೇರವಾದ ಗ್ರಾಹಕರು ನಿಮಗೆ ಸಿಗ್ತಾರೆ. ಕೃಷಿ ಪ್ರವಾಸೋದ್ಯಮವನ್ನು ನೇರ ಮಾರಾಟಕ್ಕಿರುವಂತಹ ಒಂದು ಅತ್ಯುತ್ತಮವಾದ ಅವಕಾಶ ಅಂತಲೇ ಗುರುತಿಸಲಾಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಕೃಷಿ ಪ್ರವಾಸೋದ್ಯಮದ ಪಿತಾಮಹ ಅಂತಲೇ ಹೆಸರಾಗಿರುವಂತಹ ಪಾಂಡುರಂಗ ತಾವರೆ ಅವರು, ಅವರ ಇಡೀ ಹಳ್ಳಿಯನ್ನೇ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಿದ್ದಾರೆ. ಇವತ್ತು ಭಾರತ ದೇಶದಾದ್ಯಂತ ಇರೋ ಪ್ರವಾಸಿಗರು ಆ ಹಳ್ಳಿಗೆ ಭೇಟಿ ಕೊಡ್ತಾರೆ, ಅಲ್ಲಿಯ ಕೃಷಿ ಕಲೆ ಸಂಸ್ಕೃತಿಯನ್ನು ಸವಿತಾರೆ. ಅಲ್ಲಿ ಅವರು ಉತ್ಪಾದನೆ ಮಾಡುವಂತಹ ಕರಕುಶಲ ವಸ್ತುಗಳಿರ್ಬೋದು, ಕೃಷಿ ಉತ್ಪನ್ನಗಳಿರ್ಬೋದು, ಮೌಲ್ಯವರ್ಧಿತ ಉತ್ಪನ್ನಗಳಿರ್ಬೋದು, ಇದನ್ನು ನೇರವಾಗಿ ಖರೀದಿ ಮಾಡ್ತಾರೆ, ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಪ್ರವಾಸ ಅಂದರೆ ಇವತ್ತು ಎಲ್ಲರಿಗೂ ಬಹಳ ಇಷ್ಟವಾದಂತಹ ಒಂದು ಅಂಶ. ಯಾರು ವಾರಾಂತ್ಯದಲ್ಲಿ ಮನೆಯಲ್ಲಿ ಕೂರೋದಕ್ಕೆ ಇಷ್ಟಪಡೋದಿಲ್ಲ, ಅಂಥವರು ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ರೈತರು ಇದಕ್ಕಾಗಿ ಒಂದಷ್ಟು ಆಸಕ್ತ ಗುಂಪುಗಳನ್ನು ಮಾಡ್ಕೋಬೇಕು. ಈ ಗುಂಪುಗಳ ಮೂಲಕ ತಮ್ಮ ಪ್ರವಾಸೋದ್ಯಮ ಕೇಂದ್ರಗಳನ್ನು ಪ್ರಚಾರಗೊಳಿಸಬೇಕು. ಬರುವಂತಹ ಅತಿಥಿ ಅಭ್ಯಾಗತರನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನೂನಾತ್ಮಕ ಅಂಶಗಳು ಏನೇನಿದೆ ಅದನ್ನೆಲ್ಲ ಪರಿಪೂರ್ಣಗೊಳಿಸಬೇಕು. ಅಂದರೆ ಪಂಚಾಯತಿಂದ ಒಂದು ಅನುಮತಿಯನ್ನು ತೆಗೆದುಕೋಬೇಕು, ಪ್ರವಾಸೋದ್ಯಮ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕು. ಹೀಗೆ ಸಾಕಷ್ಟು ಕಟ್ಟುಪಾಡುಗಳಿದ್ದಾವೆ, ಅದನ್ನು ತಿಳಿ ಹೇಳೋದಕ್ಕೆ ಜನರು ಕೂಡ ಇದ್ದಾರೆ. ಹೀಗಾಗಿ ಪರ್ಯಾಯ ಆದಾಯ ಸೃಷ್ಟಿಗಾಗಿ ಕೃಷಿ ಪ್ರವಾಸೋದ್ಯಮನೂ ಕೂಡ ಒಂದು ಭಾಗ ಅಂತ ತಿಳ್ಕೊಂಡು ರೈತರು ಕಾರ್ಯೋನ್ಮುಖರಾದರೆ ಮುಂದಿನ ದಿನದಲ್ಲಿ ಕೃಷಿ ಪ್ರವಾಸೋದ್ಯಮ ಮತ್ತಷ್ಟು ಗರಿಗೆದರುತ್ತೆ, ರೈತನ ಜೇಬಿಗೆ ಮತ್ತೂ ಒಂದಷ್ಟು ಆದಾಯ ಸೇರ್ಪಡೆ ಆಗುತ್ತೆ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ನವದಿಲ್ಯಾಂ ಸಂಯುಕ್ತರಾಷ್ಟ್ರಸಂಘಸ್ಯ ಮಹಾಸಚಿವಸ್ಯ ವಿತ್ತೀಯ ಸ್ವಾಸ್ಥ್ಯಸ್ಯ ವಿಶೇಷ ಅಧಿವಕ್ತ್ರಾ ನೀದರ್ಲ್ಯಾಂಡ್ ದೇಶಸ್ಯ ರಾಜ್ಞಾ ಮ್ಯಾಗ್ಸಿಮಾ ಇತ್ಯನಯಾ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀಮೋದಿನಾ ಉಕ್ತಂ ಯತ್ ಭಾರತಸ್ಯ ಡಿಜಿಟಲ್ ಕ್ರಾಂತಿ ವಿತ್ತೀಯ ಸೇವಾನಾಂ ಸಾರಲ್ಯಂ ಕೃತ್ವಾ ಕಥಂ ಸಾಮಾನ್ಯ ಜನಾನಾಂ ಜೀವನಸ್ಯ ಸುಗಮತಾಂ ವರ್ಧಯತಿ ಜನಾನ್ ಸಶಕ್ತಂಚ ಕರೋತಿ ಇತ್ಯಸ್ಮಿನ್ ವಿಷಯೆ ದ್ವಯೋಃ ಮಧ್ಯೆ ಚರ್ಚಾ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ವಃ ಆರಭ್ಯ 39 ದಿನಾಂಕ ಪರ್ಯಂತಂ ಸೆಷಲ್ಸ್ ದೇಶಸ್ಯ ರಾಜನೈತಿಕ ಯಾತ್ರಾಯಾಂ ಭವಿಷ್ಯತಿ. ಸಹ ತತ್ರ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಉತ್ಸವೇ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್, ಗ್ಲಾಸ್, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
0: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣ ಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
0: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ. ಆ ಜವಾಬ್ದಾರಿ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರುವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ

0: ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದ್ರೆ ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಹಾನ್ಸ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಹಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಹಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
0: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
0: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸು ದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು

0: ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಜುಲೈ ಎರಡನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು, ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು, ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು, ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶುರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಸಮಯ 7:15:34.
2: ಆಕಾಶವಾಣಿ ಮೈಸೂರು.

0: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ಭಾಷಣ ಮಾಡುವುದು ಒಂದು ಕಲೆ ಎಂಬ ಹೇಳಿಕೆಯನ್ನು ಪರಿಸರ ಸಂಘದ ಕಾರ್ಯದರ್ಶಿ ಚೈತ್ರಾಳ ಮಾತುಗಾರಿಕೆಯನ್ನು ಕೇಳಿಯೇ ಹೇಳಿರಬೇಕು. ಅಕ್ಷರ ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ಉಚ್ಚರಿಸುವ ಅವಳ ಕನ್ನಡ ನುಡಿಯನ್ನು ಆಲಿಸುವುದೇ ಒಂದು ಸೊಗಸು.

ಮಕ್ಕಳಿಗೆಲ್ಲ ಗೊತ್ತಿರುವ ಸಂಗತಿಗಳನ್ನೇ ತರಗತಿಯಲ್ಲಿ ಅಧ್ಯಾಪಕರು ಎಂದೋ ಹೇಳಿದ ಹಿತನುಡಿಗಳನ್ನೇ ಭಾಷಣದ ವಿಷಯಕ್ಕೆ ಹೊಂದಿಸಿ ಚೈತ್ರ ನಿರರ್ಗಳವಾಗಿ ಮಾತನಾಡಬಲ್ಲಳು. ಪರಿಸರ ಸಂಘದ ಉದ್ಘಾಟನೆಯ ದಿನವೂ ಚೈತ್ರ ಮಾತನಾಡಿದ್ದು ಹೀಗೆಯೇ. ಕಳೆದ ವಾರ ಶಾಮಣ್ಣ ಸರ್ ಹೇಳಿದ ಮಾತುಗಳಿಂದಲೇ ಅವಳ ಪ್ರಾಸ್ತಾವಿಕ ಭಾಷಣ ಪ್ರಾರಂಭವಾಯಿತು. ಉಳಿದ ಪ್ರಾಣಿಗಳೆಲ್ಲ ತಾವು ಇರುವ ಪರಿಸರಕ್ಕೆ ಹೊಂದಿಕೊಂಡು ಬದುಕಲು ಯತ್ನಿಸುತ್ತವೆ, ಆದರೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಪರಿಸರವನ್ನು ಬದಲಿಸಿಕೊಳ್ಳುವ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ ಎಂದು ನಮ್ಮ ಶಾಮಣ್ಣ ಸರ್ ತರಗತಿಯಲ್ಲಿ ಹೇಳಿದ ಮಾತುಗಳು ಬಹಳ ಅರ್ಥಪೂರ್ಣವಾದವು. ಈ ಶಕ್ತಿ ಏಕಕಾಲಕ್ಕೆ ಮನುಷ್ಯನ ಉನ್ನತಿಯನ್ನು ಅವನತಿಯನ್ನು ಸಂಕೇತಿಸುತ್ತದೆ. ಪರಿಸರವನ್ನು ತನ್ನಿಚ್ಛೆಯಂತೆ ಬದಲಿಸುವ ಮನುಷ್ಯನ ಸಾಮರ್ಥ್ಯದ ಪರಿಣಾಮವಾಗಿ ಪ್ರಕೃತಿಯ ಮೂಲರೂಪವೇ ಅಸ್ತವ್ಯಸ್ತವಾಗಿ ಬಿಟ್ಟಿದೆ. ಪರಿಸರದ ಮೇಲೆ ಆಧಿಪತ್ಯ ಸ್ಥಾಪಿಸುವ ಮಾನವನ ಹುಚ್ಚು ಆವೇಶದ ದೆಸೆಯಿಂದಲೇ ನಮ್ಮೆಲ್ಲರ ಬದುಕಿನ ಜೀವಾಳವಾದ ಪ್ರಕೃತಿಯ ಬುಡಕ್ಕೆ ಕೊಡಲಿ ಪೆಟ್ಟಾಗಿರುವುದು ಅವನ ಗಮನಕ್ಕೇ ಬಂದಿಲ್ಲ. ತಾನು ಏರಿ ಕುಳಿತ ಮರದ ಕೊಂಬೆಯನ್ನೇ ಕಡಿಯ ಹೊರಟ ಮನುಷ್ಯ ಅದೇ ತನ್ನ ವಿನಾಶಕ್ಕೆ ಎಡೆಗೊಡುತ್ತದೆ ಎನ್ನುವುದನ್ನು ಮರೆತಿದ್ದಾನೆ. ನಮ್ಮ ಹೆಸರು, ಮನೆ, ಊರು, ನಾಡುಗಳ ಬಗೆಗೆ ಅಭಿಮಾನ ಇರಲಿ ಎಂದು ನಮ್ಮ ಅಧ್ಯಾಪಕರು ಮನದಟ್ಟು ಮಾಡಿಸಿದ್ದಾರೆ. ಅದು ಅಗತ್ಯವೂ ಹೌದು. ಆದರೆ ನಮ್ಮ ಹೆಸರನ್ನು ಹೇಳಿಕೊಳ್ಳುವುದರಲ್ಲಿ ಇರಬೇಕಾದ ಅಭಿಮಾನ ನಾವು ಮನುಷ್ಯರೆಂದು ಹೇಳಿಕೊಳ್ಳುವುದರಲ್ಲೂ ಇರಲು ಸಾಧ್ಯವೇ? ಪ್ರಕೃತಿಯ ವಿನಾಶಕ್ಕೆ ಕಾರಣವಾಗಿರುವ ಮನುಷ್ಯ ಕುಲ ಅಂಥ ಅಭಿಮಾನಕ್ಕೆ ಯೋಗ್ಯವಾಗಿದೆಯೇ? ಗಾಂಧೀಜಿ, ಅಂಬೇಡ್ಕರ್ ಮೊದಲಾದ ಮಹನೀಯರ ಆದರ್ಶಗಳನ್ನು ನಾವು ಪಾಲಿಸದೇ ಹೋದರೂ ಅವರ ಜಯಂತಿಗಳನ್ನು ಆಚರಿಸುತ್ತೇವೆ, ಅವರ ಭಾವಚಿತ್ರಗಳನ್ನು ಇರಿಸಿ ಮಾಲಾರ್ಪಣೆ ಮಾಡುತ್ತೇವೆ. ಅದೇ ರೀತಿ ನಮ್ಮ ಸುತ್ತಲಿನ ಪರಿಸರವನ್ನು ಹಾಳುಗೆಡವಿ ವರ್ಷಕ್ಕೊಮ್ಮೆ ಪರಿಸರ ದಿನವನ್ನು ಆಚರಿಸುತ್ತೇವೆ ಅಲ್ಲ. ಪರಿಸರದ ಯಾವ ಚಿತ್ರಪಟವನ್ನು ಇರಿಸೋಣ ಸ್ನೇಹಿತರೆ? ನಾವೀಗ ಕಾಣುತ್ತಿರುವ ಪರಿಸರವಂತೂ ಆದರ್ಶಪ್ರಾಯವಾಗಿಲ್ಲ. ಹಿಂದೊಮ್ಮೆ ಸಮೃದ್ಧವಾಗಿದ್ದ ಪರಿಸರವನ್ನು ನಮ್ಮ ಹಿರಿಯ ತಲೆಮಾರಿನವರೇ ಹಾಳು ಹಂಪೆಯ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಪರಿಸರದ ಸುಂದರ ಚಿತ್ರವೊಂದನ್ನು ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗದ ವಿಷಾದದ ಸ್ಥಿತಿಯಲ್ಲಿ ನಾವಿದ್ದೇವೆ. ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಶಾಮಣ್ಣನವರು ಕರವಸ್ತ್ರದಿಂದ ತಮ್ಮ ಕಣ್ಣು ಒರೆಸಿಕೊಂಡಿದ್ದು ವೇದಿಕೆಯ ಬದಿಯಲ್ಲಿ ನಿಂತಿದ್ದ ಮಕ್ಕಳಿಗೆ ಕಂಡಿತು. ಚೈತ್ರ ಹಿರಿಯ ತಲೆಮಾರಿನವರ ಮೇಲೆ ಮಾಡಿದ ಆರೋಪವು ಸಮಂಜಸವಾಗಿದೆ ಎಂದು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯೋಪಾಧ್ಯಾಯರು ಒಪ್ಪಿಕೊಂಡರು. ನಾಗರಿಕತೆ ಎಡೆಗೆ ಪರಿವರ್ತನೆಗೊಳ್ಳುವ ಸಮಾಜದ ಹುಮ್ಮಸ್ಸು, ವೈಜ್ಞಾನಿಕ ಆವಿಷ್ಕಾರಗಳನ್ನು ಸೌಲಭ್ಯಕ್ಕೆ ಬಳಸಿಕೊಳ್ಳುವ ಮಾನವನ ಹಂಬಲಗಳ ಒತ್ತಡದಿಂದ ಪ್ರಕೃತಿ ಬಳಲುವ ಸ್ಥಿತಿ ಒದಗಿದೆ. ಹಿರಿಯರು ನಮ್ಮ ತಲೆಮಾರಿಗೆ ಬಿಟ್ಟುಕೊಟ್ಟ ಪ್ರಕೃತಿ ಪರಿಸರಗಳನ್ನು ಸುಸ್ಥಿತಿಯಲ್ಲಿ ಮುಂದಿನ ತಲೆಮಾರಿಗೆ ಒಪ್ಪಿಸಲು ವಿಫಲವಾಗಿರುವ ಇಂದಿನ ಹಿರಿಯ ಪೀಳಿಗೆಯವರು ಚೈತ್ರ ಹೇಳಿದಂತೆಯೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಲೇಬೇಕು. ನಾವು ಪರಿಸರಕ್ಕೆ ಮಾಡಿರುವ ಹಾನಿಯನ್ನು ಸ್ವಲ್ಪ ಮಟ್ಟಿಗಾದರೂ ಸರಿಪಡಿಸಲು ಸಾಧ್ಯ ಇದೆ. ಹಿರಿಯರು ಮಾಡಿದ ತಪ್ಪು ಮರುಕಳಿಸಬಾರದು ಎಂಬ ಕಾರಣದಿಂದಲೇ ಎಳೆಯ ತಲೆಮಾರಿನವರು ಈ ವಿಷಯದಲ್ಲಿ ಸೂಕ್ತ ತಿಳುವಳಿಕೆಯನ್ನು ಹೊಂದುವುದು ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಪರಿಸರ ಸಂಘಗಳು ಶ್ರಮಿಸಬೇಕಾಗಿದೆ ಎಂದರು. ಪರಿಸರ ಸಂಘಗಳು ಶ್ರಮಿಸುವುದಿರಲಿ, ಶಾಲೆಯ ಪರಿಸರ ಸಂಘಕ್ಕೆ ಸೇರುವುದಕ್ಕೆ ಮಕ್ಕಳೆಲ್ಲ ಎಷ್ಟು ಶ್ರಮಿಸಬೇಕಾಗಿ ಬಂದಿತ್ತು ಎನ್ನುವುದು ಮುಖ್ಯೋಪಾಧ್ಯಾಯರಿಗೆ ತಿಳಿದಿತ್ತೋ ಇಲ್ಲವೋ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲೂ ವಿದ್ಯಾರ್ಥಿ ಸಂಘವೇ ಅಲ್ಲದೆ ವಿವಿಧ ಚಟುವಟಿಕೆ ನಡೆಸುವ ಹಲವಾರು ಸಂಘಗಳು ರೂಪುಗೊಂಡಿರುತ್ತವೆ. ಚಟುವಟಿಕೆ ನಡೆಯುತ್ತದೋ ಇಲ್ಲವೋ, ಸಂಘಕ್ಕೆ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಮತ್ತಿತರ ಲೇಬಲ್ಗಳನ್ನು ಸೃಷ್ಟಿಸಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಅಂಟಿಸಿಬಿಡಲಾಗಿರುತ್ತದೆ. ಆ ಕೂಡಲೇ ವಿದ್ಯಾರ್ಥಿಗೆ ತನಗೊಂದು ದೊಡ್ಡ ಅಧಿಕಾರ ಸಿಕ್ಕಿದೆ ಎಂದು ಕೋಡು ಮೂಡಿಬಿಡುತ್ತದೆ. ಆ ಕೋಡನ್ನು ಕಾಣದ ಉಳಿದವರಿಗೆಲ್ಲ ತಾನು ಗ್ರಾಹಕರ ಸಂಘದ ಉಪಾಧ್ಯಕ್ಷನೆಂದೋ, ವಿಜ್ಞಾನ ಸಂಘದ ಉಪಕಾರ್ಯದರ್ಶಿ ಎಂದೋ, ಕನ್ನಡ ಸಂಘದ ಖಜಾಂಚಿ ಎಂದೋ ಹೇಳಿಕೊಂಡು ತಿರುಗುವ ಸುವರ್ಣಾವಕಾಶವು ಲಭ್ಯವಾಗಿರುತ್ತದೆ. ಆದರೆ ಎರಡೇ ದಿನದೊಳಗೆ ಆ ಕೋಡು ಬಿದ್ದು ಹೋದದ್ದು ಯಾರಿಗೂ ತಿಳಿಯದು. ನೇತೃತ್ವ ವಹಿಸಿದ ಅಧ್ಯಾಪಕರು ಉತ್ಸಾಹಿಗಳಾಗಿದ್ದರೆ ಮಾತ್ರ ಆ ಸಂಘಕ್ಕೆ ಜೀವ ಲವಲವಿಕೆ, ಇಲ್ಲದಿದ್ದರೆ ಸಂಘದ ಉದ್ಘಾಟನೆ ಆಗುವುದಕ್ಕೆ ಮೊದಲೇ ಆ ವರ್ಷವೇ ಮುಗಿದಿರುತ್ತದೆ. ಆದರೆ ಪರಿಸರ ಸಂಘದ ವಿಚಾರವೇ ಬೇರೆ. ವರ್ಷದಲ್ಲಿ ಕ್ಲಬ್ನ 7-8 ಕಾರ್ಯಕ್ರಮಗಳಾದರೂ ಇದ್ದೇ ಇರ್ತವೆ. ಒಂದು ದಿನದ ಪ್ರವಾಸವೋ ಚಾರಣವೋ ಎಲ್ಲರನ್ನೂ ಸೆಳೆಯುವ ಚಟುವಟಿಕೆಗಳೇ. ಆದರೆ 50-60 ಮಕ್ಕಳನ್ನು ಸೇರಿಸಿಕೊಳ್ಳೋದಿಲ್ಲ ಎಂದು ಸಂಘದ ಉಸ್ತುವಾರಿ

0: ಬಾರಿ ನೋಡಿಕೊಳ್ಳುತ್ತಿರುವ ಶಿಕ್ಷಕ ಜಗದೀಶ್ ಕಟ್ಟುನಿಟ್ಟಾಗಿ ಹೇಳಿಬಿಡ್ತಾರೆ. ಹೀಗಾಗಿ ಪರಿಸರ ಸಂಘಕ್ಕೆ ಸದಸ್ಯರಾಗುತ್ತೀರಾ ಎಂದು ಯಾರನ್ನು ಕೇಳಬೇಕಾಗೇ ಇಲ್ಲ. ಸಾಲುಗಟ್ಟಿ ನಿಂತಿರುವ ಮಕ್ಕಳಲ್ಲಿ ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು ಅನ್ನೋದೇ ಸಮಸ್ಯೆ. ಇದಕ್ಕೆ ಮುಖ್ಯೋಪಾಧ್ಯಾಯರಿಂದ ಪರಿಹಾರದ ಸೂಚನೆಯು ಸಿಕ್ಕಿದೆ. ಪಾಠ ಪ್ರವಚನಗಳಲ್ಲಿ ಮುಂದಿರುವ ಮಕ್ಕಳಿಗೆ, ಅಂತೆಯೇ ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಸರು ಪಡೆದ ಮಕ್ಕಳಿಗೆ ಪರಿಸರ ಸಂಘದ ಸದಸ್ಯತ್ವದಲ್ಲಿ ಆದ್ಯತೆ. ಜೊತೆಗೆ ಪ್ರಾಣಿ ಪರಿಸರಗಳ ಅರಿವಿನ ಬಗೆಗೆ ನಡೆಸಲಾಗುವ ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರು ಸಂಘಕ್ಕೆ ಸೇರ್ಪಡೆ ಆಗುತ್ತಾರೆ. ಹೀಗಾಗಿ ಈ ಸಂಘದ ಸದಸ್ಯನಾಗುವುದೇ ಒಂದು ಹೆಮ್ಮೆ ಎಂದು ಮಕ್ಕಳೆಲ್ಲ ಭಾವಿಸುತ್ತಾರೆ. ಮುಖ್ಯೋಪಾಧ್ಯಾಯರ ಭಾಷಣಕ್ಕಿಂತ ಕಾರ್ಯಕ್ರಮದ ಕೊನೆಗೆ ಜಗದೀಶ್ ಸರ್ ಏನು ಹೇಳ್ತಾರೆ ಎಂಬ ನಿರೀಕ್ಷೆಯಲ್ಲಿ ಮಕ್ಕಳೆಲ್ಲ ಉತ್ಸುಕರಾಗಿದ್ದರು. ಇಡೀ ವರ್ಷದ ಚಟುವಟಿಕೆಗಳ ಬಗ್ಗೆ ಅವರಿಂದ ಸಂಕ್ಷಿಪ್ತ ಸೂಚನೆ ಇರುತ್ತದೆ. ನವೆಂಬರ್ ತಿಂಗಳಲ್ಲಿ ಕೈಗೊಳ್ಳಬಹುದಾದ ಚಾರಣವೋ ಪರ್ವತಾರೋಹಣವೋ ಜೂನ್ ತಿಂಗಳಿಂದಲೇ ತುದಿಗಾಲಲ್ಲಿ ಕಾಯುವಂತೆ ಮಾಡುತ್ತದೆ. ಆದರೆ ಜಗದೀಶ್ ಸರ್ ಅಂಥದ್ದೇನೂ ಹೇಳಲೇ ಇಲ್ಲ. ಪ್ರಕೃತಿ ಪರಿಸರದ ಬಗೆಗೆ ಅಪಾರ ತಿಳುವಳಿಕೆ ಅನುಭವ ಇರುವ ವ್ಯಕ್ತಿಯೊಬ್ಬರು ಇವತ್ತು ನಮ್ಮ ಸಂಘದ ಉದ್ಘಾಟನೆಗೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರಲಾಗಲಿಲ್ಲ. ಮುಂದಿನ ವಾರ ಅವರೇ ಬಂದು ಈ ವರ್ಷದ ಮೊದಲ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನೋಡಿಕೊಂಡು ಈ ವರ್ಷದ ಉಳಿದ ಕಾರ್ಯಕ್ರಮ ನಿರ್ಧರಿಸುತ್ತೇವೆ ಎಂದು ಬಿಟ್ಟರು. ಇದೀಗ ಮಕ್ಕಳ ಇನ್ನುಳಿದ ಕುತೂಹಲ ನಿರೀಕ್ಷೆಗಳ ಸಾಲಿಗೆ ಆ ವ್ಯಕ್ತಿಯೊಬ್ಬರು ಸೇರಿಕೊಂಡ ಹಾಗಾಯಿತು.
1: ಪರಿಚಯ ಕೇಳುಗರೆ, ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ಇನ್ನು ನಾವು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಮನುಷ್ಯನು ಪ್ರಾಣಿಗಳಿಗಿಂತ ಯಾವ ವಿಷಯದಲ್ಲಿ ಮಿಗಿಲು ಎನಿಸಿಕೊಂಡಿದ್ದಾನೆ ಅಂತ. ಇದಕ್ಕೆ ಸರಿಯಾದ ಉತ್ತರ, ಮನುಷ್ಯ ವಿವೇಚನೆಯ ದೃಷ್ಟಿಯಿಂದ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಅನ್ನೋದು. ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ, ಯಾವ ರೀತಿ ಯೋಚನೆ ಮಾಡಿದರೆ ಮುಂದಿನದು ಹೀಗೆ ಆಗತ್ತೆ ಎನ್ನುವ ಊಹಿಸುವ ಶಕ್ತಿ ಅವನಿಗೆ ಇದೆ. ಇದು ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿದಂಥ ಉತ್ತರ. ಇದಕ್ಕೆ ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಬರೆದಿದ್ದಾರೆ. ಅವರ ಹೆಸರುಗಳನ್ನು ಮೊದಲು ನೋಡೋಣ. ಚಾಮರಾಜನಗರದಿಂದ ಡಿ ಪ್ರಭುಸ್ವಾಮಿ, ಮೈಸೂರಿನ ಉದಯಗಿರಿಯಿಂದ ದ್ಯುತಿ ಎಎಂ, ಬಸರಾಳು ಹೋಬಳಿ ಮಂಡ್ಯ ಅಂಕುಶಾಪುರ ಗ್ರಾಮದಿಂದ ಎಎನ್ ದೇವಲಿಂಗೇಗೌಡ, ಕೊಳ್ಳೇಗಾಲದ ಪಿ ಕಾತ್ಯಾಯಿನಿ, ಮೈಸೂರು ವಿಜಯನಗರದಿಂದ ತುಳಸಿ ಮಾಲಾ, ಉದಯಗಿರಿಯಿಂದಲೇ ಭಗತ್ ಸುಪ್ರಭಾ ಎಎಂ, ಮೈಸೂರು ಬೋಗಾದಿಯಿಂದ ಧನ್ವಿನ್ ಎಸ್, ಮೈಸೂರು ರಾಮಾನುಜ ರಸ್ತೆಯಿಂದ ಎಂಎಸ್ ರಾಘವೇಂದ್ರ, ಮಂಡ್ಯ ಜಿಲ್ಲೆ ತಗ್ಗಹಳ್ಳಿಯ ಎಂ ಸುನಿತಾ, ಚಾಮುಂಡೇಶ್ವರಿ ನಗರ ಮಂಡ್ಯದಿಂದ ಶಶಿಪ್ರಕಾಶ್, ಮೈಸೂರು ಕನಕದಾಸನಗರದಿಂದ ಮುಳ್ಳೂರು ಪ್ರಕಾಶ್, ರಾಮಕೃಷ್ಣ ನಗರದಿಂದ ವಿಜಯಲಕ್ಷ್ಮಿ ಎಸ್, ಚಾಮರಾಜನಗರ ಜಿಲ್ಲೆ ಬಾಗಳಿ ಗ್ರಾಮದ ಮಣಿಕಂಠ ಎಂ ಹಾಗೂ ಸೋಸಲಿಯ ಎಸ್ ಮಹಾದೇವ ಶೆಟ್ಟಿಯವರು. ಲಾಟರಿ ಮೂಲಕ ಆಯ್ಕೆಯಾದ ಇಬ್ಬರು ಶ್ರೋತೃಗಳು ಮೈಸೂರು ಬೋಗಾದಿಯ ಚೈತನ್ಯ ಟೆಕ್ನೋಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಧನ್ವಿನ್ ಎಸ್ ಹಾಗೂ ಕೊಳ್ಳೇಗಾಲದ ಪಿ ಕಾತ್ಯಾಯಿನಿಯವರು. ಇಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು. ಸಾಕಷ್ಟು ಜನ ಉತ್ತರವನ್ನು ಕೊಟ್ಟಿದ್ದೀರಿ. ಬಹುಮಾನ ಸಿಗದೇ ಇರೋರು ಖಂಡಿತ ಬೇಜಾರಾಗುವ ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ಕಂತಗಳಲ್ಲಿ ಈ ತರಹದ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ರೆ ನೀವು ಕೂಡ ಅದೃಷ್ಟಶಾಲಿಗಳಾಗಬಹುದು. ನಮ್ಮ ಇವತ್ತಿನ ಈ ಇಬ್ಬರು ಬಹುಮಾನ ವಿಜೇತರಿಗೆ ನವಕರ್ನಾಟಕ ಪ್ರಕಾಶನದವರು ಕಾಡು ಕಲಿಸುವ ಪಾಠ ಪುಸ್ತಕವನ್ನು ನೇರವಾಗಿ ಅಂಚೆ ಮೂಲಕ ನಿಮಗೆ ತಲುಪಿಸಲಿದ್ದಾರೆ. ಇವತ್ತಿನ ಸಂಚಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಅಂತಂದರೆ, ಮಾನವನ ಆವೇಶ ಯಾವುದಕ್ಕೆ ಕೊಡಲಿ ಪೆಟ್ಟಾಗಿದೆ? ಪ್ರಶ್ನೆ ಮತ್ತೊಮ್ಮೆ, ಮಾನವನ ಆವೇಶ ಯಾವುದಕ್ಕೆ ಕೊಡಲಿ ಪೆಟ್ಟಾಗಿದೆ? ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಬುಧವಾರದ ಒಳಗೆ ಕಳುಹಿಸಬೇಕು. ಉತ್ತರವನ್ನು ಪೋಸ್ಟ್ ಕಾರ್ಡ್ ಮೂಲಕ ಕಳುಹಿಸಲು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಇಮೇಲ್ ಮೂಲಕ ಕಳುಹಿಸುವವರಿಗೆ ಇಮೇಲ್ ವಿಳಾಸ replyairmysuru@gmail.com, replyairmysuru@gmail.com. ವಾಟ್ಸಪ್ ಮೂಲಕ ಕಳುಹಿಸಲು ಮೊಬೈಲ್ ಸಂಖ್ಯೆ 9481608863. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9481608863. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡುವ ಪ್ರಯತ್ನ ಬೇಡ. ಗಮನಿಸಿ, ನೀವು ಉತ್ತರವನ್ನು ಕಳುಹಿಸಬೇಕಾದರೆ ನಿಮ್ಮ ಹೆಸರು, ಸಂಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಪ್ರತಿ ಸಂಚಿಕೆಯಲ್ಲೂ ಸರಿಯಾದ ಉತ್ತರ ಕಳುಹಿಸಿದ ಇಬ್ಬರು ಶ್ರೋತೃಗಳಿಗೆ ಕಾಡು ಕಲಿಸುವ ಪಾಠ ಪುಸ್ತಕದ ಪ್ರಕಾಶಕರಾದ ನವಕರ್ನಾಟಕ ಪ್ರಕಾಶನದವರು ಆ ಪುಸ್ತಕವನ್ನೇ ಬಹುಮಾನವಾಗಿ ಅಂಚೆಯ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
1: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂ ವಿಸ್ತೀರ್ಣದ 4% ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವರೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರ ಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
3: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
4: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ, ಸಂಗೀತ ಲೋಕದಲ್ಲೊಂದು ವಿಹಾರ, ಪ್ರಸ್ತುತಿ ಆಹಿರಿ ಪುಟ್ಟಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30. ಸೇವಾ ವಾಹಿನಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
3: ಮೈಸೂರಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಗ್ರೇಡ್ 1 ಅವರ ಕಚೇರಿಯ ಪ್ರಕಟಣೆ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ ಹಾಗೂ ಎಸ್ಎಸ್ಎಲ್ಸಿ ನಂತರದ ಪಿಯುಸಿ, ಡಿಪ್ಲೊಮಾ, ಐಟಿಐ, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ssp.postmetric.karnataka.gov.in ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಜನವರಿ 31, 2027 ಅರ್ಜಿಗಳನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ ಮತ್ತು ಎನ್ಎಸ್ಪಿ ಒಟಿಆರ್ ವ್ಯಾಲಿಡೇಷನ್ನೊಂದಿಗೆ ಎಲ್ಲಾ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜ್ಜೀವನರಾವ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲ್ ಪೂರ್ವ ಬಡಾವಣೆ, ಪಡವಾರಳ್ಳಿ, ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 08212520910. ಇನ್ನೊಮ್ಮೆ 08212520910 ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸೇವಾ ವಾಹಿನಿ ಕೇಳಿದಿರಿ.

ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳ ಕುರಿತು ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರ್ ಪದ್ಮಶ್ರೀ ಅರಸ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ

0: ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಳು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಶೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ಧಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025ರನ್ನು ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳಸಾಗಣೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ದಿನಗಳ ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21ರಂದು ನಡೆದಂತಹ ನೀಟ್ ಯುಜಿ 2026ರ ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28ರವರೆಗೆ ಪ್ರತಿ ಪ್ರಶ್ನೆಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು ಎನ್ಟಿಎ ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು ಎನ್ಟಿಎ ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನ

0: ಆತಂಕವಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188ಕ್ಕೆ ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟ್ರೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ಲಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಎಲ್ಪಿಜಿ ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ ಎಲ್ಪಿಜಿ ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ ಎಲ್ಪಿಜಿ ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50% ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ. ಹಾಡಿದ್ದಾರೆ ಆಶಾ ಭಟ್, ಸುನಿಧಿ ಗಣೇಶ್ ಮತ್ತು ಸಂಗಡಿಗರು. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಾಸುಕಿ ವೈಭವ್.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಹೊಸ ಇತಿಹಾಸ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಶಂಕರ್ ಗಣೇಶ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಜಿ ಉದಯಶಂಕರ್ ಅವರು ಬರೆದಿರುವ ಮಲೆಯ ಮಾರುತ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 8:30 ಆಲಿಸಬಹುದು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15 ಮಾರ್ನಿಂಗ್ ನ್ಯೂಸ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಕಾರ್ಯಕ್ರಮದಲ್ಲಿ ಇದೀಗ ಆಲಸಿ ಪ್ರಮೋದ್ ಮರವಂತೆ ಅವರು ಬರೆದಿರುವ ಬಘೀರಾ ಚಿತ್ರದ ಗೀತೆ, ಹಾಡಿದ್ದಾರೆ ರಿತೇಶ್ ಜೀರಾವ್, ಸಂಗೀತ ನಿರ್ದೇಶನ ಬಿ ಅಜ್ನೀಶ್ ಲೋಕನಾಥ್.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎರಡನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಸಿದ್ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರು ಹಾಡಿರುವ ಬ್ರಾಟ್ ಚಿತ್ರದ ಗೀತೆಯನ್ನು. ಶಶಾಂಕ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

ಇದುವರೆಗೂ ತಾವು ಆಲಿಸಿದ್ದು ಒಂದು ಸರಳ ಪ್ರೇಮಕಥೆ ಚಿತ್ರದ ಗೀತೆ. ಹಾಡಿದ್ದವರು ಅರ್ಮಾನ್ ಮಲಿಕ್, ಸುನಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ವೀರ್ ಸಮರ್ಥ್. ಕೇಳುಗರೆ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ತಾರೀಖಿನೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಅಥವಾ ದೂರವಾಣಿ ಸಂಖ್ಯೆ 0821-249-11 ಇನ್ನೊಮ್ಮೆ 0821-249-0111 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸಿದ್ಧಾರ್ಥ್ ಬೆಲ್ಮಣ್ಣು ಅವರ ಧ್ವನಿಯಲ್ಲಿರುವ ಜಗಮಲ್ಲ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಹೃದಯ ಶಿವ. ಸಂಗೀತ ನಿರ್ದೇಶನ ಡಿ ಇಮ್ಮನ್.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಹೊಂಬಿಸಲು ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಗೀತಪ್ರಿಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 9:35 ಆಲಿಸಬಹುದು. ಸಮಯ 9:00.
1: ಆಕಾಶವಾಣಿ ಮೈಸೂರು.
2: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

0: ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಈ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಸ್ವಾಮಿ ಮಹಾಮೇಧಾನಂದಜಿಯವರೇ, ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು?
2: ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ, ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ, ಒಂದಾಗೋದು ಅಥವಾ ಸಂಯೋಗ ಅಂತ.

0: ಸೋದೇ ಜೀವನದ ಪರಮ ಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರತೆ ಮತ್ತು ದಿವ್ಯತೆ ಇವನ್ನು ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನು ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಆದರೆ ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡಿ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನು, ಪ್ರೀತಿಸುವ ರೀತಿಯನ್ನು, ಕೆಲಸ ಮಾಡುವ ರೀತಿಯನ್ನು ಮತ್ತು ಇತರರನ್ನು ನೋಡುವ ರೀತಿಯನ್ನು ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ.
1: ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ?
0: ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನು ಏನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗ ವಿದ್ಯೆ. ಅದನ್ನು ಆಧುನಿಕ ಯುಗದ ಭಾಷೆಯಲ್ಲಿ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ, ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನಾವು ಆಚರಿಸ್ತೀವಿ. ಎರಡನೇದು, ಯೋಗ ಅನುಭವ ಆಧಾರಿತ. ಕೇವಲ ಯಾವುದೋ ಸಿದ್ಧಾಂತವನ್ನು ನಂಬೋದಲ್ಲ, ಯಾರೋ ಒಬ್ಬ ಗುರುಗಳನ್ನು ನಂಬೋದಲ್ಲ. ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನು ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು. ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ. ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ.
1: ಸ್ವಾಮಿ ವಿವೇಕಾನಂದರು ಯೋಗವನ್ನು ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
0: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವು ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ, ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜಸ್ವರೂಪ ಆತ್ಮ, ಶುದ್ಧ, ಬುದ್ಧ, ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ, ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ, ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಸ್ವಾಮೀಜಿ ಹೇಳಿದ್ರು, ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
1: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
0: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡುಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ.

0: ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ. ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ. ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೆಯಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳೀಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
1: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
0: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರೆಗೂ, ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲಿತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳ್ಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳ್ಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ರೂ ಮನಸ್ಸಿನಲ್ಲಿ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸಬೇಕು, ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆ ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು, ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ, ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರ್ಪೇರಾಗುತ್ತೆ. ಅದನ್ನು ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು. ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದ ಮಾಡಿಸ್ಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ, ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರು ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ, ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು. ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೇ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡ್ಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯ

0: ದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೆ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆ್ಯನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವೂ ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ, ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ. ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೆ ಜೀವಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡು, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ. ಸ್ವಾಮಿತ್ವ ಭಾವ, ಓನರ್ಶಿಪ್, ಅದು ಬಂದುಬಿಡುತ್ತೆ. ಇಲ್ಲಾಂದರೆ ಅತಿಯಾಗಿ ಅವಲಂಬನೆಯ ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆಯಲ್ಲ. ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ. ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೇನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ, ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು.
1: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
0: ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಲ್ಕನ್ನು ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸ್ಬೋದು, ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ. ಕೇವಲ ಭಾವಿಸುವ ಮನುಷ್ಯ ಅತಿಭಾವುಕನಾಗ್ಬೋದು, ಸೆಂಟಿಮೆಂಟಲಿಸಮ್ ಅಂತೀವಿ ಭಕ್ತಿ ಯೋಗದಲ್ಲಿ. ಕೇವಲ ಕೆಲಸ ಮಾಡೋನೋ ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು ಬೇರೆ ಎಲ್ಲ ಸಪೋರ್ಟ್ ಇಲ್ಲದೇ ಇದ್ದರೆ. ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದು ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು. ಅದಾಗಬೇಕು ಅಂತಂದರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
1: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
0: ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ಗೆ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ ಮನುಷ್ಯ ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ಯೋ ಹೇಗೆ ಬಂದಿದ್ಯೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಏನು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರ ನೆಥೀಸ್ಟ್ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಈ ಐದು: ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕೋಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ ಮಾರ್ಕ್ಸ್ ಪಡಿಬೇಕಲ್ಲ. ಮಾರ್ಕ್ಸ್ ಯಾಕೆ ಬೇಕು? ಒಳ್ಳೆ ಕಾಲೇಜಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ, ಅಲ್ಲಿ ಯಾಕೆ ಓದಬೇಕು? ಒಳ್ಳೆ ಕೆಲಸ ಬೇಕಲ್ಲ. ಒಳ್ಳೆ ಕೆಲಸ ಅಂದರೆ ಏನು? ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ, ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ? ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ, ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು. ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ದರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೆರಿಕದಿಂದ 1895 ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೀವಾನರು ಶೇಷಾದ್ರಿಯರಿಗೂ ಬರೆದಿದ್ದರು, ಮಹಾರಾಜರಿಗೂ ಬರೆದಿದ್ದರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ: ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್ ಬಟ್ ದಿ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರಾಜರೇ ಮಹಾರಾಜರೇ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಳ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದು.
0: ಖಂಡಿತ. ಮನೆ ಆಧ್ಯಾತ್ಮಿಕ ಜೀವನಕ್ಕೆ ವಿರುದ್ಧವಾದ ಸ್ಥಳವಲ್ಲ. ಮನೆಯೇ ಅತ್ಯುತ್ತಮ ಯೋಗ ಸಾಧನೆಯ ಕ್ಷೇತ್ರ. ಅಡುಗೆ ಮಾಡೋದು, ಮಕ್ಕಳನ್ನು ನೋಡ್ಕೊಳ್ಳೋದು, ವೃದ್ಧರ ಸೇವೆ ಮಾಡೋದು, ಕುಟುಂಬದ ಸಂಬಂಧಗಳನ್ನು ಕಾಪಾಡೋದು ಮತ್ತು ಮನೆಯ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು, ಇದೆಲ್ಲ ಅಪಾರ ತಾಳ್ಮೆ, ಗಮನ ಮತ್ತು ತ್ಯಾಗವನ್ನು ಕೇಳುತ್ತೆ. ಒಬ್ಬ ಗೃಹಿಣಿ ಮನೆ ಗುಡಿಸಬೇಕಾದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಭಗವಂತನ ಪ್ರೀತಿಗಾಗಿ ಅದು ಮಾಡಿದ್ರೆ, ಗಮನ ಇಟ್ಟು ಮಾಡಿದಾಗ ಅದು ಗಮನವಿಲ್ಲದೆ ಮಾಡೋ ಪೂಜೆಗಿಂತ ಉತ್ತಮವಾದ ಕರ್ಮ ಆಗುತ್ತೆ. ಇವುಗಳನ್ನು ಕೇವಲ ಭಾರ ಅಂತ ನೋಡದೆ ಪ್ರೀತಿ ಮತ್ತು ಸೇವಾಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಗೃಹಿಣಿ ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಫಲಾಪೇಕ್ಷೆ ಇರಲ್ಲ. ನಮ್ಮ ಯಜಮಾನರು ಇದನ್ನು ನೋಡಿ ಹಣ ಜಾಸ್ತಿ ಕೊಡಬೇಕು, ನನ್ನ ಮಗ ಇದನ್ನು, ನನ್ನ ಅತ್ತೆ, ನಮ್ಮ ಮಾವ ಇದನ್ನು ನೋಡಿ ನನಗೆ ಭೇಷ್ ಅನ್ನಬೇಕು ಅಂತಿಲ್ಲ. ಇವ್ರಿಗೆ ಚೆನ್ನಾಗಿರಲಿ, ಇವ್ರಿಗೆ ಸಂತೋಷ ಆಗಲಿ ಅಂತ ಪ್ರೀತಿಯಿಂದ ಮಾಡ್ತಾಳೆ. ಅದಕ್ಕೆ ತಾಯಿಗೆ ಮೊದಲು ದೇವರು ಅನ್ನೋದು. ಆದರೆ ಯೋಗ ಗೃಹಿಣಿ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸಬೇಕು, ಅನ್ಯಾಯವನ್ನು ಮೌನವಾಗಿ ಸಹಿಸಬೇಕು ಅಂತೆಲ್ಲ ಹೇಳಲ್ಲ. ಅದು ಕೆಲವು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಆತ್ಮಗೌರವ, ಆರೋಗ್ಯ, ವಿಶ್ರಾಂತಿ, ಆರೋಗ್ಯಕರ, ಇದರ ಮಿತಿಗಳು ಅಗತ್ಯ. ಗೃಹಸ್ಥ ಅಥವಾ ಗೃಹಿಣಿಯರು ಹೀಗೆ ಅಭ್ಯಾಸ ಮಾಡ್ಬೋದು. ದಿನವನ್ನು ಪ್ರಾರ್ಥನೆ ಅಥವಾ ಮೌನದಿಂದ ಆರಂಭಿಸಿ ದಿನನಿತ್ಯದ ಕೆಲಸಗಳನ್ನು ಜಾಗೃತಿಯಿಂದ ಮಾಡಿ, ಕೋಪ ಮತ್ತು ಕಠೋರ ಮಾತುಗಳನ್ನು ಕಡಿಮೆ ಮಾಡಿ, ಮನೆಯ ಕರ್ತವ್ಯಗಳನ್ನು ಸೇವೆಯಾಗಿ ಮಾಡೋದು, ಸ್ವಲ್ಪ ಸಮಯ ಅಧ್ಯಯನ, ಜಪ ಅಥವಾ ಧ್ಯಾನಕ್ಕೆ ಮೀಸಲಿಡೋದು, ಈ ರೀತಿ ಮಾಡ್ಬೋದು.
1: ಉದ್ಯೋಗಿಗಳು, ವೃತ್ತಿಪರರು, ಕಾರ್ಮಿಕರಿಗೆ ವಿವೇಕಾನಂದರ ಯೋಗದ ಸಂದೇಶ?
0: ಇಂದಿನ ಕೆಲಸದ ವಾತಾವರಣದಲ್ಲಿ ಟೈಮ್ ಲಿಮಿಟ್ಸ್ ತುಂಬ ಇದೆ, ಸ್ಪರ್ಧೆ ಇದೆ, ಆಮೇಲೆ ಅನಿಶ್ಚಿತತೆ ಇದೆ, ಯಾವ ಕೆಲಸದಿಂದ ತೆಗೆದಾಗ್ತಾರೆ ಹೇಳಂಗಿಲ್ಲ. ಇದೆಲ್ಲರದಿಂದ ಮಾನಸಿಕ ಒತ್ತಡ ಇದೆ, ಸಂಘರ್ಷ ಇದೆ, ಆಯಾಸ, ಟೈರ್ಡ್ನೆಸ್, ಸ್ಟ್ರೆಸ್ಸು, ಬರ್ನ್ಔಟ್ ಅಂತೆಲ್ಲ ಹೇಳ್ತಾ ಇದ್ದೀವಿ. ಕರ್ಮಯೋಗ ಪೂರ್ಣ ಗಮನದಿಂದ ಕೆಲಸ ಮಾಡೋದು ಮತ್ತು ವೈಯಕ್ತಿಕ ಹೆಸರು, ಪ್ರತಿಷ್ಠೆ, ಅತಿಯಾಗಿ ಆಸೆಯನ್ನು ಕಡಿಮೆ ಮಾಡೋದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ರಾಜಯೋಗ ಚಂಚಲತೆ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಹೇಳ್ಕೊಡುತ್ತೆ. ಜ್ಞಾನಯೋಗ ನೈತಿಕ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಭಕ್ತಿಯೋಗ ವಿನಯವಾಗಿ, ಕೃತಜ್ಞತೆಯಿಂದ ಮತ್ತು ಸಹೋದ್ಯೋಗಿಗಳ ಬಗ್ಗೆ ಗೌರವವನ್ನು ಬೆಳೆಸೋದನ್ನು ಹೇಳ್ಕೊಡುತ್ತೆ. ಯೋಗ ಅಭ್ಯಾಸ ಮಾಡುವ ಮೂಲಕ ಉದ್ಯೋಗಿ ಅಥವಾ ಕಾರ್ಮಿಕನೋ ಬೆಳೆಸ್ಕೊಳ್ಬೇಕಾದ ಕೆಲವು ಗುಣಗಳಿದೆ. ಸಮಯ ಪಾಲನೆ, ಏಕಾಗ್ರತೆ, ವೃತ್ತಿಪರ ಕೌಶಲ್ಯ, ಪ್ರಾಮಾಣಿಕತೆ, ಭಾವನಾತ್ಮಕ ಸಮತೋಲನ, ಸಹಕಾರ ಮನೋಭಾವ, ಹೊಟ್ಟೆ ಕಿಚ್ಚಿನಿಂದ ಮುಕ್ತಿಯಾಗೋದು, ಸಮಾಜದ ಹಿತದೃಷ್ಟಿಯಿಂದ ಬದ್ಧನಾಗಿ ಕೆಲಸ ಮಾಡೋದು. ಯೋಗ ನಿಷ್ಕ್ರಿಯವಲ್ಲ. ಶೋಷಣೆ, ಅಪ್ರಾಮಾಣಿಕತೆ, ಈ ಅನ್ಯಾಯವನ್ನೆಲ್ಲ ದ್ವೇಷವಿಲ್ಲದೆ ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಯೋಗ ನಮಗೆ ನೀಡುತ್ತೆ. ಸ್ವಾಮೀಜಿಯವರ ಆದರ್ಶ ಕೆಲಸದಿಂದ ದೂರ ಸರಿಯೋದಲ್ಲ, ಹೆಚ್ಚು ಶಕ್ತಿಯಿಂದ, ಕಡಿಮೆ ಸ್ವಾರ್ಥದಿಂದ, ಹೆಚ್ಚು ಆಂತರಿಕ ಸ್ವಾತಂತ್ರ್ಯದಿಂದ ಕೆಲಸ ಮಾಡಬೇಕು.
1: ಜೀವನಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಮುಖ್ಯ ಸಂದೇಶ ಸ್ವಾಮೀಜಿ?
0: ಮುಖ್ಯ ಸಂದೇಶ ಅಂದರೆ ನಿಮ್ಮನ್ನು ನೀವು ಕಡಿಮೆ ಅಂತ ಅಂದಾಜಿಸಬೇಡಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದೇ ಶಕ್ತಿ ಇದೆ, ಪವಿತ್ರತೆ ಇದೆ, ಜ್ಞಾನ, ಪ್ರೀತಿ, ದಿವ್ಯತೆ ಅಡಗಿದೆ. ಅದನ್ನು ಹೊರತರೋ ಪ್ರಕ್ರಿಯೆಯೇ ಯೋಗ. ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಅಲ್ಲಿಂದಲೇ ಆರಂಭಿಸಬೇಕು. ಮನಸ್ಸು ಚಂಚಲವಾಗಿದ್ದರೆ ಏಕಾಗ್ರತೆಯನ್ನು ಅಭ್ಯಾಸ ಮಾಡೋಣ. ಹೃದಯ ದುಃಖವಾಗಿದ್ದರೆ ಪ್ರಾರ್ಥನೆ ಮತ್ತು ಭಕ್ತಿಯ ಕಡೆಗೆ ತಿರುಗೋಣ. ಸ್ವಾರ್ಥ ಹೆಚ್ಚಾಗಿದ್ದರೆ ಯಾರಿಗಾದರೂ ಒಂದು ಸ್ವಲ್ಪ ಸೇವೆ ಮಾಡೋಣ. ಗೊಂದಲವಿದ್ದರೆ ವಿಚಾರ ಮತ್ತು ವಿವೇಕವನ್ನು ಬೆಳೆಸ್ಕೊಳ್ಳೋಣ. ಭಯವಿದ್ದರೆ ನಮ್ಮೊಳಗಿರುವ ಆತ್ಮಶಕ್ತಿಯನ್ನು ನೆನಪಿಸಿಕೊಳ್ಳೋಣ. ಬಲಿಷ್ಠ, ನಿರ್ಭಯ, ಕರುಣಾಮಯ, ಆತ್ಮ ಸಂಯಮವುಳ್ಳ ಮತ್ತು ಸಮಾಜಮುಖಿಯಾದ ಮಾನವರಾಗಿ ನಿರ್ಮಾಣಗೊಳ್ಳೋಣ. ಸ್ವಾಮೀಜಿಯವರ ಅಮರ ಒಂದು ಕರೆ ಇದೆ: ಶಕ್ತಿಯಿಂದ ಎದ್ದು ನಿಲ್ಲಿ, ನಿಮ್ಮ ಕರ್ತವ್ಯವನ್ನು ಮಾಡಿ, ಮನಸ್ಸನ್ನು ವಶಪಡಿಸಿಕೊಳ್ಳಿ, ಹೃದಯವನ್ನು ವಿಶಾಲಗೊಳಿಸಿ, ಮಾನವತೆಯನ್ನು ಸೇವಿಸಿ, ನಿಮ್ಮೊಳಗಿನ ದಿವ್ಯತೆಯನ್ನು ವ್ಯಕ್ತಪಡಿಸಿ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ.
1: ಒಳ್ಳೆಯದು ಸ್ವಾಮಿ ಮಹಾಮೇಧ.

0: ಆನಂದಜಿಯವರೇ, ಇದುವರೆಗೂ ಕೂಡ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಈ ಕುರಿತು ಬಹಳ ಉತ್ತಮವಾದ ಸಂದೇಶವನ್ನು ತಿಳಿಸಿದ್ರಿ. ವಂದನೆಗಳು, ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಈ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
2: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 5:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಯಾನ್ಸ್ ಬೆಂಗಳೂರು, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:30. ಗಾಂಧಿ ಸ್ಮೃತಿ ಸಾಪ್ತಾಹಿಕ ಸಂಚಿಕೆ

ಗೋಪಾಲಕೃಷ್ಣ ಗೋಖಲೆಯವರು ನನ್ನನ್ನ ತಮ್ಮ ಸ್ವಂತ ತಮ್ಮನಂತೆ ನೋಡಿಕೊಂಡರು. ನನಗೆ ಬೇಕಾದ್ದನ್ನೆಲ್ಲ ತಿಳಿದುಕೊಂಡು ಅವೆಲ್ಲವೂ ನನಗೆ ದೊರೆಯುವಂತೆ ಏರ್ಪಾಟು ಮಾಡಿದ್ದರು. ಸುದೈವದಿಂದ ನನ್ನ ಅವಶ್ಯಕತೆಗಳು ಕಡಿಮೆಯಾಗಿದ್ದವು. ಇತರರಿಂದ ಸೇವೆ ನನಗೆ ಅಷ್ಟೇನೂ ಅವಶ್ಯಕತೆ ಇರಲಿಲ್ಲ. ನನ್ನ ಸ್ವಾವಲಂಬನೆ, ಸ್ವಚ್ಛತೆ, ಉದ್ಯಮಶೀಲತೆ, ನಿಯಮಬದ್ಧ ಜೀವನ ಇವು ಅವರಿಗೆ ಒಪ್ಪಿಗೆಯಾಗಿದ್ದವು. ಇವನ್ನ ಕಂಡು ಅವರು ನನ್ನನ್ನು ತುಂಬ ಹೊಗಳುತ್ತಿದ್ದರು. ನನ್ನಿಂದ ಅವರು ಯಾವುದನ್ನು ರಹಸ್ಯವಾಗಿ ಇಟ್ಟಂತೆ ತೋರಲಿಲ್ಲ. ಅವರನ್ನ ನೋಡುವುದಕ್ಕೆ ಬಂದ ಎಲ್ಲ ಪ್ರಮುಖರಿಗೂ ಅವರು ನನ್ನ ಪರಿಚಯವನ್ನು ಮಾಡಿಸುತ್ತಿದ್ದರು. ಅವರ ಪೈಕಿ ನನಗೆ ಚೆನ್ನಾಗಿ ಜ್ಞಾಪಕ ಇರುವವರೊಬ್ಬರು ಎಂದರೆ ಡಾಕ್ಟರ್ ಪ್ರಫುಲ್ಲ ಚಂದ್ರ ರಾಯ್. ಅವರು ಗೋಖಲೆಯವರ ಮನೆಯ ಹತ್ತಿರವೇ ಇದ್ದರು ಮತ್ತು ಪದೇ ಪದೇ ಗೋಖಲೆಯವರನ್ನು ನೋಡಲು ಬರುತ್ತಿದ್ದರು. ಅವರು ಡಾಕ್ಟರ್ ರಾಯ್ ಅವರನ್ನು ಹೀಗೆ ಪರಿಚಯ ಮಾಡಿಕೊಟ್ಟರು. ಇವರು ಪ್ರೊಫೆಸರ್ ರಾಯ್. ಇವರ ಸಂಬಳ ತಿಂಗಳಿಗೆ 800 ರೂಪಾಯಿಗಳು. ಅದರಲ್ಲಿ ಅವರು 40 ರೂಪಾಯಿಗಳನ್ನು ಮಾತ್ರ ಸ್ವಂತಕ್ಕೆ ವೆಚ್ಚ ಮಾಡಿಕೊಂಡು ಉಳಿದದ್ದನ್ನೆಲ್ಲ ಸಾರ್ವಜನಿಕ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ. ಇವರಿಗೆ ಮದುವೆ ಆಗಿಲ್ಲ, ಮಾಡಿಕೊಳ್ಳಲು ಇಷ್ಟವಿಲ್ಲ ಎಂದು ಪರಿಚಯ ಮಾಡಿಕೊಟ್ಟರು. ಇಂದಿನ ಡಾಕ್ಟರ್ ರಾಯರಿಗೂ ಅಂದಿನ ಡಾಕ್ಟರ್ ರಾಯರಿಗೂ ನನಗೆ ಏನೇನೂ ವ್ಯತ್ಯಾಸ ಕಾಣುವುದಿಲ್ಲ. ಅವರ ಉಡುಪು ಇಂದು ಇರುವಷ್ಟೇ ಆಗಲು ಸರಳವಾಗಿತ್ತು. ಆದರೆ ಒಂದು ವ್ಯತ್ಯಾಸ, ಇಂದು ಅದು ಖಾದಿಯದಾಗಿದೆ, ಆಗ ಅದು ಭಾರತದ ಮಿಲ್ ಬಟ್ಟೆಯದಾಗಿತ್ತು. ಡಾಕ್ಟರ್ ರಾಯ್ ಮತ್ತು ಗೋಖಲೆಯವರ ಸಂಭಾಷಣೆಯನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯೇ ಆಗುತ್ತಿರಲಿಲ್ಲ. ಅವು ಯಾವಾಗಲೂ ಸಾರ್ವಜನಿಕ ಹಿತ ಮತ್ತು ಜ್ಞಾನಬೋಧೆಯನ್ನು ಉಳ್ಳುವುದಾಗಿತ್ತು. ಕೆಲವು ವೇಳೆ ಅವು ದುಃಖದಾಯಕವೂ ಆಗುತ್ತಿದ್ದವು. ಗೋಖಲೆಯವರು ಕೆಲಸ ಮಾಡುವುದನ್ನು ನೋಡುವುದೇ ಒಂದು ಸಂತೋಷವೂ ಶಿಕ್ಷಣಪ್ರದವೂ ಆಗಿತ್ತು. ಅವರು ಒಂದು ನಿಮಿಷವನ್ನೂ ವ್ಯರ್ಥ ಮಾಡುತ್ತಿರಲಿಲ್ಲ. ಜನತೆಯೊಂದಿಗೆ ಅವರ ಸಂಪರ್ಕ, ಸ್ನೇಹ ಇವೆಲ್ಲ ಸಾರ್ವಜನಿಕ ಒಳಿತಿಗಾಗಿಯೇ ಆಗಿತ್ತು. ಅವರ ಸಂಭಾಷಣೆ ಯಾವಾಗಲೂ ದೇಶದ ಹಿತಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಅದರಲ್ಲಿ ಅಸತ್ಯ ಅಥವಾ ಕಾಪಟ್ಯದ ಸುಳಿವು ಇರುತ್ತಿರಲಿಲ್ಲ. ಭಾರತದ ದಾರಿದ್ರ್ಯ ಮತ್ತು ಪಾರತಂತ್ರ ಇವು ಸದಾ ಅವರ ತೀವ್ರ ಚಿಂತನೆಗಳಾಗಿದ್ದವು. ಬೇರೆ ಬೇರೆ ಜನರು ಅವರಲ್ಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ಕುತೂಹಲವನ್ನು ಉಂಟು ಮಾಡಲು ಬರುತ್ತಿದ್ದರು. ಅವರಿಗೆಲ್ಲ ಅವರು ಕೊಡುತ್ತಿದ್ದುದು ಒಂದೇ ಉತ್ತರ, ನೀವು ನಿಮ್ಮ ಕಾರ್ಯವನ್ನು ಮಾಡಿ ನನ್ನ

ಕಾರ್ಯವನ್ನ ನಾನು ಮಾಡುತ್ತೇನೆ. ನನಗೆ ಬೇಕಾಗಿರುವುದು ನಮ್ಮ ದೇಶದ ಸ್ವಾತಂತ್ರ್ಯ. ನನ್ನ ಎಲ್ಲ ಕಾಲವನ್ನು ಶಕ್ತಿಯನ್ನು ವಿನಿಯೋಗಿಸಿದರೂ ಅದಕ್ಕೆ ಸಾಲದ್ದಾಗಿದೆ ಎಂದು ಹೇಳುತ್ತಿದ್ದರು. ಎಲ್ಲ ವಿಷಯಗಳಲ್ಲಿಯೂ ರಾನಡಿಯವರ ಮಾತೇ ಅವರಿಗೆ ವೇದವಾಕ್ಯವಾಗಿತ್ತು. ರಾನಡಿಯವರ ಮಾತನ್ನ ಅವರು ಹೆಜ್ಜೆ ಹೆಜ್ಜೆಗೂ ಉದಾಹರಿಸುತ್ತಿದ್ದರು. ನಾನು ಗೋಖಲೆಯವರ ಜೊತೆ ಇದ್ದಾಗ ರಾನಡಿಯವರ ಜಯಂತಿಯನ್ನ ಗೋಖಲೆಯವರು ಅದನ್ನು ತಪ್ಪದೆ ಆಚರಿಸುತ್ತಿದ್ದರು. ಆ ಕಾಲದಲ್ಲಿ ಅವರ ಜತೆಯಲ್ಲಿ ನಾನಲ್ಲದೆ ಅವರ ಮಿತ್ರರಾದ ಪ್ರೊಫೆಸರ್ ಕಥಾವಟೆ ಇರುತ್ತಿದ್ದರು. ಜಯಂತಿಯ ಉತ್ಸವದಲ್ಲಿ ಭಾಗವಹಿಸಲು ಅವರು ನಮ್ಮನ್ನು ಆಹ್ವಾನಿಸಿದರು. ಆಗ ಅವರು ಮಾಡಿದ ಭಾಷಣದಲ್ಲಿ ರಾನಡಿಯವರನ್ನ ಕುರಿತು ತಮ್ಮ ಕೆಲವು ನೆನಪುಗಳನ್ನು ಹೇಳಿಕೊಂಡರು. ಅವರು ಸ್ವಾಭಾವಿಕವಾಗಿ ರಾನಡೆ, ತೇಲೆಂಗ್, ಮಾಂಡಲಿಕ್ ಇವರನ್ನ ಹೋಲಿಕೆ ಮಾಡುತ್ತಿದ್ದರು. ತೇಲಂಗರ ಮನೋಹರವಾದ ಶೈಲಿಯನ್ನ ಪ್ರಶಂಸೆ ಮಾಡುತ್ತಿದ್ದರು. ಮಾಂಡಲಿಕರನ್ನ ದೊಡ್ಡ ಸುಧಾರಕರೆಂದು ಹೊಗಳುತ್ತಿದ್ದರು. ತಮ್ಮ ಕಕ್ಷಿದಾರರ ವಿಷಯದಲ್ಲಿ ಮಾಂಡಲಿಕರ ಕರ್ತವ್ಯ ಪಾಲನೆಯ ದೃಷ್ಟಾಂತವನ್ನು ಹೇಳಿಕೊಳ್ಳುತ್ತಿದ್ದರು. ಹೀಗೆ ಗೋಪಾಲಕೃಷ್ಣ ಗೋಖಲೆಯವರು ನನಗೆ ಎಲ್ಲ ವಿಷಯದಲ್ಲೂ ಮಾರ್ಗದರ್ಶಕರಾಗಿ ತೋರುತ್ತಿದ್ದರು.

ಇದುವರೆಗೂ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಸಂಚಿಕೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:36. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಜೋಗಿ ಚಿತ್ರದ ಗೀತೆ. ಹಾಡಿದ್ದರೆ ಶಂಕರ್ ಮಹಾದೇವನ್ ಮತ್ತು ಸುನೀತಾ ಎಸ್. ಪ್ರೇಮ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗ್ರಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ 3rd ಸ್ಟೇಜ್ ಮೈಸೂರು ಆರ್ ವಿಸಿಟ್ vvce.ac.in.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಶ್ರೇಯಾ ಘೋಷಾಲ್ ಹಾಗೂ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿರುವ ಜಸ್ಟ್ ಮಾತ್ ಮಾತಲ್ಲೇ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಸುಧೀರ್ ಅತ್ತಾವರ್ ಹಾಗೂ ರಾಘವೇಂದ್ರ ಕಾಮತ್, ಸಂಗೀತ ನಿರ್ದೇಶನ ರಘು ದೀಕ್ಷಿತ್.

0: ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಬೆಟ್ಟದ ಹೂವು ಸಿನಿಮಾ ನೋಡಿದ್ದೆ ಅಪ್ಪು ಸರ್ದು. ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲಾ ಸಿನಿಮಾಗಳನ್ನೂ ನಾನು ನೋಡ್ತಾ ಬಂದೆ.

ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6 ಬಣ್ಣಗಳು. ಇದೀಗ ಆಲಿಸಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಕೇಳುಗರೆ ಗಮನಿಸಿ, ರುಚಿತ್ ಸಂಸ್ಥೆ ಮೈಸೂರು ಇಲ್ಲಿನ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ಮೊಬೈಲ್ ರಿಪೇರಿ ಮತ್ತು ಸರ್ವಿಸ್ ತರಬೇತಿಯನ್ನು 6 ಆಗಸ್ಟ್ 6 ನಡೆಸಲಾಗುತ್ತಿದೆ. ಅಭ್ಯರ್ಥಿಗಳ ಅರ್ಹತೆ 18-50 ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ಪ್ರಾರಂಭಿಕ ದಿನದೊಳಗೆ ಸಂಪರ್ಕಿಸಿ ರುಚಿತ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 0821251963. ಇನ್ನೊಮ್ಮೆ 0821251963. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10 ಗಂಟೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸ್ಮಿತಾ ಶ್ರೀಕಿರಣ್ ಅವರ ಕೊಳಲು ವಾದನವನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬ್ರಹ್ಮಾಂಡ ವಲಯೇ ರಾಗ ಮಾಂಡ್ ಆದಿತಾಳ, ರಚನೆ ಜಯಚಾಮರಾಜ ಒಡೆಯರ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರು ರಚಿಸಿರುವ ಸರಸ್ವತಿ ನಮೋಸ್ತುತೆ, ರಾಗ ಸರಸ್ವತಿ ರೂಪಕತಾಳ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ತಿಲ್ಲಾನ ರಾಗ ಕಮಾಜ್ ಆದಿತಾಳದಲ್ಲಿ ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಶ್ರೀಕಿರಣ್ ಅವರ ಕೊಳಲು ವಾದನ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:17. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬಾಜೀಗರ್ ಚಿತ್ರದ ಗೀತೆಯನ್ನು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಸಾಜನ್ ಚಿತ್ರದ ಗೀತೆಯನ್ನು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಕುಚ್ ಕುಚ್ ಹೋತಾ ಹೈ ಚಿತ್ರದ ಗೀತೆಯನ್ನು.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ. ಸಂಗೀತ ಲೋಕದಲ್ಲೊಂದು ವಿಹಾರ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಆಹಿರಿ ಪುಟ್ಟಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಕೊಯ್ಲಾ ಚಿತ್ರದ ಗೀತೆಯನ್ನು.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
2: ನಾನು ಸುಬ್ಬಣ್ಣ ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು. ಕೃಷಿ ಬೆಳಕು
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11:34 ಕೇಳುಗರಿಗೆಲ್ಲ ನಮಸ್ಕಾರಗಳು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಇನ್ನು ಮುಂದೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಪ್ರಸ್ತುತಪಡಿಸುತ್ತಾರೆ ಆಹಿರಿ ಪುಟ್ಟಿ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ 4ನೇ ಶುಕ್ರವಾರ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೀವು ಆಲಿಸಬಹುದು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ವಾಟ್ಸಾಪ್ ಸಂದೇಶದ ಮೂಲಕ ಕಳುಹಿಸಿಕೊಡಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆ 9480855253. ಮತ್ತೊಮ್ಮೆ 9480855523. ಕಾರ್ಯಕ್ರಮದ ಮೊದಲಿಗೆ ಜಗಜೀತ್ ಸಿಂಗ್ ಅವರು ಹಾಡಿರುವ ಒಂದು ಗಜಲನ್ನು ಕೇಳೋಣ.

ಕಳೆದ ಬಾರಿಯ ಸ್ವರ ಸಂಚಾರ ಕಾರ್ಯಕ್ರಮದಲ್ಲಿ ವಿಶ್ವದ ವಿವಿಧ ಶಾಸ್ತ್ರೀಯ ಸಂಗೀತ ಪ್ರಕಾರಗಳನ್ನು ಪರಿಚಯ ಮಾಡಿಕೊಂಡಿದ್ವಿ. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಭಾರತದ ಕೆಲವು ಜನಪದ ಸಂಗೀತ ಹಾಗೂ ಲಘು ಸಂಗೀತದ ಪ್ರಕಾರಗಳನ್ನು ತಿಳಿಸುವ ಒಂದು ಪ್ರಯತ್ನ. ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಜಾನಪದ ಸಂಗೀತವು ಒಂದು ಅಮೂಲ್ಯವಾದ ನಿಧಿಯಾಗಿದೆ. ಇಂದು ನಾವು ಉತ್ತರ ಭಾರತದ ಮಣ್ಣಿನ ಪರಿಮಳವನ್ನು ಸಾರುವ ಅಲ್ಲಿಯ ಜನಪದ ಸಂಗೀತ ಹಾಗೂ ಲಘು ಸಂಗೀತದ ಸವಿಯನ್ನು ಸವಿಯೋಣ. ಉತ್ತರ ಭಾರತದ ಜಾನಪದ ಸಂಗೀತವು ಅಲ್ಲಿಯ ಪ್ರಕೃತಿ, ಸಂಸ್ಕೃತಿ ಮತ್ತು ಜನರ ದೈನಂದಿನ ಜೀವನದ ಪ್ರತಿಬಿಂಬವಾಗಿದೆ. ಮದುವೆ, ಹಬ್ಬಗಳು, ಕೃಷಿ ಕೆಲಸಗಳು ಮತ್ತು ಋತುಮಾನಗಳ ಬದಲಾವಣೆಗೆ ತಕ್ಕಂತೆ ಹಾಡುವ ಈ ಹಾಡುಗಳು ನಮ್ಮ ಹೃದಯಕ್ಕೆ ನೇರವಾಗಿ ತಲುಪುತ್ತವೆ. ಢೋಲಕ್, ತಂಬೂರಿ, ಸಾರಂಗಿ ಮತ್ತು ಮಡಕೆಯ ನಿನಾದದೊಂದಿಗೆ ಬೆರೆಯುವ ಈ ಸಂಗೀತ ನಮ್ಮ ಪ್ರಾಚೀನ ಇತಿಹಾಸವನ್ನು ಜೀವಂತವಾಗಿರಿಸಿದೆ. ಇದು ಕೇವಲ ಮನೋರಂಜನೆಯಲ್ಲ, ಬದಲಿಗೆ ನಮ್ಮ ಪರಂಪರೆಯ ಸಾಕ್ಷಿಯೂ ಕೂಡ ಆಗಿದೆ. ಈ ಸಂಗೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಉತ್ತರ ಭಾರತದ ಈ ಸಾಂಸ್ಕೃತಿಕ ಲೋಕವನ್ನು ಅನುಭವಿಸೋಣ.

ಮೊದಲಿಗೆ ಬೌಲ್ ಸಂಗೀತ. ಬೌಲ್ ಎನ್ನುವುದು ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಒಂದು ಆಧ್ಯಾತ್ಮಿಕ ಜಾನಪದ ಸಂಗೀತ ಶೈಲಿಯಾಗಿದೆ. ಇದು ಸೂಫಿಸಂ, ವೈಷ್ಣವ ಧರ್ಮ ಮತ್ತು ಬೌದ್ಧ ತತ್ವಗಳ ಸಮ್ಮಿಶ್ರಣವಾಗಿದ್ದು ಭಕ್ತಿ ಮತ್ತು ಪ್ರೀತಿಯ ಸಂದೇಶವನ್ನು ಸಾರುತ್ತದೆ. ಬೌಲ್ ಸಂಗೀತದ ಪ್ರಮುಖ ಲಕ್ಷಣಗಳು ಹೀಗಿರುತ್ತೆ. ಈ ಸಂಗೀತವನ್ನು ಹಾಡುವವರನ್ನು ಬೌಲ್ ಅಥವಾ ಬೌಲ್ಸ್ ಎಂದು ಕರೆಯಲಾಗುತ್ತದೆ. ಇವರು ಸಂಸಾರವನ್ನು ತೊರೆದು ಅಲೆಮಾರಿಗಳಾಗಿ ಹಾಡುತ್ತಾ ಜೀವನ ಸಾಗಿಸುತ್ತಾರೆ. ಹಾಡುಗಳು ಜಾತಿ, ಮತ ಪಂಥಗಳ ಗಡಿಯನ್ನು ಮೀರಿ ಮಾನವೀಯತೆ ಮತ್ತು ಆಂತರಿಕ ದೈವಿಕತೆಯ ಅನ್ವೇಷಣೆಯ ಬಗ್ಗೆ ಮಾತನಾಡುತ್ತವೆ. ಹಾಡಿನ ಜೊತೆಗೆ ಏಕ್ತಾರ ಎಂಬ ತಂತಿಯವಾದ್ಯ, ದುಬುಕಿ ಎಂಬ ಸಣ್ಣ ಡ್ರಮ್ ಮತ್ತು ಖಮಕ್ ಎಂಬ ಸ್ಥಳೀಯವಾದಿಗಳನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಬೌಲ್ ಸಂಗೀತವು ಸಾಂಪ್ರದಾಯಿಕ ನಿಯಮಗಳಿಗೆ ಬದ್ಧವಾಗಿರುವುದಿಲ್ಲ. ಬದಲಾಗಿ ಮುಕ್ತವಾದ ಜಾನಪದ ರಾಗಗಳನ್ನು ಹೊಂದಿರುತ್ತವೆ. ಇದು ಪ್ರಮುಖವಾಗಿ ಎರಡು ವರ್ಗಗಳನ್ನು ಹೊಂದಿದೆ: ಗುರುದೀಕ್ಷೆ ಪಡೆದ ಹಿಂದೂ ವೈಷ್ಣವರು ಮತ್ತು ಇಸ್ಲಾಂ ಸೂಫಿ ಅನುಯಾಯಿಗಳು. ಬೌಲ್ ತತ್ವವು ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿಯೇ ದೈವಿತ್ವವಾಗಿದೆ ಎಂದು ನಂಬುತ್ತದೆ. ಬೌಲ್ ಸಂಗೀತ ಪರಂಪರೆಯನ್ನು ಜಗತ್ತಿನಾದ್ಯಂತ ಪ್ರಸಿದ್ಧಗೊಳಿಸಿದ ಕೆಲವು ಜನಪ್ರಿಯ ಮತ್ತು ಗೌರವಾನ್ವಿತ ಗಾಯಕರು ಲಾಲನ್ ಫಕೀರ್. ಇವರನ್ನು ಬೌಲ್ ಪರಂಪರೆಯ ಅತ್ಯುನ್ನತ ಗುರು ಮತ್ತು ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. 18ನೇ ಶತಮಾನದಲ್ಲಿದ್ದ ಇವರು ಸಾವಿರಾರು ಆಧ್ಯಾತ್ಮಿಕ ಬೌಲ್ ಗೀತೆಗಳನ್ನು ರಚಿಸಿದ್ದಾರೆ. ಪೂರ್ಣದಾಸ್ ಬೌಲ್, ಇವರನ್ನು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬೌಲ್ ಸಾಮ್ರಾಟ್ ಎಂದು ಬಿರುದು ನೀಡಿ ಗೌರವಿಸಿದ್ದಾರೆ. ಬೌಲ್ ಸಂಗೀತವನ್ನು ಕೇವಲ ಬಂಗಾಳದ ಹಳ್ಳಿಗಳಿಗೆ ಸೀಮಿತವಾಗದೆ ಜಗತ್ತಿನಾದ್ಯಂತ ಪ್ರಸಿದ್ಧಗೊಳಿಸಿದ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತದೆ. ಇವರು ಪ್ರಸಿದ್ಧ ಪಾಶ್ಚಿಮಾತ್ಯ ಗಾಯಕರಾದ ಬಾಬ್ ಡೈಲನ್ ಮತ್ತು ಜಾರ್ಜ್ ಹ್ಯಾರಿಸನ್ ಅವರೊಂದಿಗೆ ಜಾಗತಿಕ ವೇದಿಕೆಗಳಲ್ಲಿ ಒಟ್ಟಿಗೆ ಪ್ರದರ್ಶನ ಸಹ ನೀಡಿದ್ದಾರೆ. ಈಗ ಪಾರ್ವತಿ ಬೌಲ್ ಅವರ ನೇತೃತ್ವದಲ್ಲಿ ಬೌಲ್ ಸಂಗೀತದ ಒಂದು ತುಣುಕನ್ನು ಕೇಳೋಣ.

ಮುಂದಿನ ಪ್ರಕಾರ ಪಾಂಡವನಿ. ಪಾಂಡವನಿ ಎನ್ನುವುದು ಮಧ್ಯಭಾರತದ ಛತ್ತೀಸ್ಗಢ ರಾಜ್ಯದ ಅತ್ಯಂತ ಜನಪ್ರಿಯ ಜಾನಪದ ಗಾಯನ ಮತ್ತು ಕಥಾವಚನ ಕಲಾ ಪ್ರಕಾರವಾಗಿದೆ. ಪಾಂಡವನಿ ಎಂದರೆ ಪಾಂಡವರ ಕಥೆಗಳು ಅಥವಾ ಹಾಡುಗಳು ಎಂದು ಅರ್ಥ. ಇದು ಪ್ರಾಚೀನ ಭಾರತೀಯ ಮಹಾಕಾವ್ಯವಾದ ಮಹಾಭಾರತದ ಪ್ರಸಂಗಗಳನ್ನು ಸಂಗೀತ, ನೃತ್ಯ ಮತ್ತು ನಟನೆಯ ಮೂಲಕ ಅತ್ಯಂತ ರೋಮಾಂಚಕಕಾರಿಯಾಗಿ ನಿರೂಪಿಸುತ್ತದೆ. ಪಾಂಡವನಿಯ ಪ್ರಮುಖ ಲಕ್ಷಣಗಳು: ಮಹಾಭಾರತದ 5 ಜನ ಪಾಂಡವರಲ್ಲಿ ಎರಡನೆಯವನಾದ ಭೀಮನೇ ಈ ಶೈಲಿಯ ಕಥೆಗಳ ಮುಖ್ಯ ನಾಯಕ. ಭೀಮನ ಪರಾಕ್ರಮ ಮತ್ತು ಸಾಹಸಗಳನ್ನು ಇಲ್ಲಿ ಹೆಚ್ಚಾಗಿ ವರ್ಣಿಸಲಾಗುತ್ತದೆ. ಪ್ರದರ್ಶನ ವಿಧಾನ ಹೀಗಿರುತ್ತದೆ: ಮುಖ್ಯ ಕಥೆಗಾರನನ್ನು ರಾಗಿ ಎಂದು ಕರೆಯಲಾಗುತ್ತದೆ. ಇವರು ಸಾಂಪ್ರದಾಯಿಕ ತಂತಿವಾದ್ಯವಾದ ತಂಬೂರಿ ಅಥವಾ ಏಕ್ತಾರಿ ಹಿಡಿದು ಹಾಡುತ್ತಾರೆ. ವಿಶೇಷವೆಂದರೆ ಪ್ರದರ್ಶನದ ಸಮಯದಲ್ಲಿ ಈ ತಂಬೂರಿಯನ್ನೇ ಭೀಮನ ಗದೆಯಾಗಿ ಅಥವಾ ಅರ್ಜುನನ ಬಿಲ್ಲಾಗಿ ರೂಪಕವಾಗಿ ಬಳಸಲಾಗುತ್ತದೆ. ಕಥೆಗಾರನಿಗೆ ಪೂರಕವಾಗಿ ಡೋಲಕ್, ಹಾರ್ಮೋನಿಯಂ, ತಬಲಾ ಮತ್ತು ಮಂಜೀರ ನುಡಿಸುವ ಸಹಕಲಾವಿದರ ತಂಡವಿರುತ್ತದೆ. ಪಾಂಡವಿನಿಯಲ್ಲಿ ಎರಡು ಮುಖ್ಯ ಶೈಲಿಗಳಿದೆ. ವೇದಮತಿ ಶೈಲಿ. ಈ ಶೈಲಿಯಲ್ಲಿ ಕಲಾವಿದರು ನೆಲದ ಮೇಲೆ ಕುಳಿತು ಶಾಸ್ತ್ರಬದ್ಧವಾಗಿ ಗ್ರಂಥಗಳನ್ನು ಆಧರಿಸಿ ಸರಳವಾಗಿ ಕತೆ ಹೇಳುತ್ತಾರೆ. ಜುದುರಾಮ್ ದೇವಾಂಗನ್ ಈ ಶೈಲಿಯ ಪ್ರಸಿದ್ಧ ಕಲಾವಿದರು. ಮತ್ತೊಂದು ಕಪಾಲಿಕ ಶೈಲಿ. ಈ ಶೈಲಿಯಲ್ಲಿ ಕಲಾವಿದರು ವೇದಿಕೆಯ ಮೇಲೆ ನಿಂತು ಅತ್ಯಂತ ಆಕ್ರಮಣಕಾರಿಯಾಗಿ ನೃತ್ಯ ಮತ್ತು ನಾಟಕೀಯ ಅಭಿನಯದೊಂದಿಗೆ ಕಥೆಯನ್ನು ಜೀವಂತಗೊಳಿಸುತ್ತಾರೆ. ಈ ಪ್ರಕಾರದ ಪ್ರಸಿದ್ಧ ಕಲಾವಿದರು ಡಾಕ್ಟರ್ ತೀಜನ್ ಬಾಯಿ. ಪಾಂಡವನಿ ಕಲೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಜೀವಂತ ದಂತಕತೆ. ಇವರಿಗೆ ಭಾರತ ಸರ್ಕಾರವು ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ರಿತು ವರ್ಮಾ, ಉಷಾ ಬಾರ್ಲೆ ಮತ್ತು

0: Carlinhos.
1: ಇಂದಿನ ಕಾರ್ಯಕ್ರಮಕ್ಕೆ ಕೆಲವೊಂದು ಸಂದೇಶಗಳು ಬಂದಿದೆ. ಅದರತ್ತ ನೋಡೋದಾದರೆ ಟೈಲರ್ ಸುರೇಶ್ ಹಗಿನವಾಳು ಗ್ರಾಮದಿಂದ ಬರೆದಿದ್ದಾರೆ. ಉತ್ತರ ಭಾರತದ ಅದರಲ್ಲೂ ಬಂಗಾಳದ ಬೌಲ್ ಸಂಗೀತದ ಜೊತೆಗೆ ಹಾಡುಗಳನ್ನು ಕೇಳಿಸುವ ಜೊತೆಗೆ ನಮಗೆ ಆ ಸಂಗೀತದ ಪರಿಚಯ ಮಾಡಿಸ್ತಾ ಇರೋ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಹಾಗೆ ಮೈಸೂರಿನಿಂದ ಸ್ವರ್ಣಲತಾ ಅವರು, ಸಂಗೀತದಲ್ಲಿ ಜಾನಪದ ಗೀತೆಗೆ ವಿಶೇಷ ಸ್ಥಾನ ಇದೆ, ಇದರಲ್ಲಿ ದೇಶೀಯ ಸೊಗಡು ತನ್ನದೇ ಶೈಲಿಯನ್ನು ಹೊಂದಿದೆ, ಎಷ್ಟೇ ಕಾಲ ಬದಲಾದರೂ ಅದರ ಸೊಗಸು ಬದಲಾಗೋದಿಲ್ಲ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಜನಪದ ಗೀತೆ ಜನರಿಂದ ಜನರಿಗಾಗಿ ಬಾಯಿಂದ ಬಾಯಿಗೆ ಹರಡುವ ಗೀತೆಗಳಿಂದೇ ಸದಾ ಮನರಂಜಿಸ್ತಾ ಇದೆ ಇದು ಅಂತ ಸ್ವರ್ಣಲತಾ ಅವರು ಬರೆದಿದ್ದಾರೆ. ಇದೀಗ ಈಗಷ್ಟೇ ಯಾರಾದರೂ ಕೇಳ್ತಾ ಇದ್ರೆ ಅವರಿಗೆ ಯಾವುದಕ್ಕೆ ಸಂದೇಶ ಕಳಿಸ್ಬೇಕು, ತಮ್ಮ ಅನುಭವವನ್ನು ಯಾವುದಕ್ಕೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆ 9484085823. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480858523.
2: ಮುಂದಿನ ಜಾನಪದ ಪ್ರಕಾರ ಭಾಂಗ್ರಾ. ಭಾಂಗ್ರಾ ಎನ್ನುವುದು ಭಾರತದ ಪಂಜಾಬ್ ಪ್ರಾಂತ್ಯದ ಅತ್ಯಂತ ಜನಪ್ರಿಯ, ಶಕ್ತಿಯುತ ಮತ್ತು ಅತ್ಯುತ್ಸಾಹದ ಜಾನಪದ ಸಂಗೀತ ಹಾಗೂ ನೃತ್ಯ ಶೈಲಿಯಾಗಿದೆ. ಇದು ಕೇವಲ ಒಂದು ಸಂಗೀತ ಪ್ರಕಾರವಾಗಿರದೆ ಪಂಜಾಬ್ ಸಂಸ್ಕೃತಿಯ ಸಂಭ್ರಮ ಮತ್ತು ಉತ್ಸಾಹದ ಸಂಕೇತವೂ ಕೂಡ ಆಗಿದೆ. ಭಾಂಗ್ರಾ ಮೂಲತಃ ಪಂಜಾಬಿನ ರೈತರು ವಸಂತಕಾಲದ ಬೈಶಾಖಿ ಹಬ್ಬದ ಸಂದರ್ಭದಲ್ಲಿ ಗೋಧಿ ಕೊಯ್ಲು ಮುಗಿದ ನಂತರ ಸಂತೋಷವನ್ನು ವ್ಯಕ್ತಪಡಿಸಲು ಪ್ರದರ್ಶಿಸುತ್ತಿದ್ದ ಜಾನಪದ ಕಲೆಯಾಗಿದೆ. 1980 ದಶಕ

ದಲ್ಲಿ ಬ್ರಿಟನ್ನಲ್ಲಿ ನೆಲೆಸಿದ್ದ ಪಂಜಾಬಿ ಸಮುದಾಯದವರು ಸಾಂಪ್ರದಾಯಿಕ ಭಾಂಗ್ರಾ ಸಂಗೀತಕ್ಕೆ ಪಾಪ್, ರಾಕ್ ಮತ್ತು ಹಿಪ್ಹಾಪ್ ಶೈಲಿಗಳನ್ನು ಮಿಶ್ರಣ ಮಾಡಿದರು. ಇದರಿಂದಾಗಿ ಭಾಂಗ್ರಾ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿ ಕೂಡ ಪಡೆಯಿತು. ಭಾಂಗ್ರಾ ಸಂಗೀತದ ಆತ್ಮವೇ ಡೋಲ್ ವಾದ್ಯ. ಇದು ಎರಡು ಬದಿಗಳಿರುವ ದೊಡ್ಡದಾದ ಸಾಂಪ್ರದಾಯಿಕ ಡ್ರಮ್ ವಾದನವಾಗಿದ್ದು ಇದನ್ನು ಎರಡು ಕೋಲುಗಳಿಂದ ಅತ್ಯಂತ ವೇಗವಾಗಿ ಮತ್ತು ಜೋರಾಗಿ ನುಡಿಸಲಾಗ್ತದೆ. ಇದರ ಜೊತೆಗೆ ಇತರ ಸಾಂಪ್ರದಾಯಿಕ ವಾದ್ಯಗಳು ತುಂಬಿ, ಚಿಮ್ಟಾ ಮತ್ತು ಅಲ್ಗೋಜ ವಾದ್ಯಗಳನ್ನು ಬಳಸಲಾಗ್ತದೆ. ಭಾಂಗ್ರಾ ಹಾಡುಗಳಲ್ಲಿ ಬಳಸುವ ಸಣ್ಣ ಕವಿತೆಗಳು ಮತ್ತು ಸಾಹಿತ್ಯವನ್ನು ಬೋಲಿಯನ್ ಎಂದು ಕರೆಯಲಾಗ್ತದೆ. ಇವುಗಳು ಸಾಮಾನ್ಯವಾಗಿ ಪ್ರೀತಿ ಮತ್ತು ಗ್ರಾಮೀಣ ಜೀವನದ ಕಥೆಗಳನ್ನು ಒಳಗೊಂಡಿರುತ್ತದೆ. ಭಾಂಗ್ರಾ ಸಂಗೀತಕ್ಕೆ ಬಲವಾದ ಅಡಿಪಾಯ ಹಾಕಿದ ಮತ್ತು ಸಾಂಪ್ರದಾಯಿಕ ಢೋಲ್ ಸಂಗೀತವನ್ನು ಜೀವಂತವಾಗಿಟ್ಟ ಹಿರಿಯ ಕಲಾವಿದರೆಂದರೆ ಗುರುದಾಸ್ ಮಾನ್. ಪಂಜಾಬಿ ಜಾನಪದ ಮತ್ತು ಭಾಂಗ್ರಾ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವ ಇವರು ದಶಕಗಳಿಂದ ಅತ್ಯಂತ ಗೌರವಾನ್ವಿತ ಗಾಯಕರಾಗಿದ್ದಾರೆ. ಕುಲ್ದೀಪ್ ಮಾನಕ್ ಸಾಂಪ್ರದಾಯಿಕ ಪಂಜಾಬಿ ಕಥಾವಚನ ಮತ್ತು ಭಾಂಗ್ರಾ ಶೈಲಿಗೆ ವಿಶಿಷ್ಟ ಧ್ವನಿ ನೀಡಿದ ಹಿರಿಯ ಕಲಾವಿದ. ಸುರ್ಜಿತ್ ಬಿಂದ್ರಿಖಿಯಾ ತಮ್ಮ ಸುದೀರ್ಘವಾದ ಉಸಿರಿನ ಗಾಯನ ಶೈಲಿ ಮತ್ತು ಧನಾತ್ಮಕ ಭಾಂಗ್ರಾ ಬಿಟ್ಗಳಿಗೆ ಇವರು ಇಂದಿಗೂ ಪ್ರಸಿದ್ಧ. ಸುದ್ ಮೂಜ್ವಾಲಾ ತಮ್ಮ ಕ್ರಾಂತಿಕಾರಿ ಸಾಹಿತ್ಯ ಮತ್ತು ಗಾಯನದ ಮೂಲಕ ಭಾಂಗ್ರಾ ಮತ್ತು ಪಂಜಾಬಿ ಸಂಗೀತದ ಇತಿಹಾಸದಲ್ಲಿ ದಂತಕಥೆಯಾಗಿ ಉಳಿದಿದ್ದಾರೆ. ಈಗ ಕೇಳಿ ಭಾಂಗ್ರಾ ಸಂಗೀತದ ಒಂದು ತುಣುಕು.

ಈಗ ಕೆಲವೊಂದು ಸಂದೇಶಗಳನ್ನು ನೋಡುವುದಾದರೆ, ಚೆನ್ನೈನಿಂದ ಮಾಧವನ್ ಮತ್ತು ಜಯಲಕ್ಷ್ಮಿಯವರು ಕಳಿಸಿದರೆ, ಇಂದಿನ ಸಂಗೀತ ಕಾರ್ಯಕ್ರಮದಲ್ಲಿ ಭಾರತ ದೇಶವನ್ನು ನಮಗೆ ಸ್ತುತಿಸಿ ಎಲ್ಲ ಶೈಲಿಗಳನ್ನು ಪರಿಚಯಿಸಿದ್ದಕ್ಕಾಗಿ ಆಕಾಶವಾಣಿಗೂ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾರೆ. ಹಾಗೆ ಲತಾ ಮತ್ತು ವೇದಾರಂಗಯ್ಯ ವಿದ್ಯಾರಣ್ಯಪುರಂನಿಂದ ಕಳಿಸಿದರೆ, ಈ ಸಂಗೀತವನ್ನು ನಾವು ಜಾಸ್ತಿ ಕೇಳಿಲ್ಲ, ಇದರ ಬಗ್ಗೆ ನಮಗೆ ತಿಳಿದಿಲ್ಲ, ಆದರೆ ಇದೆಲ್ಲಾನು ನಮಗೆ ಕೇಳಿಸ್ತಾ ಇದ್ದೀರಾ, ಇದಕ್ಕಾಗಿ ವಂದನೆಗಳು ಅಂತ ಅವರು ಕಳಿಸಿದ್ದಾರೆ.

ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಶ್ರೋತೃಗಳಿಗೆ ಮತ್ತು ಸಂದೇಶ ಕಳುಹಿಸುತ್ತಿರುವ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು. ಮುಂದಿನ ಪ್ರಕಾರ ಪಣಿಹಾರಿ ಗೀತೆ. ಪಣಿಹಾರಿ ಗೀತೆ ಎನ್ನುವುದು ಭಾರತದ ರಾಜಸ್ಥಾನ ಪ್ರಾಂತ್ಯದ ಅತ್ಯಂತ ಭಾವಪೂರ್ಣ ಮತ್ತು ಸುಂದರವಾದ ಜಾನಪದ ಸಂಗೀತ ಶೈಲಿಯಾಗಿದೆ. ಪಣಿಹಾರಿ ಎಂದರೆ ಮರುಭೂಮಿಯ ಸುಡುವ ಬಿಸಿಲಿನಲ್ಲಿ ದೂರದ ಬಾವಿ ಅಥವಾ ನದಿಗಳಿಂದ ನೀರನ್ನು ತರಲು ಕೊಡಗಳನ್ನು ಹೊತ್ತು ನಡೆಯುವ ಗ್ರಾಮೀಣ ಮಹಿಳೆ ಎಂದು ಅರ್ಥ. ಮರುಭೂಮಿಯ ಕಠಿಣ ಜೀವನದಲ್ಲಿ ನೀರನ್ನು ಹುಡುಕುವ ಮತ್ತು ತರುವ ಕಷ್ಟಗಳೇ ಈ ಸಂಗೀತದ ಮೂಲ ಪ್ರೇರಣೆಯಾಗಿದೆ. ಪಣಿಹಾರಿ ಗೀತೆಯ ಮುಖ್ಯ ಲಕ್ಷಣಗಳು: ಈ ಹಾಡುಗಳನ್ನು ಮುಖ್ಯವಾಗಿ ರಾಜಸ್ಥಾನಿ ಮಹಿಳೆಯರು ತಲೆಯ ಮೇಲೆ ಕೊಡಗಳನ್ನು ಹೊತ್ತು ಮೈಲಿಗಟ್ಟಲೆ ನಡೆಯುವಾಗ ಆಯಾಸವನ್ನು ಮರೆಯಲು ಮತ್ತು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹಾಡುತ್ತಾರೆ. ಹಾಡುಗಳ ಸಾಹಿತ್ಯವು ಕೇವಲ ನೀರಿನ ಮಹತ್ವ ಮತ್ತು ಮಹಿಳೆಯ ನಿರೀಕ್ಷೆಯನ್ನು ಮಾತ್ರವಲ್ಲದೆ ಗೃಹಿಣಿಯರ ದೈನಂದಿನ ತ್ಯಾಗ, ಪ್ರೇಮ ಮತ್ತು ಸದಾ ಕೆಲಸದ ನಡುವೆ ಸಾಗುವ ಅವರ ಜೀವನವನ್ನು ವರ್ಣಿಸುತ್ತದೆ. ಅತ್ಯಂತ ಪ್ರಸಿದ್ಧವಾದ ಪಣಿಹಾರಿ ಜಾನಪದ ಕಥೆಯೊಂದರ ಪ್ರಕಾರ, ನೀರು ತರಲು ಹೋದ ಮಹಿಳೆಯೊಬ್ಬಳನ್ನು ಅಪರಿಚಿತ ಪತಿಕನೊಬ್ಬ ಒಲಿಸಲು ಯತ್ನಿಸುತ್ತಾನೆ. ಆದರೆ ಆಕೆ ತನ್ನ ಪತಿಗೆ ನಿಷ್ಠಳಾಗಿ ಆತನ ಪ್ರಸ್ತಾಪವನ್ನು ತಿರಸ್ಕರಿಸುತ್ತಾಳೆ. ನಂತರ ಆ ಪರಿಚಿತನೇ ಆಕೆಯ ಪತಿ, ಮಾರುವೇಷದಲ್ಲಿ ಬಂದಿದ್ದ ಪತಿ ಎಂದು ತಿಳಿದಾಗ ಹಾಡು ಸುಖಾಂತ್ಯಗೊಳ್ಳುತ್ತದೆ. ಥಾರ್ ಮರುಭೂಮಿಯ ಹಳ್ಳಿಗಳಲ್ಲಿ ಈ ಹಾಡುಗಳನ್ನು ರಾವಹತ್ತ ಎಂಬುವ ತಂತಿವಾದ್ಯ, ಸಾರಂಗಿ, ಹಾರ್ಮೋನಿಯಂ ಮತ್ತು ಢೋಲಕ್ ವಾದ್ಯಗಳನ್ನು ಹಿನ್ನೆಲೆಯಲ್ಲಿ ಬಳಸಿ ಹಾಡುತ್ತಾರೆ. ಈ ಪ್ರಕಾರದ ಪ್ರಸಿದ್ಧ ಕಲಾವಿದರು ಸೀಮಾ ಮಿಶ್ರಾ. ಇವರನ್ನು ರಾಜಸ್ಥಾನದ ಅತ್ಯಂತ ಜನಪ್ರಿಯ ಗಾಯಕಿ ಎನ್ನಲಾಗಿದ್ದು, ಇವರು ಹಾಡಿರುವ ಪಣಿಹಾರಿ ಆಲ್ಬಮ್ ಗೀತೆಗಳು ಇಡೀ ಭಾರತದಲ್ಲಿ ಪ್ರಸಿದ್ಧವಾಗಿದೆ. ಅನುರಾಧ ಪೌದ್ವಾಲ್ ಕೂಡ ಈ ಸಾಂಪ್ರದಾಯಿಕ ಹಾಡಿಗೆ ತಮ್ಮ ಧ್ವನಿ ನೀಡಿದ್ದಾರೆ. ಈಗ ಪಣಿಹಾರಿ ಗೀತೆಯ ಒಂದು ತುಣುಕು.

ಸಂದೇಶಗಳನ್ನು ನೋಡೋದಾದರೆ, ರಾಮಕೃಷ್ಣನಗರದಿಂದ ಜಯಶ್ರೀಯವರು ಬರೆದಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ವಿವಿಧ ಪ್ರಾಂತ್ಯದ ಜನಪದ ಸಂಗೀತ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆ ಟಿ ಶ್ರೀಮತಿಯವರು ರಾಮಕೃಷ್ಣನಗರದಿಂದ ಹೇಳ್ತಾ ಇದ್ದಾರೆ, ದಾಕ್ಷಿಣಾತ್ಯ ಜಾನಪದ ಶೈಲಿಗಳಲ್ಲಿರುವಂತೆಯೇ ಉತ್ತರ ಭಾರತದ ಜನಪದ ಸಂಗೀತ ವೈವಿಧ್ಯಗಳನ್ನು ಪ್ರಸ್ತುತಪಡಿಸಿ ಕೇಳುಗರಿಗೆ ಸಂಗೀತದ ರಸದೌತಣ ನೀಡುತ್ತಿರುವ ಆಕಾಶವಾಣಿಗೆ ಅಭಿನಂದನೆಗಳು. ಬೌಲ್ ಸಂಗೀತದ ಹಾಡಿನ ಪ್ರಸ್ತುತಿಯಲ್ಲಿ ನನಗೆ ಖುಷಿ ಕೊಟ್ಟದ್ದು ಜೋಗತಿಯ ಹಾಡು, ಅದನ್ನು ಆಸ್ವಾದಿಸಿದಾಗ ನನಗನಿಸಿದ್ದು ಅಂತ ಹೇಳಿ ಒಂದು ಸಣ್ಣ ಕವನವನ್ನು ಬರೆದು ಕಳಿಸಿದ್ದಾರೆ. ಎಲ್ಲಿಗೆ ಹೊಂಟಿಯವ್ವ ಹೇ ಜೋಗತಿ, ಎಲ್ಲಿಗೆ ಹೊಂಟಿಯವ್ವ, ಉತ್ತರ ದಕ್ಷಿಣ ದಿಕ್ಕಿನ ಹೆಜ್ಜೆಯು ಉತ್ತರವೀಯುತ ನೂಪುರ ಸದ್ದನ್ನು ಹಂಚುತ್ತ, ಎಲ್ಲಿಗೆ ಹೊಂಟಿಯವ್ವ ಅಂತ ಅವರು ಬರೆದಿದ್ದಾರೆ. ಹಾಗೆ ಮತ್ತೊಬ್ಬರು ತಮ್ಮ ಹೆಸರನ್ನು ಕಳಿಸಿಲ್ಲ, ಆದರೆ ಸಂದೇಶವನ್ನು ಕಳಿಸಿದ್ದಾರೆ. ಪುಟ್ಟಿಯವರಿಗೆ ನಮಸ್ಕಾರ. ವೇಷ ಬೇರೆ, ಭಾಷೆ ಬೇರೆ, ಸಂಗೀತ ಒಂದೇ, ಈ ಗೀತೆಗಳು ದೇವರ ಹತ್ತಿರ ಕರೆದುಕೊಂಡು ಹೋಗೋದಕ್ಕೋಸ್ಕರ ಹಾಡ್ತಾ ಇದ್ರು ಅಂತ ಕಳಿಸಿದ್ದಾರೆ. ಮತ್ತೊಬ್ಬರು ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ ಈಗ ಹೇಗೆ ಹೇಳ್ತಾ ಇದ್ದಾರೆ, ಸ್ವರ ಸಂಗೀತ ಕಾರ್ಯಕ್ರಮದಲ್ಲಿ ಉತ್ತರ ಭಾರತದ ಸಂಗೀತ ವಾದ್ಯ ಹಾಡುಗಳು, ಪಾರ್ವತಿ ನೇತೃತ್ವದಲ್ಲಿ ಹಾಡಿದ ಬೌಲ್ ಸಂಗೀತ ಹಾಡು ಚೆನ್ನಾಗಿತ್ತು. ಹಾಗೆ ಛತ್ತೀಸ್ಗಢದ ಮಹಾಭಾರತದ ಪಾಂಡವರ ಕಥೆಗಳನ್ನು ಪರಿಚಯಿಸಿದ್ದಕ್ಕೆ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.

ಮುಂದಿನ ಜಾನಪದ ಸಂಗೀತದ ಪ್ರಕಾರ ಬಿರಹ ಸಂಗೀತ. ಬಿರಹ ಸಂಗೀತ ಎನ್ನುವುದು ಉತ್ತರ ಭಾರತದ, ವಿಶೇಷವಾಗಿ ಪೂರ್ವ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಿಹಾರದ ಭೋಜ್ಪುರಿ ಮಾತನಾಡುವ ಪ್ರದೇಶಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಒಂದು ಸಾಂಪ್ರದಾಯಿಕ ಜಾನಪದ ಗಾಯನ ಶೈಲಿಯಾಗಿದೆ. ಬಿರಹ ಎಂಬ ಪದವು ಹಿಂದಿ ಭಾಷೆಯ ವಿರಹ ಎಂಬ ಪದದಿಂದ ಬಂದಿದ್ದು, ಇದು ಅಗಲಿಕೆ ಮತ್ತು ಹಂಬಲದ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಇದರ ಮೂಲ ಕಥಾವಸ್ತು, ಸಾಂಪ್ರದಾಯಿಕವಾಗಿ ಈ ಗೀತೆಗಳು ಕೆಲಸಕ್ಕಾಗಿ ಪಟ್ಟಣಗಳಿಗೆ ವಲಸೆ ಹೋದ ಗಂಡಂದಿರನ್ನು ನೆನೆದು ಹಳ್ಳಿಯಲ್ಲಿ ಉಳಿದ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳ ವಿರಹ ವೇದನೆ ಮತ್ತು ಪ್ರೇಮದ ಹಂಬಲವನ್ನು ಧ್ವನಿಸುತ್ತವೆ. ಇದು ಮುಖ್ಯವಾಗಿ ಗ್ರಾಮೀಣ ಭಾಗದ ಅಹಿರ್ ಎಂಬ ಸಮುದಾಯದವರಿಂದ ಆರಂಭವಾಯಿತು. ಆರಂಭದಲ್ಲಿ ಕೇವಲ ಎರಡು ಸಾಲುಗಳ ಹಾಡಾಗಿದ್ದ ಬಿರಹ, ಕಾಲಾನಂತರ ವೀರರ ಕಥೆಗಳು, ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸ ಮತ್ತು ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳ ಕುರಿತು ಕತೆ ಹೇಳುವ ಸುದೀರ್ಘ ನಾಟಕೀಯ ಶೈಲಿಯಾಗಿ ಬೆಳೆಯಿತು. ಇದರ ಪ್ರದರ್ಶನದ ವಿಧಾನ, ವಿರಹ ಪ್ರದರ್ಶನ ಸಾಮಾನ್ಯವಾಗಿ ಇಬ್ಬರು ಗಾಯಕರ ನಡುವಿನ ಸವಾಲು ಜವಾಬಿನಂತೆ, ಜುಗಲ್ಬಂದಿಯಂತೆ ಸಾಗುತ್ತದೆ. ಒಂದು ಕಡೆಯ ಕಲಾವಿದರು ತಮ್ಮ ಸಾಲುಗಳನ್ನು ಹಾಡಿದಾಗ ಎದುರು ಕಡೆಯವರು ಅದೇ ಧಾಟಿಯಲ್ಲಿ ಉತ್ತರಿಸುತ್ತಾರೆ. ಇದು ಇಡೀ ರಾತ್ರಿ ನಡೆಯುವ ಕಲಾ ಪ್ರಕಾರವಾಗಿದೆ. ಇದಕ್ಕೆ ಬಳಸುವ ವಾದ್ಯಗಳು, ಗಾಯನಕ್ಕೆ ಪೂರಕವಾಗಿ ಡೋಲಕ್, ಹಾರ್ಮೋನಿಯಂ ಮತ್ತು ಕೈತಾಳ ಅಥವಾ ಕರ್ತಾಲ್ ಎಂಬ ವಿಶಿಷ್ಟ ಲೋಹದ ವಾದ್ಯಗಳನ್ನು ಬಳಸಲಾಗುತ್ತದೆ. ಕೇಳಿ ಬಿರಹ ಸಂಗೀತ ಪ್ರಕಾರದ ಒಂದು ತುಣುಕು.

ಮತ್ತೊಂದು ಜಾನಪದ ಸಂಗೀತದ ಪ್ರಕಾರ ಲಾವಣಿ. ಇದು ಮಹಾರಾಷ್ಟ್ರದ ಅತ್ಯಂತ ಜನಪ್ರಿಯ, ಶಕ್ತಿಯುತ ಮತ್ತು ರೋಮಾಂಚಕ ಜಾನಪದ ಸಂಗೀತ ಹಾಗೂ ನೃತ್ಯ ಶೈಲಿಯಾಗಿದೆ. ಇದು ಲಾವಣ್ಯ ಅಂದರೆ ಸೌಂದರ್ಯ ಎಂಬ ಪದದಿಂದ ಬಂದಿದ್ದು, ಮುಖ್ಯವಾಗಿ ಧೃತಲಯ, ವೇಗದ ತಾಳ ಮತ್ತು ಆಕರ್ಷಕ ರಂಗಭೂಮಿ ಶೈಲಿಯ ನಿರೂಪಣೆಗೆ ಹೆಸರುವಾಸಿಯಾಗಿದೆ. ವಿಶೇಷವೆಂದರೆ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ಉತ್ತರ ಕರ್ನಾಟಕದ ಬೆಳಗಾವಿ, ಬಿಜಾಪುರ, ರಾಯಚೂರು, ಬೀದರ್ ಭಾಗಗಳಲ್ಲೂ ಸಹ ಕನ್ನಡ ಭಾಷೆಯಲ್ಲಿ ರಚಿತವಾದ ವಿಶಿಷ್ಟ ಕನ್ನಡ ಲಾವಣಿ ಸಾಹಿತ್ಯ ಮತ್ತು ಗಾಯನ ಸಂಪ್ರದಾಯ ಅತ್ಯಂತ ಪ್ರಸಿದ್ಧಿಯಾಗಿದೆ. ಇದಕ್ಕೆ ಬಳಸುವ ವಾದ್ಯಗಳು ಢೋಲ್ಕಿ. ಲಾವಣಿ ಸಂಗೀತದ ಜೀವಾಳವೇ ಢೋಲ್ಕಿ ವಾದ್ಯ. ಇದರ ಅತ್ಯಂತ ವೇಗದ ಮತ್ತು ತೀವ್ರವಾದ ಲಯಬದ್ಧ ತಾಳಗಳು ಪ್ರೇಕ್ಷಕರಲ್ಲಿ ರೋಮಾಂಚನ ಉಂಟುಮಾಡುತ್ತವೆ. ಇತರ ವಾದ್ಯಗಳು ತುಂತುನಿ, ಏಕತಾರಿ ವಾದ್ಯ, ದಫ್, ದೊಡ್ಡ ಕೈ ಕಂಜರ, ಹಾರ್ಮೋನಿಯಂ ಮತ್ತು ಕಾಲಿಗೆ ಧರಿಸುವ ಭಾರೀ ಗಾತ್ರದ ಗುಂಗ್ರು ಅಂದರೆ ಗೆಜ್ಜೆಗಳನ್ನು. ಮಹಿಳಾ ಕಲಾವಿದರು 9 ಗಜದ ಸಾಂಪ್ರದಾಯಿಕ ನವಾರಿ ಸೀರೆಯನ್ನು ವಿಶಿಷ್ಟ ಶೈಲಿಯಲ್ಲಿ ಉಟ್ಟು ಪ್ರದರ್ಶನ ನೀಡುತ್ತಾರೆ. ಲಾವಣಿಯ 2 ಮುಖ್ಯ ಪ್ರಕಾರಗಳೆಂದರೆ ಶೃಂಗಾರಿಕ ಲಾವಣಿ. ಇದು ಪ್ರೀತಿ, ಪ್ರೇಮ, ಸೌಂದರ್ಯ ಮತ್ತು ಕಾಮನೆಗಳನ್ನು ಆಧರಿಸಿದ ಅತ್ಯಂತ ಜನಪ್ರಿಯ ಶೈಲಿಯಾಗಿದೆ. ಮತ್ತೊಂದು ನಿರ್ಗುಣಿ ಲಾವಣಿ. ಇದು ತತ್ವಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಸಮಾಜದ ಕಟು ಸತ್ಯಗಳನ್ನು ಒಳಗೊಂಡಿರುವ ಗಂಭೀರ ಶೈಲಿಯ ಹಾಡುಗಳಾಗಿವೆ.

ಈ ಪ್ರಕಾರದ ಕಲಾವಿದರು ವಿಠಾಬಾಯಿ ನಾರಾಯಣ ಗಾಂವ್ಕರ್. ಇವರನ್ನು ಲಾವಣಿ ಮತ್ತು ತಮಾಷಾ ರಂಗಭೂಮಿಯ ಸಾಮ್ರಾಜ್ಞಿ ಎಂದು ಕರೆಯಲಾಗುತ್ತದೆ. ಇವರ ಕಲಾ ಸೇವೆಯನ್ನು ಗೌರವಿಸಿ ಮಹಾರಾಷ್ಟ್ರ ಸರ್ಕಾರವು ಇವರ ಹೆಸರಲ್ಲೇ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡುತ್ತಿದೆ. ಮತ್ತೊಬ್ಬರು ಸುಲೋಚನಾ ಚವಾಣ್, ಸಾಂಪ್ರದಾಯಿಕ ಮರಾಠಿ ಲಾವಣಿ ಗಾಯನಕ್ಕೆ ತಮ್ಮ ವಿಶಿಷ್ಟ ಮತ್ತು ಕಂಚಿನ ಕಂಠದ ಮೂಲಕ ಹೊಸ ಆಯಾಮ ನೀಡಿದ ಹಿರಿಯ ಗಾಯಕಿ. ಸುರೇಖಾ ಪುಣೇಕರ್, ಲಾವಣಿ ನೃತ್ಯ ಮತ್ತು ಗಾಯನವನ್ನು ಜಗತ್ತಿನಾದ್ಯಂತ ತಲುಪಿಸಿದ ಅತ್ಯಂತ ಪ್ರಸಿದ್ಧ ರಂಗಭೂಮಿ ಕಲಾವಿದೆ. ಯಮುನಾಬಾಯಿ ವೈಕರ್, ಸಾಂಪ್ರದಾಯಿಕ ಬೈಠಕಿ ಲಾವಣಿ ಕುಳಿತು ಹಾಡುವ ವಿಶಿಷ್ಟ ಶೈಲಿ ಪ್ರಕಾರದಲ್ಲಿ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ ಪಡೆದ ಹಿರಿಯ ಚೇತನ. ಈಗ ಕೇಳಿ ಲಾವಣಿ ಪ್ರಕಾರದಲ್ಲಿರುವ ನಟರಂಗ್ ಎಂಬ ಮರಾಠಿ ಚಿತ್ರದ ಈ ಹಾಡು.

ಇದೀಗ ಸಂದೇಶಗಳತ್ತ ನೋಡೋದಾದ್ರೆ, ಮೈಸೂರಿನಿಂದ ಹರಿಣಿಯವರು ಬರ್ತಿದ್ದಾರೆ. ಜನಪದ ಸಂಗೀತ ಪ್ರಕಾರವು ಎಲ್ಲ ಸಂಸ್ಕೃತಿಗಳ ಜೀವಾಳ, ಪರಂಪರೆ ಉಳಿಸುವಲ್ಲಿ ಮತ್ತು ಜನಜಾಗೃತಿ ಮೂಡಿಸುವಲ್ಲಿ ಅದರ ಪಾತ್ರ ಹಿರಿದಾದುದು. ಈ ನಿಟ್ಟಿನಲ್ಲಿ ಉತ್ತರ ಭಾರತದ ಜನಪದ ಸಂಗೀತದ ಪ್ರಕಾರಗಳನ್ನು ಕೇಳುಗರಿಗೆ ಪರಿಚಯಿಸುತ್ತಿರುವ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿಬರ್ತಾ ಇದೆ, ಅದಕ್ಕಾಗಿ ಧನ್ಯವಾದಗಳು ಅಂತ ಕಳಿಸಿದರೆ. ಹಾಗೆ ಮತ್ತೊಬ್ಬರು ರಮೇಶ್ ಸಿಂಗ್ ಪತಾರಿ ಅವರು ವಾಯ್ಸ್ ಮೆಸೇಜ್ ಕಳಿಸಿದರೆ, ದಯವಿಟ್ಟು ವಾಯ್ಸ್ ಮೆಸೇಜ್ ಕಳಿಸ್ಬೇಡಿ. ಆದರೆ ಅವರು ಏನಂತ ಕಳಿಸಿದ್ದಾರೆ ಅಂದರೆ, ಇಂದಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರ್ತಾ ಇದೆ, ನಮಗೆ ಹಲವಾರು ಗೊತ್ತಿಲ್ಲದೆ ಇರೋ ವಿಷಯ ನಮಗೆ ತಿಳಿದು ಬಂತು, ಆಹಿರಿ ಪುಟ್ಟಿಯವರಿಗೆ ಧನ್ಯವಾದಗಳು ಅಂತ ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ದಾರೆ. ಇದೊಂದು ಸಣ್ಣ ವಿನಂತಿ, ಯಾರು ಕೂಡ ವಾಯ್ಸ್ ಮೆಸೇಜ್ ಕಳಿಸ್ದೆ ದಯವಿಟ್ಟು ಟೆಕ್ಸ್ಟ್ ಮೆಸೇಜ್ ಕಳಿಸಿ ಅಂತ ಹೇಳ್ತಾ ಇದ್ದೀವಿ ಈ ಮೂಲಕ.

ಉತ್ತರ ಭಾರತದ ಕೆಲವು ಪ್ರಚಲಿತದಲ್ಲಿರುವ ಜನಪದ ಸಂಗೀತ ಪ್ರಕಾರಗಳನ್ನ ನಾವು ನೋಡ್ತಾ ಇದ್ವಿ. ಇನ್ನು ಕೆಲವು ಲಘು ಶಾಸ್ತ್ರೀಯ ಸಂಗೀತ ಪ್ರಕಾರಗಳನ್ನ ನೋಡೋದಾದ್ರೆ, ಶಾಸ್ತ್ರೀಯ ಸಂಗೀತದ ಗಾಂಭೀರ್ಯ ಮತ್ತು ಜಾನಪದದ ಮಾಧುರ್ಯದ ನಡುವಿನ ಕೊಂಡಿಯೇ ಈ ಲಘು ಶಾಸ್ತ್ರೀಯ ಸಂಗೀತ. ಠುಮ್ರಿ, ದಾದ್ರಾ ಮತ್ತು ಗಜಲ್ ಮುಂತಾದವುಗಳು ಈ ವರ್ಗಕ್ಕೆ ಸೇರುತ್ತದೆ. ಇವು ಶಾಸ್ತ್ರೀಯ ರಾಗಗಳ ಆಧಾರದ ಮೇಲೆ ರೂಪುಗೊಂಡಿದ್ದರೂ ಪದಗಳ ಉಚ್ಚಾರಣೆ, ಭಾವನೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ.

ಮೊದಲ ಪ್ರಕಾರ ಠುಮ್ರಿ. ಠುಮ್ರಿ ಎನ್ನುವುದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಜನಪ್ರಿಯ ಲಘು ಶಾಸ್ತ್ರೀಯ ಗಾಯನ ಪ್ರಕಾರವಾಗಿದೆ. ಇದು ಪ್ರಾಚೀನ ಭಾರತೀಯ ಸಂಪ್ರದಾಯಗಳು ಮತ್ತು ಭಾವನೆಗಳ ಸಮ್ಮಿಲನವಾಗಿದ್ದು ತಮ್ಮ ಭಾವನಾತ್ಮಕ ಮತ್ತು ರಮಣೀಯ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ. ಠುಮ್ರಿ ಎಂಬ ಪದವು ಸಂಸ್ಕೃತ ಮೂಲದ ಠುಮಕ್ ಎಂಬ ಪದದಿಂದ ಬಂದಿದೆ. ಇದರರ್ಥ ನೃತ್ಯದ ಹೆಜ್ಜೆಗಳನ್ನಿಡುವುದು ಅಥವಾ ಲಯಬದ್ಧವಾದ ನಡಿಗೆ ಎಂದು. ಇದು 19ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಲಖನೌ ಮತ್ತು ವಾರಣಾಸಿಯ ಆಸ್ಥಾನಗಳಲ್ಲಿ ಮತ್ತು ತವಾಯಿಫ್ ಸಂಸ್ಕೃತಿಯಲ್ಲಿ ಹುಟ್ಟಿಕೊಂಡಿತು. ಶಾಸ್ತ್ರೀಯ ಖ್ಯಾಲ್ ಗಾಯನಕ್ಕಿಂತ ಭಿನ್ನವಾಗಿ ಠುಮ್ರಿಯಲ್ಲಿ ನಿಯಮಗಳ ಕಟ್ಟುಪಾಡುಗಳು ಕಡಿಮೆ. ಇದು ಸಾಹಿತ್ಯದ ಭಾವನೆ, ಶೃಂಗಾರ ಮತ್ತು ಭಕ್ತಿಗೆ ಹೆಚ್ಚು ಒತ್ತು ನೀಡುತ್ತದೆ. ಹೆಚ್ಚಾಗಿ ರಾಧಾಕೃಷ್ಣನ ನಡುವಿನ ಪ್ರೇಮ ಕಥೆಗಳು, ವಿರಹ, ಭಕ್ತಿ ಮತ್ತು ಋತುಮಾನದ ಹಾಡುಗಳನ್ನು ಇದರ ಮುಖ್ಯ ವಸ್ತುವಾಗಿ ಇರಿಸಿಕೊಂಡಿದೆ. ಗಾಯಕರು ರಾಗದ ಚೌಕಟ್ಟಿನೊಳಗೆ ಸುಲಭವಾಗಿ ಸುಧಾರಣೆಗಳನ್ನು ಮಾಡಬಹುದು ಮತ್ತು ತಮ್ಮದೇ ಆದ ಭಾವನಾತ್ಮಕ ವ್ಯಾಖ್ಯಾನವನ್ನು ನೀಡಬಹುದು. ಇದರ ಪ್ರಸಿದ್ಧ ಗರಾನ ಅಂದರೆ ಶೈಲಿಗಳು ಲಖನೌ, ಬನಾರಸ್, ಪಂಜಾಬ್ ಮತ್ತು ಪಟಿಯಾಲ ತುಮ್ರಿಗೆ ಪ್ರಸಿದ್ಧವಾದ ಶೈಲಿಗಳಾಗಿವೆ. ಪ್ರಸಿದ್ಧ ಗಾಯಕರು ಬೇಗಂ ಅಖ್ತರ್, ಗಿರಿಜಾದೇವಿ, ಶೋಭಾ ಗುರ್ತು, ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಮತ್ತು ಪಂಡಿತ್ ಚನ್ನುಲಾಲ್ ಮಿಶ್ರಾ ಠುಮ್ರಿ ಗಾಯನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಬನ್ನಿ ಈಗ ಕೇಳೋಣ ಗಿರಿಜಾದೇವಿ ಅವರ ಧ್ವನಿಯಲ್ಲಿ ಠುಮ್ರಿ.

ದಾದ್ರಾ. ದಾದ್ರಾ ಎನ್ನುವುದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬರುವ ಒಂದು ಜನಪ್ರಿಯ ಲಘು ಸಂಗೀತ ಪ್ರಕಾರವಾಗಿದೆ. ಇದನ್ನು ಹೆಚ್ಚಾಗಿ ಆಗ್ರಾ ಮತ್ತು ಬುಂದೇಲ್ಖಂಡ್ ಪ್ರದೇಶದಲ್ಲಿ ಹಾಡಲಾಗ್ತದೆ. ದಾದ್ರಾ ತಾಳವು 6 ಮಾತ್ರೆಗಳನ್ನು ಹೊಂದಿರುವ ತಾಳವಾಗಿದೆ. ಇದು ಭಾರತೀಯ ಸಂಗೀತದಲ್ಲಿ ತುಂಬ ಸರಳ ಮತ್ತು ಪ್ರಮುಖ ತಾಳಗಳಲ್ಲಿ ಒಂದಾಗಿದೆ. ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಈ ಸಂಗೀತ ಪ್ರಕಾರವು ಹೆಚ್ಚು ಬೇರೂರಿದೆ. ದಾದ್ರಾ ತಾಳವು 6 ಮಾತ್ರೆಗಳನ್ನು ಹೊಂದಿದ್ದು ಇದನ್ನು ಸಾಮಾನ್ಯವಾಗಿ 3 ಮತ್ತು 3 ವಿಭಾಗಗಳಾಗಿ ವಿಂಗಡಿಸಲಾಗ್ತದೆ. ಇದು ಗಂಭೀರ ಶಾಸ್ತ್ರೀಯ ಸಂಗೀತಕ್ಕಿಂತ ಹೆಚ್ಚು ಹಗುರವಾಗಿ ಮತ್ತು ಆಕರ್ಷಕವಾಗಿರುತ್ತದೆ. ಇದು ಕೇವಲ ಶಾಸ್ತ್ರೀಯ ಸಂಗೀತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಗಜಲ್, ಚಲನಚಿತ್ರಗಳು, ಭಜನೆಗಳು ಮತ್ತು ಕವ್ವಾಲಿಗಳಲ್ಲಿಯೂ ಸಹ ದಾದ್ರಾ ತಾಳ ಮತ್ತು ಶೈಲಿಯನ್ನು ವ್ಯಾಪಕವಾಗಿ ಬಳಸಲಾಗ್ತದೆ. ಈಗ ಕೇಳೋಣ ಬೇಗಂ ಅಖ್ತರ್ ಅವರ ಧ್ವನಿಯಲ್ಲಿ ದಾದ್ರಾ ಸಂಗೀತ.

0: ಮತ್ತೊಂದು ಲಘು ಶಾಸ್ತ್ರೀಯ ಸಂಗೀತದ ಪ್ರಕಾರ ಗಜಲ್. ಇದು ಮೂಲತಃ ಅರೇಬಿಕ್ ಸಾಹಿತ್ಯದಿಂದ ಬಂದು ಪರ್ಷಿಯನ್ ಮತ್ತು ಉರ್ದು ಭಾಷೆಗಳ ಮೂಲಕ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಒಂದು ವಿಶಿಷ್ಟ ಕಾವ್ಯ ಮತ್ತು ಸಂಗೀತ ಪ್ರಕಾರವಾಗಿದೆ. ಗಜಲ್ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಮಹಿಳೆಯರೊಂದಿಗೆ ಮಾತನಾಡುವುದು ಅಥವಾ ಪ್ರೇಮ ಸಂಭಾಷಣೆ ಎಂದರ್ಥ. ಇದು ಮುಖ್ಯವಾಗಿ ಪ್ರೀತಿ, ವಿರಹ, ದೈವಿಕ ಭಕ್ತಿ ಮತ್ತು ಜೀವನದ ತತ್ವಗಳನ್ನು ಒಳಗೊಂಡಿರುತ್ತದೆ. ಗಜಲ್ ಕೇವಲ ಹಾಡಲ್ಲ, ಅದೊಂದು ಕವಿತೆ. ಇದು ಕನಿಷ್ಠ 5 ಗರಿಷ್ಠ 15 ಸ್ವತಂತ್ರ ದ್ವಿಪದಿಗಳನ್ನು, 2 ಸಾಲಿನ ಪದ್ಯಗಳನ್ನು ಹೊಂದಿರುತ್ತದೆ. ಈ ದ್ವಿಪದಿಗಳನ್ನು ಶೇರ್ ಎಂದು ಕರೆಯಲಾಗ್ತದೆ. ಗಜಲ್ ಕಾವ್ಯದ ಮುಖ್ಯ ತಾಂತ್ರಿಕ ಅಂಶಗಳು ಮತ್ಲ, ಗಜಲ್ನ ಮೊದಲ ಶೇರ್ ದ್ವಿಪದಿ, ಇದರ 2 ಸಾಲುಗಳು ಒಂದೇ ಅಂತ್ಯಪ್ರಾಸವನ್ನು ಹೊಂದಿರುತ್ತದೆ. ಮಕ್ತ, ಗಜಲ್ನ ಕೊನೆಯ ಶೇರ್, ಇದರಲ್ಲಿ ಕವಿಗಳು ಮತ್ತು ಕಾವ್ಯನಾಮವನ್ನು ಬಳಸುತ್ತಾರೆ. ರದಿಫ್, ಪ್ರತಿ ಸಾಲಿನ ಕೊನೆಯಲ್ಲಿ ಪುನರಾವರ್ತನೆಯಾಗುವ ಒಂದೇ ರೀತಿಯ ಪದ ಅಥವಾ ಪದಗಳ ಗುಚ್ಛ ಇರುತ್ತದೆ. ಕಾಫಿಯ, ರದಿಫ್ ಪದದ ಮುಂಚೆ ಬರುವ ಪ್ರಾಸ ಪದಗಳು. ಗಜಲ್ ಕವಿತೆಗಳನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ರಾಗಗಳ ಆಧಾರದ ಮೇಲೆ ಹಾಡಲಾಗ್ತದೆ. ಇವುಗಳನ್ನು ಹೆಚ್ಚಾಗಿ ದಾದ್ರ 6 ಮಾತ್ರೆ ಅಥವಾ ಕೆಹರ್ಫ 8 ಮಾತ್ರೆಗಳ ತಾಳಗಳಲ್ಲಿ ಸಂಯೋಜಿಸಲಾಗುತ್ತದೆ. ಹಾರ್ಮೋನಿಯಂ, ತಬಲಾ ಮತ್ತು ಸಾರಂಗಿ ಉಪಕರಣಗಳನ್ನು ಇದಕ್ಕೆ ಪ್ರಮುಖವಾಗಿ ಬಳಸಲಾಗುತ್ತದೆ. ಭಾರತ ಮತ್ತು ಪಾಕಿಸ್ತಾನದ ಪ್ರಸಿದ್ಧ ಗಜಲ್ ಗಾಯಕರು ಜಗಜೀತ್ ಸಿಂಗ್, ಇವರನ್ನು ಭಾರತದಲ್ಲಿ ಗಜಲ್ ರಾಜ ಎಂದು ಕರೆಯಲಾಗ್ತದೆ. ಇವರು ಕಠಿಣವಾಗಿದ್ದ ಗಜಲ್ ಗಾಯನವನ್ನು ಸರಳ ರಾಗಗಳಿಗೆ ಅಳವಡಿಸಿ ಸಾಮಾನ್ಯ ಜನರಿಗೂ ತಲುಪಿಸಿರುತ್ತಾರೆ. ಮೆಹದಿ ಹಸನ್, ಇವರನ್ನು ಗಜಲ್ ಚಕ್ರವರ್ತಿ ಎಂದು ಕರೆಯಲಾಗ್ತದೆ. ಪಾಕಿಸ್ತಾನದ ಈ ಮೇರು ಗಾಯಕರ ಧ್ವನಿಯ ಬಗ್ಗೆ ಲತಾ ಮಂಗೇಶ್ಕರ್ ಅವರು ಇವರ ಕಂಠದಲ್ಲಿ ಸ್ವಯಂ ದೇವರೇ ಮಾತನಾಡುತ್ತಾನೆ ಎಂದು ಹೊಗಳಿದ್ದರು. ಗುಲಾಮ್ ಅಲಿ, ಶಾಸ್ತ್ರೀಯ ಸಂಗೀತದ ಪಟಿಯಾಲ ಘರಾನಾ ಶೈಲಿಯನ್ನು ಗಜಲ್ನಲ್ಲಿ ಅದ್ಭುತವಾಗಿ ಬಳಸಿದ ಗಾಯಕ. ಬೇಗಂ ಅಖ್ತರ್, ಇವರನ್ನು ಮಲ್ಲಿಕಾ ಎ ಗಜಲ್, ಕ್ವೀನ್ ಆಫ್ ಗಜಲ್ಸ್ ಎಂದು ಕರೆಯಲಾಗ್ತದೆ. ಪಂಕಜುದಾಸ್, ತಮ್ಮ ಮೃದುವಾದ ಮತ್ತು ಶೃಂಗಾರಮಯವಾದ ಶೈಲಿಯ ಗಾಯನದಿಂದ ಭಾರತದ ಮನೆ ಮಾತಾಗಿದ್ದವರು. ಹರಿಹರನ್, ಶಾಸ್ತ್ರೀಯ ಸಂಗೀತ ಮತ್ತು ಆಧುನಿಕ ಶೈಲಿಯನ್ನು ಸುಂದರವಾಗಿ ಮಿಶ್ರಣ ಮಾಡಿ ಗಜಲ್ ಹಾಡುವ ಭಾರತದ ಪ್ರಮುಖ ಗಾಯಕ. ಫರೀದಾ ಖಾನಂ, ಪಾಕಿಸ್ತಾನದ ಖ್ಯಾತ ಗಾಯಕಿ. ಇವರು ಹಾಡಿರುವ ಆ ಜಾನೇ ಕಿ ಜಿದ್ ನಾ ಕರೋ ಗಜಲ್ ಇಂದಿಗೂ ಸರ್ವಕಾಲಿಕ ಪ್ರಸಿದ್ಧಿಯನ್ನು ಹೊಂದಿದೆ. ಈಗ ಕೇಳಿ ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿ ಒಂದು ಗಜಲ್.
1: ಸಂಗೀತ ಕೆ ಜಿತ್ನೆ ಸಿತಾರೆ ಸರ್ಗಮ್ ಕೆ ಆಸಮಾನ್ ಪರ್ ಉಭರೆ, ಉನ್ಮೇ ಸೆ ಕುಚ್ ತೋ ಟಿಮ್ ಮ್ಯೂಸಿಕ್ ಇಂಡಿಯಾ ಕೋ ಬಡಾ ಫಖ್ರ್ ಕೀ.

ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮದಲ್ಲಿ ಉತ್ತರ ಭಾರತದ ಜಾನಪದ ಮತ್ತು ಲಘು ಶಾಸ್ತ್ರೀಯ ಸಂಗೀತದ ಕೆಲವು ಪ್ರಕಾರಗಳನ್ನು ಪರಿಚಯಿಸಿಕೊಡುವತ್ತ ಒಂದು ಸಣ್ಣ ಪ್ರಯತ್ನ ಮಾಡಿದೆವು. ಕಾರ್ಯಕ್ರಮವನ್ನು ಕೇಳಿದ ಮತ್ತು ಸಂದೇಶ ಕಳುಹಿಸಿದ ಶ್ರೋತೃಗಳಿಗೆಲ್ಲ ನಮ್ಮ ಧನ್ಯವಾದಗಳು. ಮತ್ತೆ ಮುಂದಿನ ತಿಂಗಳ 4ನೇ ಶುಕ್ರವಾರ ಭೇಟಿಯಾಗೋಣ. ನಮಸ್ಕಾರ.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಆಹಿರಿ ಪುಟ್ಟಿ. ಇವರೊಂದಿಗೆ ಇವರಿಗೆ ಸಹಕಾರ ನೀಡಿದವರು ಚಿನ್ಮಯಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಿಗಳ ಸಂಸ್ಥೆ ಡಿಮಾನ್ಸ್ ಮನೋ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತು ಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವೂ ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನ ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ

0: ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800ಗೆ ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ.
1: ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರೆಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ ಎರಡು ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ 3 ತಾತಂದಿರು ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ ಗೆಳತಿಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕಥೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು. ವೆಂಕಟಲಕ್ಷ್ಮಿ ಅನುಪಮ ಆದರು. ಕುಟುಂಬದ ವಿರೋಧದ ನಡುವೆಯೂ ಸ್ವತಂತ್ರವಾಗಿ ಬದುಕಿದರು. ಬರವಣಿಗೆ ಇಂದಲೇ ಬದುಕಬೇಕೆಂಬ ಹಠದ ನಿರಂಜನರು ಅಧ್ಯಯನಶೀಲರಾಗಿದ್ದರು. ದೇಶಭಕ್ತ ಹಾಗೂ ಕ್ರಾಂತಿಕಾರಿ ತರುಣರಾಗಿದ್ದರು. ಆಗಿನ್ನೂ ವಿದ್ಯಾಭ್ಯಾಸ ಮುಗಿಸಿದ್ದ ಅನುಪಮ ಕುಟುಂಬವನ್ನು ನಿರ್ವಹಿಸಲು ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ

ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ, ಮುಗಿದ ನಂತರ ಬರವಣಿಗೆಯತ್ತ ಗಮನ ಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನ ಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನ ಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜೀನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ, ಸ್ಥಾಪಿತ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆ ಇತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ, ಗಂಡ, ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಒಂದೂವರೆ ಎರಡು ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ವೂಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿಹೇಳುತ್ತಾರೆ. ಬರಹಗಾರರಿಗೆ ಭಾಷಾಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಾಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ. ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮಾರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು, 8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳ ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2, ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕಿಯರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮಾರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯ ದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂಕೆ

0: ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮಾ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ, ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 100,000 ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ. ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕಥೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕಥೆಗಳು 3 ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮಾ ಅವರು ಮೇಲಿಂದ ಮೇಲೆ 2-3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8 ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫಾಯರ್ 1974 ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೋಯಿಟ್ರಿ ಸ್ಪರ್ಧೆಯಲ್ಲಿ ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಷಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಸೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮಾ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತಹವರನ್ನು ಬೀದಿಗೆ ತಂದಿರಿಸಿದರು. ಅನುಪಮ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ.
1: ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಜಿ ಕವಿತಾ. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದರಾ ಬೇಂದ್ರೆಯವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಗಳಾ ರವಿಯವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ. ರಚನೆ HS ವೆಂಕಟೇಶಮೂರ್ತಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30:17 ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. ಮಧ್ಯಾಹ್ನ 12:35 ಎನ್ ಹೇಮಾ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು ಆಲಿಸುವಿರಿ. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಸಂಧ್ಯಾ ಎಂಎ ಅವರ ಧ್ವನಿಯಲ್ಲಿ ಭಾವಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಎಸ್ ಆನಂದ್ ಮತ್ತು ತಂಡದವರಿಂದ ನಾಗಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿಯಲ್ಲಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಕಾರ್ಯಕ್ರಮ, ನಾಟಕ ಬಂಗಾರದೊಡವೆ ಬೇಕೆ ನೀರೇ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 4:30 ವೃತ್ತಿ ಮಾರ್ಗದರ್ಶನ, ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರ್ ಆದ ಪದ್ಮಶ್ರೀ ಅರಸ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. 5:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. 6:10 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ಮಾರಾಟ ರಂಗ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಬೆಂಬಲ ಬೆಲೆ ಯೋಜನೆ ಮತ್ತು ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ, ಹೊಸ ತಲೆಮಾರಿನ ಮಹಿಳಾ ಕಾವ್ಯ, ವಸ್ತು ವೈವಿಧ್ಯ, ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾ ಚಂದ್ರನಾಯಕ್. 8:00 ಸಂಧ್ಯಾರಾಗ, ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಬಿಪಿ ಬಾಲಚಂದ್ರ ಅರಸ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಜಿಎನ್ ಮಂಜುನಾಥ್. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಲಲಿತಾ ಮತ್ತು ಹರಿಪ್ರಿಯಾ ಅವರ ಯುಗಳ ಹಾಡುಗಾರಿಕೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಹಳೇಬೀಡು ಗ್ರಾಮದ ಭಾರತಿ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾ ಮೈಸೂರು ಉಮೇಶ್. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35. ಇನ್ನು ಮುಂದೆ ಎನ್ ಹೇಮಾ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು. ಮೊದಲಿಗೆ ಪುರಂದರದಾಸರ ರಚನೆ ಕಲಿಯುಗದ ಮಹಿಮೆಯು ಕಾಣಬಂತೀಗ, ಜಲಜಾಕ್ಷ ಮೇಲ್ಗಿರಿಯ ಶ್ರೀ ವೆಂಕಟೇಶ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್. ಪ್ರೀತಿಯ ಕೇಳುಗರೆ, ಕಾದಂಬರಿ ವಿಹಾರದಲ್ಲಿ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದಿನ ಕಳೆದ ವಾರದ ಕಥೆ ಹುಲಿಯ ಜಾಡಿನಲ್ಲಿ ಇದರ ಮುಂದುವರೆದ ಭಾಗ ಈಗ ಪ್ರಸಾರವಾಗುತ್ತಿದೆ.
2: ಹಾಗಾಗಿ ನನ್ನ ಒಳದನಿಯನ್ನು ತಿರಸ್ಕರಿಸಿ ಮುಂದಿನ ಹೆಜ್ಜೆ ಇಟ್ಟೆ. ಆಗ ನನ್ನ ಸನಿಹದಲ್ಲೇ ದೊಡ್ಡ ಕೊಂಬೆಯೊಂದು ಮುರಿದು ಬಿದ್ದ ಸದ್ದಾಯಿತು. ಸೌದೆಗೆ ಬಂದ ಜೇನು ಕುರುಬರಿರಬಹುದು. ಖಚಿತಪಡಿಸಿಕೊಳ್ಳಲು ಕದಲದೆ 2 ನಿಮಿಷ ನಿಂತೆ. ಇನ್ನೇನು ಮುಂದೆ ಹೊರಡಬೇಕು ಎನ್ನುವಾಗ ಪುಸ್ ಎಂದು ದೊಡ್ಡ ಬಳುಕುವ ಪೈಪ್ನಿಂದ ಜೋರಾಗಿ ಗಾಳಿ ಹೊರಬಂದಂಥ ಶಬ್ದ. ಅದು ಆನೆಯೊಂದರ ಸೊಂಡಿಲಿನಿಂದ ಬಂದ ಶಬ್ದ. ಸಂಶಯವೇ ಇರಲಿಲ್ಲ. ಆನೆಯ ಇರುವನ್ನು ಪುಷ್ಟೀಕರಿಸಲು ಅದಕ್ಕಿಂತ ಹೆಚ್ಚಿನ ಪುರಾವೆಗಳು ಬೇಕಿರಲಿಲ್ಲ. ನಾವು ಕಾಡುಕುರುಬರೊಂದಿಗೆ ಕಾಡು ಮೇಡು ಅಲೆದುಕೊಂಡು ಆಗಲೇ 6-7 ವರ್ಷಗಳು ಕಳೆದಿದ್ದೆವು. ಹಾಗಾಗಿ ಕಾಲ್ನಡಿಗೆಯಲ್ಲಿರುವಾಗ ಮನಸ್ನಿಮಿತ ಕಳೆದುಕೊಂಡು ಕಾಡಾನೆಗಳನ್ನು ಕೆರಳಿಸದಂತೆ ದಾಟಿಕೊಳ್ಳುವ ಕಲೆ ಕರಗತವಾಗಿತ್ತು. ಆನೆಗಳು ಚದುರಿದಂತೆ ಮೇಯುತ್ತಿದ್ದರೆ ಅವುಗಳ ಮಧ್ಯದಿಂದ ದಾಟಬೇಕಾಗುತ್ತದೆ. ಅದು ಅಪಾಯಕಾರಿ ಸಹ. ಆದರೆ ನನಗೆ ಅನ್ಯ ಮಾರ್ಗವಿರಲಿಲ್ಲ. ಮೊದಲಿಗೆ ಆನೆಗಳು ಎಲ್ಲಿರಬಹುದೆಂದು ತಿಳಿಯಲು ಸ್ವಲ್ಪ ಮುಂದಡಿ ಇಟ್ಟೆ. ಅಲ್ಲಿ ಇನ್ನೊಂದು ಕಾಲುದಾರಿ ಬಲಭಾಗದಿಂದ ಬಂದು ಸೇರಿತು. ಹುಲಿ ಕೂಡ ಅದೇ ದಾರಿಯಲ್ಲಿ ಸಾಗಿತ್ತು. ಬಹುಶಃ ಆನೆಗಳನ್ನು ಅನವಶ್ಯಕವಾಗಿ ಗಾಬರಿಗೊಳಿಸುವುದನ್ನು ತಪ್ಪಿಸಲು ಹುಲಿ ತನ್ನ ವಾಸನೆ ಸಿಗದಂತೆ ಸಾಗಿರಬಹುದು. ನನಗಿದು ಒಳ್ಳೆಯದೇ ಆಯಿತು. ಆ ಕಾಲುದಾರಿ ಹೆಚ್ಚು ಸವೆದಿರಲಿಲ್ಲ ಹಾಗೂ ಬಹಳ ಕಿರಿದಾಗಿತ್ತು. ಸಮಾಧಾನಕರ ಸಂಗತಿಯೆಂದರೆ ನಾನು ಆನೆಗುಂಪಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದೆ. ಬೀಸುತ್ತಿದ್ದ ಗಾಳಿ ಕೂಡ ನನಗೆ ಅನುಕೂಲಕರವಾಗಿತ್ತು. ನನ್ನ ವಾಸನೆ ಅವುಗಳಿಗೆ ಸಿಗುತ್ತಿರಲಿಲ್ಲ. ಸುತ್ತಲೂ ಕಣ್ಣಾಡಿಸುತ್ತಾ ಪ್ರತಿ ಹೆಜ್ಜೆಯನ್ನು ಅಳೆದು ತೂಕ ಮಾಡಿ ಯೋಚಿಸಿ ಎಚ್ಚರಿಕೆಯಿಂದ ಇಡಲಾರಂಭಿಸಿದೆ. ನೆಲದಲ್ಲಿ ಬಿದ್ದಿದ್ದ ಒಣಕಡ್ಡಿಗಳನ್ನು ಅಪ್ಪಿತಪ್ಪಿಯೂ ತುಳಿಯುವಂತಿರಲಿಲ್ಲ. ಆನೆಗಳು ಏನಾದರೂ ಸದ್ದು ಮಾಡಿದಾಗ ಆ ಸದ್ದಿನೊಂದಿಗೆ 3-4 ಹೆಜ್ಜೆಗಳನ್ನಿರಿಸಿ ಮುಂದೆ ಸಾಗಿದೆ. ಕಾಲುದಾರಿಗೆ ಅಡ್ಡವಿದ್ದ ಮುಳ್ಳು ಬಳ್ಳಿಗಳಿಂದ ತಪ್ಪಿಸಿಕೊಳ್ಳಲು ನೆಲಕ್ಕೆ ಕೈಯೂರಿ ಕೆಲವೊಮ್ಮೆ ಮಂಡಿಯೂರಿ ಸಾಗುತ್ತಾ ಮುಂದಿನ 100 ಮೀಟರ್ ಕ್ರಮಿಸಲು 15 ನಿಮಿಷಗಳು ಬೇಕಾದವು. ಸಮಯ ವಿಪರೀತವಾಗಿ ಹೀಗೆ ಯುಗಗಳೇ ಕಳೆದಂತಹ ಅನುಭವ ಅದಾಗಿತ್ತು. ನಿಧಾನವಾಗಿ ಆನೆಗಳ ಗುಂಪಿನಿಂದ ದೂರ ಸರಿದಂತೆ ಮತ್ತೆ ಹುಲಿಯ ಹೆಜ್ಜೆಗಳ ಮೇಲೆ ನನ್ನ ಗಮನ ಕೇಂದ್ರೀಕರಿಸಿದೆ. ಈಗ ದಾರಿ ಸ್ವಲ್ಪ ಅಗಲವಾಗಿ ಒಂದು ದೊಡ್ಡ ಹುಣಸೆ ಮರವನ್ನು ಬಳಸಿ ಸಾಗಿತ್ತು. ನಮ್ಮ ಕಾಡುಗಳಲ್ಲಿ ನೈಸರ್ಗಿಕವಾಗಿ ಹುಣಸೆ ಮರಗಳು ಬೆಳೆಯುವುದಿಲ್ಲ. ಯಾವುದೋ ಕಾಲದಲ್ಲಿ ಇಲ್ಲೊಂದು ಹಳ್ಳಿ ಇದ್ದಿರಬಹುದು. ಎಲ್ಲೆಡೆ ಹುಲಿಗಳನ್ನು ಒಕ್ಕಲೆಬ್ಬಿಸಿ ಮನುಷ್ಯ ತನ್ನ ನಿಯಂತ್ರಣ ಸಾಧಿಸುತ್ತಿರುವಾಗ ಇಲ್ಲಿ ಮನುಷ್ಯನನ್ನು ಓಡಿಸಿ ಹುಲಿ ತನ್ನ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಿರಬಹುದೆಂಬ ಕಲ್ಪನೆ ನನಗೆ ಕೆಟ್ಟ ಖುಷಿಯನ್ನು ಕೊಟ್ಟಿತು. ಇಲ್ಲಿ ಹುಲಿಯ ಕಡು ವಾಸನೆ ದಟ್ಟವಾಗಿತ್ತು. ಮಳೆಯಲ್ಲಿ ತೊಯ್ದ ಬೀದಿ ನಾಯಿಯ ವಾಸನೆಯಂತೆ. ನನ್ನ ಕಾಲುಗಳು ಏಕೋ ಮುಂದಿನ ಹೆಜ್ಜೆ ಇಡಲು ನಿರಾಕರಿಸಿದವು. ಹಾಗೆ ನಿಂತಲ್ಲಿಂದಲೇ ದೃಷ್ಟಿ ಹಾಯಿಸಿದೆ. ಹುಲಿಯ ಹೆಜ್ಜೆಗಳು ಕಾಲುದಾರಿಂದ ಒಮ್ಮೆಲೆ ಕಾಣೆಯಾಗಿದ್ದವು. ಮೆಲ್ಲನೆ ಕತ್ತು ತಿರುಗಿಸಿ ಹುಣಸೆ ಮರದ ಸುತ್ತಲ ಹುಲ್ಲಿನತ್ತ ದೃಷ್ಟಿಸಿದೆ. ಹುಲಿ ಹುಲ್ಲಿನ ಮೇಲೆ ನಡೆದು ಹೋಗಿರಬಹುದು. ಬಹುಶಃ ಆ ಹುಲ್ಲುಗಳು ಏನಾದರೂ ಗುಟ್ಟು ಬಿಟ್ಟು ಕೊಡಬಹುದೇನೋ ಎಂದು ದಿಟ್ಟಿಸುತ್ತಾ ನಿಂತೆ. ಎಷ್ಟೋ ಸಮಯ ಕಳೆಯಿತು. ಅಂದರೆ 5-6 ಸೆಕೆಂಡ್ಗಳಾಗಿರಬಹುದು. ಒಂದು ಹುಲ್ಲಿನ ಗರಿ ಮೆಲ್ಲನೆ ಎದ್ದು ನಿಂತಿತು. ನನ್ನ ಕೂದಲುಗಳು ಎದ್ದು ನಿಂತವು. ಆಗ ಅಲ್ಲಿ ಗಾಳಿ ಬೀಸುತ್ತಿರಲಿಲ್ಲ. ಆದರೆ ನೋಡುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಬಹಳ ಸಮಯ ಹಿಡಿಯಿತು. ತುಳಿತಕ್ಕೆ ಸಿಕ್ಕು ಮುದುಳಿದ ಆ ಹುಲ್ಲಿನ ಎಸಳುಗಳು ಎದ್ದು ನಿಲ್ಲಲು ಹರಸಾಹಸ ಪಡುತ್ತಿದ್ದವು. ಆ ಋತುವಿನಲ್ಲಿ ಆ ಜಾಗದಲ್ಲಿ ತುಳಿತಕ್ಕೆ ಸಿಕ್ಕ ಆ ಜಾತಿಯ ಹುಲ್ಲು ಮತ್ತೆ ನಿಲ್ಲಲು ಎಷ್ಟು ಸಮಯ ಬೇಕು ಎಂದು ನನಗಂತೂ ಅರಿವಿರಲಿಲ್ಲ. ಆದರೆ ಕೆಲವೇ ನಿಮಿಷಗಳ ಹಿಂದೆ

ಹುಲಿ ಅಲ್ಲಿಂದ ನಿರ್ಗಮಿಸಿರುವುದರಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ಬಗ್ಗಿ ಹತ್ತಿರದಿಂದ ಆ ಜಾಗವನ್ನು ನೋಡಿದೆ. ಅಲ್ಲೊಂದು ಇಲ್ಲೊಂದು ಹುಲಿಯ ಕೂದಲುಗಳು ಹುಲ್ಲಿಗೆ ಅಂಟಿದ್ದು ಕಂಡಿತು. ಅಲ್ಲಿನ ಚಿತ್ರಣ ಸ್ವಲ್ಪ ಸ್ವಲ್ಪವಾಗಿ ನನ್ನ ಕಣ್ಣು ಮುಂದೆ ಮೂಡತೊಡಗಿತು. ಹುಲಿ ಹುಲ್ಲಿನ ಮೇಲೆ ಹಲವಾರು ಬಾರಿ ಉರುಳಾಡಿದೆ. ಅನಂತರ ಬಾಲವನ್ನು ಹಲವಾರು ಬಾರಿ ಆಡಿಸಿ ಒಮ್ಮೆ ಜೋರಾಗಿ ನೆಲಕ್ಕೆ ಬಡಿದಿದೆ. ಮುದುಡಿದ್ದ ಒದ್ದೆ ಹುಲಿನಲ್ಲಿ ಬೀಸಿದ ಬಾಲದ ಗುರುತು ಸ್ಪಷ್ಟವಾಗಿ ದಾಖಲಾಗಿತ್ತು. ಆ ಹುಲಿ ಪ್ರಾಯಶಃ ಯಾರ ಮೇಲೂ ತನ್ನ ಅಸಹನೆ ಸಿಟ್ಟು ವ್ಯಕ್ತಪಡಿಸಿದಂತೆ ಕಂಡಿತು. ಆದರೆ ಆಗ ಅಲ್ಲಿ ಬೇರೆ ಯಾರೂ ಬಂದಿರಲು ಸಾಧ್ಯವಿರಲಿಲ್ಲ ನನ್ನ ಹೊರತಾಗಿ. ಹಾಗೆ ನೋಡುತ್ತಿದ್ದಾಗ ಹುಲ್ಲಿನ ಹೆಸರೊಂದು ನನ್ನ ಗಮನ ಸೆಳೆಯಿತು. ಒಂದು ಕೆಂಪನೆಯ ಕಲೆ ಅದರ ಮೇಲೆ ಮೂಡಿತ್ತು. ಮುಟ್ಟಿ ನೋಡಿದೆ. ರಕ್ತ, ಇನ್ನೂ ಹಸಿಯಾಗಿದ್ದ ರಕ್ತ. ನನ್ನ ಹೃದಯ ಬಡಿತ ಸ್ಥಿಮಿತಕ್ಕೆ ಬಂದು ಮುಂದಿನ ಚಿತ್ರಣ ಸ್ಪಷ್ಟಗೊಳ್ಳುವ ವೇಳೆಗೆ ಎಷ್ಟೋ ನಿಮಿಷಗಳು ಕಳೆದಿದ್ದವು. ಹಲವೆಡೆ ಹುಲಿ ತನ್ನ ಮೂತಿಯನ್ನು ಉಜ್ಜಿದೆ. ಬಹುಶಃ ಅದರ ಬಾಯಲ್ಲಿದ್ದ ರಕ್ತದ ಕಣಗಳು ಹುಲ್ಲಿಗೆ ಅಂಟಿಕೊಂಡಿವೆ. ಅದು ಹುಲಿ ಆ ರಾತ್ರಿ ಭೇಟಿಯಾಡಿದ್ದ ಪ್ರಾಣಿಯ ರಕ್ತವಿರಬಹುದು. ಅಂದರೆ ಅದು ಚೆನ್ನಾಗಿ ತಿಂದು ಬಂದಿದೆ. ನನ್ನ ಲೆಕ್ಕಾಚಾರವೆಲ್ಲ ಸರಿಯಾಗಿದ್ದರೆ ಅದು ನೇರವಾಗಿ ಕೆರೆಯ ನೀರಿಗೆ ಹೋಗುವ ಸಾಧ್ಯತೆಗಳು ಹೆಚ್ಚು. ಇಷ್ಟೆಲ್ಲ ಆಗುವ ಹೊತ್ತಿಗೆ ನನ್ನ ಆರಂಭದ ಸಂಭ್ರಮ ಉತ್ಸಾಹಗಳೆಲ್ಲ ಉಡುಗಿ ಹೋಗಿದ್ದವು. ನನ್ನ ಮನಸ್ಸು ದೇಹಗಳೆರಡೂ ಹಿಂದಿರುಗಲು ಕಾರಣ ಹುಡುಕುತ್ತಿದ್ದವು. ನಾನಿದ್ದಲ್ಲಿಂದ ಕೆರೆ ಅರ್ಧ ಕಿಲೋಮೀಟರ್ ಕೂಡ ಇರಲಿಲ್ಲ. ಅಲ್ಲಿ ಸ್ವಲ್ಪ ಬಯಲಿದೆ. ಬಹುಶಃ ಕೆರೆಯ ನೀರಿನಲ್ಲೋ ಅಥವಾ ಅದರ ಪಕ್ಕದಲ್ಲಿರುವ ಬಸರಿಗಿಡದ ಬುಡದಲ್ಲೋ ಹುಲಿ ಮಲಗಿರುತ್ತದೆ. ಆಗ ನಾನು ಹಿಂದೆ ಸರಿದರೆ ಜೀವಮಾನವಿಡೀ ಪಶ್ಚಾತ್ತಾಪ ಪಡುವುದಂತೂ ಗ್ಯಾರಂಟಿ. ಈ ಹುಲಿ ಮುಂದಿನ ಹಲವಾರು ವರ್ಷಗಳು ಇಲ್ಲಿ ಆಧಿಪತ್ಯ ನಡೆಸಬಹುದು. ನಮ್ಮ ಮನೆ ಸಹ ಅದರ ರಾಜ್ಯಕ್ಕೆ ಸೇರುತ್ತದೆ. ನಮ್ಮನ್ನು ಆಳುವ ಹುಲಿಯನ್ನೇ ನೋಡಿಲ್ಲವೆಂದರೆ ಎಂತಹ ಅವಮಾನ. ಇಷ್ಟು ಒಳ್ಳೆಯ ಅವಕಾಶ ಮತ್ತೆ ಸಿಗುವುದೋ ಇಲ್ಲವೋ ಎಂದು ಯೋಚಿಸಿದೆ. ಮತ್ತೆ ಗೊಂದಲ ಮೂಡಿತು. ಮನಸ್ಸು ಒಡೆದು ಎರಡಾಯಿತು. ವಾದ ಮರುವಾದಗಳು ನಡೆದು ಅಂತಿಮವಾಗಿ ಹುಲಿಯ ಜಾಡಿನಲ್ಲಿ ಮುಂದುವರಿಯಲು ನಿರ್ಣಯಿಸಿದೆ. ಕೆರೆ ತಲುಪಲು ಕೇವಲ 100 ಮೀಟರ್ಗಳಿದ್ದಾಗ ಜಾಡಿನ ಎರಡು ಬದಿಯಲ್ಲಿ ಪೊದೆಗಳು ದಟ್ಟವಾಗಿ ಬೆಳೆದು ಸುರಂಗ ಮಾರ್ಗದಂತಾಗಿತ್ತು. ಒಂದು ಸಮಯ ಹುಲಿ ಇರುವಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದಿದ್ದರೂ ಈ ಹಾದಿಯನ್ನು ದಾಟುವಾಗ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಎಚ್ಚರಿಕೆಯಿಂದ ನಡೆಯಬೇಕಿತ್ತು. ಆ ದಾರಿಯಲ್ಲಿ ಎಲೆಗಳು ಬಿದ್ದು ಕೊಳೆತಿದ್ದರಿಂದ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿರಲಿಲ್ಲ. ಹಿಂದಿನ ಹೆಜ್ಜೆಯ ಆಧಾರದ ಮೇಲೆ ಮುಂದಿನ ಹೆಜ್ಜೆಯ ಗುರುತನ್ನು ಊಹಿಸಿ ಹಿಂಬಾಲಿಸಬೇಕಿತ್ತು. ಒಂದು ಹೆಜ್ಜೆಯನ್ನು ತಪ್ಪಾಗಿ ಅರ್ಥೈಸಿದರೆ ಲೆಕ್ಕಾಚಾರಗಳೆಲ್ಲ ತಪ್ಪಾಗುವ ಸಾಧ್ಯತೆಗಳಿದ್ದವು. ನೆಲದಲ್ಲಿ ಬಿದ್ದಿದ್ದ ಎಲೆಗಳ ಮೇಲೆ ಹುಲಿಯ ಪಾದದಿಂದ ಜಾರಿದ್ದ ಮಣ್ಣಿನ ಕಣಗಳಿದ್ದವು. ಗಾಳಿಯಲ್ಲಿ ಹುಲಿಯ ವಾಸನೆ ಇನ್ನೂ ಸುಳಿದಾಡುತ್ತಿತ್ತು. ಹುಲಿ ನನಗಿಂತ ಮುಂದೆ ಸಾಗಿರುವ ಸುಳಿವನ್ನು ಅದು ನೀಡುತ್ತಿತ್ತು. ಆದರೂ ಪ್ರತಿ ಹೆಜ್ಜೆಯ ಗುರುತುಗಳನ್ನು ಮತ್ತೆ ಮತ್ತೆ ಖಚಿತಪಡಿಸಿಕೊಳ್ಳುತ್ತಾ ನಾನು ಮುನ್ನಡೆದೆ. ಏಕೆಂದರೆ ಹುಲಿ ನನ್ನನ್ನು ಮುಂದೆ ಬಿಟ್ಟು ಹಿಂದಿನಿಂದ ಬರುತ್ತಿದೆ ಎಂದು ನನ್ನ ಸುಪ್ತ ಪ್ರಜ್ಞೆ ಖಚಿತವಾಗಿ ನಂಬಿತು. ಬಹಳ ನಿಧಾನವಾಗಿ ಮುಂದುವರೆದೆ. ದಾರಿಯ ಬದಿಯ ತಡಸಲು ಮರಕ್ಕೆ ಹುಲಿ ತನ್ನ ಸೆಂಟ ಸಿಂಪಡಿಸಿ ಹೋಗಿತ್ತು. ಅದು ಬಿರಿಯಾನಿಗೆ ಬಳಸುವ ಅಕ್ಕಿಯ ವಾಸನೆಯಂತಿತ್ತು. ಅದೆಷ್ಟು ತೀವ್ರವಾಗಿತ್ತೆಂದರೆ ನನ್ನೆಲ್ಲ ಇಂದ್ರಿಯಗಳು ಹುಲಿಯ ಇರುವಿಕೆಯನ್ನು ಸಾರಿ ಸಾರಿ ಹೇಳಿ ಮುಂದಡಿಯಿಡದಂತೆ ತಡೆಯುತ್ತಿದ್ದವು. ಆ ವಾಸನೆಯ ಗೋಡೆ ಮತ್ತೆ ನನ್ನನ್ನು ತಡೆದು ನಿಲ್ಲಿಸಲು ಯಶಸ್ವಿಯಾಗಿತ್ತು. ಹೆಚ್ಚು ಕಡಿಮೆ 1 ನಿಮಿಷದಲ್ಲಿ ನನ್ನ ಹೃದಯ ಆಲೋಚನೆಗಳು ತಹಬದಿಗೆ ಬಂದವು. ಬಹುಶಃ ನಾನು 1 ಹೆಜ್ಜೆ ಮುಂದಿಟ್ಟಿರಬಹುದು. ನನ್ನ ಹಿಂದೆ ಕಡ್ಡಿಯೊಂದು ಮುರಿದ ಸದ್ದಾಯಿತು. ಇದ್ದ ಭಂಗಿಯಲ್ಲೇ ಮರಗಟ್ಟಿ ಹೋದೆ. ಯಾವುದೋ ಭಾರಿ ಪ್ರಾಣಿ ಒಣಗಿದ ಕಟ್ಟಿಯ ಮೇಲೆ ಕಾಲಿಟ್ಟಿರಬಹುದು. ಅದು ನನ್ನಿಂದ ಹಿಂದೆ ಸುಮಾರು 50 ಮೀಟರ್ ದೂರದಲ್ಲಿರಬಹುದು. ಕಾಡಿನ ಆ ಕಾಲುದಾರಿಯಲ್ಲಿ ನನ್ನ ಹಿಂದೆ ಆನೆ, ಮುಂದೆ ಹುಲಿ. ನಾನು ಶೀಘ್ರದಲ್ಲಿ ಹೊಟ್ಟೆ ಮೇಲಾಗಿ ಬಿದ್ದಿದ್ದ ಆ ಕಪ್ಪೆಯ ಸ್ಥಿತಿ ತಲುಪುವ ಎಲ್ಲ ಸಾಧ್ಯತೆಗಳಿದ್ದವು. ಆನೆ ಹಿಂದಿನಿಂದ ಬಂದರೆ ಏನು ಮಾಡುವುದು? ಪಕ್ಕದ ಪೊದರುಗಳಲ್ಲಿ ಓಡುವುದಿರಲಿ, ನನಗೆ ನುಸುಳಲೂ ಸಾಧ್ಯವಿರಲಿಲ್ಲ. ಹುಲಿಯ ಕಡೆಗೆ ಓಡುವುದೊಂದೇ ಉಳಿದ ದಾರಿ. ಆದರೆ ಯಾವುದಾದರೂ ಒಂದು ಸದ್ದು, ಏನಾದರೂ ಸುಳಿವು ನೀಡಬಹುದೆಂದು ಸ್ವಲ್ಪ ಕಾಲ ಕಾಯ್ದೆ. ಸ್ಕಿಮಿಟರ್ ಬಾಬ್ಲರ್ ಹಕ್ಕಿಯ ಹಾಡು ಕೆರೆಯ ದಿಕ್ಕಿನಿಂದ ಕೇಳಿಬರುತ್ತಿತ್ತು. ಅದನ್ನು ಬಿಟ್ಟು ಬೇರೇನೂ ಕೇಳಲಿಲ್ಲ. ಅಸಹನೀಯವಾದ ನಿಶಬ್ದ, ನನ್ನ ಉಸಿರಾಟದ ಸದ್ದೆ ನನ್ನ ಕಿವಿಗಳಿಗೆ ಅಡಚಣೆ ಉಂಟು ಮಾಡುತ್ತಿದೆ ಎಂಬ ಭಾವನೆ. ಯಾವುದೋ ಕ್ಷಣದಲ್ಲಿ ನನ್ನ ಮನಸ್ಸು ಮತ್ತೆ ಸ್ಥಿಮಿತಕ್ಕೆ ಬಂದು ಸ್ಪಷ್ಟವಾಗಿ ಯೋಚಿಸಲಾರಂಭಿಸಿತು. ಹುಲಿಯ ಘಾಟು ತೀವ್ರವಾಗಿದೆ. ಹಾಗಾಗಿ ನನ್ನ ಮುಂದಿನಿಂದ ಯಾವುದೇ ಪ್ರಾಣಿ ಬರುವ ಸಂಭವವಿಲ್ಲ. ಹುಲಿಯಂತೂ ಚೆನ್ನಾಗಿ ತಿಂದಿದೆ. ಹಾಗಾಗಿ ಅದು ಇನ್ನೊಂದು ಊಟದ ಬಗೆಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹಿಂದಿನಿಂದ ಆನೆಯೇ ಬರುತ್ತಿದ್ದರೆ ಶೀಘ್ರವಾಗಿ ಮುಂದೆ ಸಾಗುವುದೇ ಕ್ಷೇಮ ಎಂಬ ತೀರ್ಮಾನಕ್ಕೆ ಬಂದೆ. ಆಗಾಗ್ಗೆ ಹಿಂದೆ ತಿರುಗಿ ನೋಡುತ್ತಾ ಹೆಜ್ಜೆ ಇಟ್ಟೆ. ಸದ್ದಿಲ್ಲದೆ

0: ನಿಧಾನವಾಗಿ ಆದರೆ ಚುರುಕಾಗಿ ನಡೆದು ಕೆರೆಯ ಬಳಿ ಕಾಡು ತೆರೆದುಕೊಳ್ಳುವ ಮುನ್ನ ಸ್ವಲ್ಪ ನಿಂತು ಗಿಡದ ಮರೆಯಿಂದ ಸೂಕ್ಷ್ಮವಾಗಿ ಪರಿಶೀಲಿಸಿದೆ. ಕೆರೆಯ ಆಚೆ ಬದಿಯಿಂದ ಹಾರಿಹೋಗಿದ್ದ ಟ್ರೀಪೈ ಹಕ್ಕಿಯೊಂದನ್ನು ಬಿಟ್ಟು ಬೇರೇನೂ ಕಾಣಲಿಲ್ಲ. ಆದರೆ ಈ ಟ್ರೀಪೈ ಹಕ್ಕಿಗಳು ಕೆಲವೊಮ್ಮೆ ಮಾಂಸಾಹಾರಿ ಪ್ರಾಣಿಗಳನ್ನು ಹಿಂಬಾಲಿಸುತ್ತವೆ. ಮತ್ತೊಮ್ಮೆ ದೃಷ್ಟಿ ಕೀಲಿಸಿ ಎಲ್ಲೆಡೆ ನೋಡಿ ನಿಧಾನವಾಗಿ ಕೆರೆಯ ಅಂಗಳಕ್ಕೆ ಬಂದೆ. ನೀರ ಬದಿಯ ಕೆಸರಿನಲ್ಲಿ ಹುಲಿ ಬಂದಿದ್ದ ಸೂಚನೆಗಳೇನೂ ಸಿಗಲಿಲ್ಲ. ಕೆರೆಯನ್ನು ಒಂದು ಸುತ್ತು ಹೊಡೆದು ಇನ್ನೊಂದು ಭಾಗಕ್ಕೆ ಬಂದೆ. ಅಲ್ಲಿ ಕೆಸರಿನಲ್ಲಿ ಹುಲಿಯ ಒಂದು ಹೆಜ್ಜೆ ಮೂಡಿತು. ಹೊಸದಾಗಿ ಮೂಡಿದ ಆ ಹೆಜ್ಜೆಯ ಗುರುತಿನಲ್ಲಿ ಆಗಷ್ಟೇ ನೀರು ತುಂಬಿಕೊಳ್ಳುತ್ತಿತ್ತು. ಹುಲಿಯ ಹಿಂದೆ ಬಿದ್ದು ಆಗಲೇ ಒಂದೂವರೆ ಗಂಟೆಯಾಗಿತ್ತು. ಸತತ ಒತ್ತಡ ಮತ್ತು ಉದ್ವೇಗದ ಸನ್ನಿವೇಶಗಳು ನನ್ನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರಿ ಅಜಾಗರೂಕತೆಗೆ ಅವಕಾಶ ಕಲ್ಪಿಸಿದ್ದವು. ಕೆಸರಿನಲ್ಲಿ ಸಿಕ್ಕಿಕೊಂಡ ನನ್ನ ಚಪ್ಪಲಿಯನ್ನು ಬಿಡಿಸಿಕೊಳ್ಳಲು ಹಠಾತ್ ಚಲಿಸಿದೆ. ಸರಿಯಾಗಿ ಅದೇ ಕ್ಷಣದಲ್ಲಿ ಪಕ್ಕದ ಕಾಡಿನ ಒಳದಾರಿಯಲ್ಲಿ ಏನೋ ಸರಿದದ್ದನ್ನು ನನ್ನ ಎಡಗಣ್ಣಿನ ಅಂಚು ನೋಡಿತು. ತಕ್ಷಣ ಆ ಹಾದಿಯ ಕಡೆಗೆ ಓಡಿದೆ. ಆ ಕಾಲುದಾರಿಯಲ್ಲಿದ್ದ ಒಂದು ಸಣ್ಣ ತಗ್ಗಿನಲ್ಲಿ ನೀರು ನಿಂತಿತ್ತು. ಆ ನೀರು ಕದಡಿ ಕೆಂಪಾಗಿತ್ತು. ಹುಲಿ ಆಗತಾನೇ ಅಲ್ಲಿಂದ ಎದ್ದು ಹೋಗಿತ್ತು. ಕದಡಿದ್ದ ಆ ನೀರಿನಲ್ಲಿ ತೆಳ್ಳನೆಯ ತರಂಗಗಳು ಚಲಿಸುತ್ತಿದ್ದವು. ಹೊಂಡದಿಂದ ಮುಂದುವರೆದಿದ್ದ ಕಾಲುದಾರಿಯಲ್ಲಿ ಹುಲಿಯ ರೋಮಗಳಿಂದ ಜಾರಿ ಬಿದ್ದ ಹನಿಗಳಿನ್ನೂ ಒಣಗಿರಲಿಲ್ಲ. ಈ ಎಲ್ಲ ಸಾಕ್ಷ್ಯಗಳು ಆಗಷ್ಟೇ ಅಲ್ಲಿಂದ ತೆರಳಿರುವ ಹುಲಿಯನ್ನು ಸ್ಪಷ್ಟವಾಗಿ ಪ್ರಸ್ತುತಪಡಿಸಿದ್ದವು. ಇಡೀ ಸನ್ನಿವೇಶದ ಚಿತ್ರಣವನ್ನು ದಕ್ಕಿಸಿಕೊಂಡ ಆ ಗಳಿಗೆಯಲ್ಲಿ ಆ ಹುಲಿಯನ್ನು ನೋಡಲೇಬೇಕೆಂದಿರಲಿಲ್ಲ. ನಮ್ಮ ಹುಲಿಯನ್ನು ನೋಡಲೇಬೇಕೆಂದು ಹುಚ್ಚು ಹಂಬಲದಿಂದ ಪ್ರಯತ್ನಿಸಿದ್ದೇ ನಿಜ. ಆದರೆ ಅಂತಿಮವಾಗಿ ಆ ಹುಲಿಯನ್ನು ನೋಡಿದನೋ ಇಲ್ಲವೋ ನನಗೆ ತಿಳಿಯಲಿಲ್ಲ. ಆದರೆ ಈಗ ನನ್ನ ಮನಸ್ಸು ಸಹಜ ಸ್ಥಿತಿಗೆ ಮರಳಿತು. ಮತ್ತೊಮ್ಮೆ ನನ್ನೊಳಗಿನ ಭೀತಿಯ ಬಗ್ಗೆ ಗೌರವ ಮೂಡಿತು. ಹಿಂದಿರುಗಲು ನಿರ್ಧರಿಸಿ ಆನೆಗಳನ್ನು ತಪ್ಪಿಸಲು ಬೇರೆ ಕಾಲುದಾರಿ ಹಿಡಿದು ಸಾಗಿದೆ. ದೂರದಲ್ಲಿ ಹುಲಿ ನಡೆದು ಸಾಗಿದ್ದ ದಿಕ್ಕಿನಿಂದ ಜಿಂಕೆಗಳ ಎಚ್ಚರಿಕೆಯ ಕೂಗು ಕೇಳಿಬರುತ್ತಿತ್ತು. ಜೀಪಿನಲ್ಲಿ ಸುರಕ್ಷಿತವಾಗಿ ಕುಳಿತು ಕಾಡಿನ ರಸ್ತೆಯಲ್ಲಿ ಸಾಗುವಾಗ ಈ ಕರೆಗಳು ರೋಮಾಂಚನಕಾರಿ ಎನಿಸದಿರಬಹುದು. ಸನಿಹದಲ್ಲಿ ಬೆತ್ತಲೆಯಾಗಿ ಕುಳಿತ ಹುಲಿಯನ್ನು ನೋಡುವುದು ರೋಚಕವೆನಿಸಬಹುದು. ಆದರೆ ನಾನಿದ್ದ ಪರಿಸ್ಥಿತಿಯಲ್ಲಿ ದೂರದಿಂದ ಕೇಳಿಬರುತ್ತಿದ್ದ ಆ ಕರೆಗಳು ಕೇವಲ ಕರೆಗಳಾಗಿರಲಿಲ್ಲ, ಆಶ್ವಾಸನೆ ಮತ್ತು ಭರವಸೆಯ ಸಂಕೇತಗಳಾಗಿದ್ದವು.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಬೆಟ್ಟದ ಹೂವು ಸಿನಿಮಾ ನೋಡಿದ್ದೆ ಅಪ್ಪು ಸರ್ದು. ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲಾ ಸಿನಿಮಾಗಳನ್ನೂ ನಾನು ನೋಡ್ತಾ ಬಂದೆ.
2: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
4: ಹಾಯ್, ಹಲೋ, ನಮಸ್ಕಾರ.
5: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
6: ಎರಡನೇ ವರ್ಷದ ಸಂಭ್ರಮ.
7: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
8: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
5: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
8: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
9: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ.
5: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
8: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ 2ನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
4: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಸರ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
5: ನಮಸ್ತೆ
4: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
5: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
4: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
5: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
4: ಈಗ ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
5: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂತಹದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಾರೆ.

0: ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಅಂತ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%-ಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಹಣ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

0: ಒಬ್ಬವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15 ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ 2ನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು, ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ದಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026 ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047 ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಲಾದಲ್ಲಿ ಸಂಭವಿಸಿದ ಎರಡು ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235 ಏರಿಕೆಯಾಗಿದೆ. 1,500 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ದ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32 ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ದ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:20.34 ಇನ್ನು ಮುಂದೆ ಸಂಧ್ಯಾ ಎಂಎ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಮೊದಲಿಗೆ ದರಾಬೇಂದ್ರೆಯವರ ರಚನೆ ಬಿದಿಗೆ ಚಂದ್ರ ಬಂದ ನೋಡು ದೀಪ ಹಚ್ಚಿದಂತೆ ಜೋಡು.

ಇನ್ನು ಮುಂದೆ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಏಕೆ ಕಾಡುತ್ತಿದೆ ಸುಮ್ಮನೆ ನನ್ನನು ಯಾವುದೋ ಈ ರಾಗ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗ ನಾಟಕ ಬಂಗಾರದೊಡವೆ ಬೇಕೆ ನೀರೆ. ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:30. ಇನ್ನು ಮುಂದೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480885523. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲನೆಯದಾಗಿ ಕೇಳಿ ಸವಾರಿ ಚಿತ್ರದ ಗೀತೆ. ಸುಧೀರ್ ಅತ್ತಾವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಣಿಕಂಠ ಖದ್ರಿ, ಹಾಡಿದ್ದಾರೆ ಸಾಧನಾ ಸರ್ಗಮ್.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
1: ಮುಂಚೆಲ್ಲ ನಮ್ ದುಡಿಮೆನಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಅದರಲ್ಲಿ ಒಡವೆ ಮಾಡಿಸಿಡ್ತಿದ್ವಿ, ಅವು ಆಪತ್ ಕಾಲದಲ್ಲಿ ಉಪಯೋಗಕ್ಕೆ ಬರಲಿ ಅಂತ. ಮುಂದೊಂದಿನ ಮಕ್ಕಳು ಮದುವೆ ಅಂತ ಅಂದರೆ ಅದನ್ನೇ ಮುರಿಸಿ ಅದಕ್ಕೆ ಪಾಲಿಶ್ ಮಾಡಿಸಿ ಹುಡುಗಿ ಕೊಡ್ತಿದ್ವಿ.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.
2: ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ನಿವೇದಿತಾ ನಗರದಿಂದ ಶಶಿಕಲಾ ಹಾಗೂ ಬೋರೇಗೌಡ. ಇವರ ಕೋರಿಕೆಯ ಗೀತೆ ಬೆಟ್ಟದ ಹೂವು ಚಿತ್ರದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಮಾಸ್ಟರ್ ಲೋಹಿತ್ ಹಾಗೂ ಸಂಗಡಿಗರು.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ

0: ವಿಭಾಗ ಆಕಾಶವಾಣಿ ಯಾದವಗಿರಿ 5700020 ಮೇಲ್ ಕೂಡ ಮಾಡಬಹುದೇನೋ? ಓ ಖಂಡಿತ, ರಿಪ್ಲೈ mysore@gmail.com.
1: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಇಂದ್ರಜಿತ್ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಅಂಕುಶಾಪುರದಿಂದ ಪದ್ಮಲಿಂಗ್ ದೇವಲಿಂಗೇಗೌಡ. ಹಂಸಲೇಖರವರ ಸಾಹಿತ್ಯ ಹಾಗೂ ಸಂಗೀತ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಿಆರ್ ಛಾಯಾ ಹಾಗೂ ಸಂಗಡಿಗರು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಧ್ವನಿಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ರವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇಳೆಯರಾಜಾ.

ಮೈಸೂರಿನ ನಜರ್ಬಾದ್ ಇಂದ ಲವ್ ಮಾಕ್ಟೇಲ್ ಟೂ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಯೋಗಾನಂದ ರಾಂಪುರೆ, ವಿಜಯ್, ವಿನಯ್, ರಜತ್ ಹಾಗೂ ಯುಧಿಷ್ಠಿರ. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಅಭಿಯಂಕರ್, ನಕುಲ್ ಅಭಿಯಂಕರ್. ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಗೆಜ್ಜೆ ಪೂಜೆ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನಿಂದ ಸುನೀತಾ. ಆರ್ಎನ್ ಜಯಗೋಪಾಲ್ ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಎಸ್ ಜಾನಕಿ.

ಜೆಪಿ ನಗರದಿಂದ ಉಮಾದೇವಿ, ಪಿರಿಯಾಪಟ್ಟಣ ತಾಲೂಕಿನಿಂದ ವಿಮಲಾ ರಾವಂದೂರು, ಕಾರ್ಕಳದಿಂದ ಅಮ್ಮನ್ನಿ, ಮೈಸೂರಿನ ಮಹದೇವಪುರದಿಂದ ಮಮತಾ, ಹೊಸೂರಿನಿಂದ ಮಹೇಶ್, ಗುಂಡ್ಲುಪೇಟೆಯಿಂದ ಮಹದೇವಸ್ವಾಮಿ, ನಂಜನಗೂಡಿನಿಂದ ಮಹೇಶ್ ನಾಯಕ್ ಹಾಗೂ ಹಲವಾರು ಕೇಳುಗರು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೇ, ಈ ಕಾರ್ಯಕ್ರಮದಲ್ಲಿ ಮೊದಲು ಬಂದ ಸಂದೇಶಗಳನ್ನು ಮಾತ್ರ ತೆಗೆದುಕೊಳ್ಳಲಾಯಿತು. ಇಂದು ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶವನ್ನು ಕಳುಹಿಸಿ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಹಾಗೂ ತಂಡದವರಿಂದ ನಾಗಸ್ವರ ವಾದನ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ಧ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ಧ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ ಶೇಕಡ 85% ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ

ಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ ಬಿಎಂಆರ್ಸಿಎಲ್ ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026ರ ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:40 ಮೂವತ್ತೈದು ಸೆಕೆಂಡುಗಳಾಗಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902604453. ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಈ ತಿಂಗಳೆಲ್ಲ ನಾನು ಶಿಕ್ಷಣದ ಕುರಿತು ಮಾತನಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ಈ ಶಿಕ್ಷಣ ಅನ್ನುವಂಥದ್ದು ನಮ್ಮೆಲ್ಲರ ಬದುಕುಗಳಲ್ಲಿ ಹೊಸ ಬೆಳಕನ್ನು ಮೂಡಿಸುವಂತಹ ಅಂಶವಾಗಿದೆ ಕಣ್ರಿ. ಏನ್ ಗೊತ್ತಾ, ಈ ಶಿಕ್ಷಣವು ಕೇವಲ ಜ್ಞಾನವನ್ನ ನೀಡುವಂತ ಸಾಧನವಲ್ಲ, ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ರೂಪಿಸುವಂತ ಶಕ್ತಿಯಾಗಿದೆ. ಒಬ್ಬ ವ್ಯಕ್ತಿ ಹೇಗೆ ಯೋಚಿಸ್ತಾನೆ, ಹೇಗೆ ಮಾತಾಡ್ತಾರೆ, ಹೇಗೆ ನಡೆದುಕೊಳ್ತಾರೆ ಮತ್ತು ಸಮಾಜದಲ್ಲಿ ತನ್ನನ್ನು ಹೇಗೆ ಪರಿಚಯಿಸಿಕೊಳ್ಳುತ್ತಾರೆ ಎಂಬುದನ್ನು ಈ ಶಿಕ್ಷಣ ನಿರ್ಧರಿಸ್ತದೆ. ಆದ್ದರಿಂದ ಈ ಶಿಕ್ಷಣವು ವ್ಯಕ್ತಿತ್ವ ನಿರ್ಮಾಣದ ಮೂಲ ಅಡಿಪಾಯವಾಗಿದೆ, ಒಂದು ಸಾಲಿಡ್ ಫೌಂಡೇಶನ್ ಎಂಬುದಾಗಿ ಹೇಳ್ಬೋದು. ವಿಶೇಷವಾಗಿ ಶಿಸ್ತು, ಗೌರವ, ನೈತಿಕತೆ ಮತ್ತು ನಾಯಕತ್ವದ ದೃಷ್ಟಿಯಿಂದ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಮೊದಲಿಗೆ ಶಿಕ್ಷಣವು ಶಿಸ್ತನ್ನು ಕಲಿಸ್ತದೆ. ಶಿಸ್ತು ಎಂದರೆ ಸಮಯಕ್ಕೆ ಮಹತ್ವವನ್ನು ನೀಡುವುದು, ನಿಯಮಗಳನ್ನು ಪಾಲಿಸುವುದು ಮತ್ತು ಜೀವನವನ್ನು ಕ್ರಮಬದ್ಧವಾಗಿ ನಡೆಸುವುದು. ನಮ್ಮಲ್ಲಿ ಒಂದು ಅಬ್ರಿವಿಯೇಷನ್ನ ಉಪಯೋಗಿಸ್ತೇವೆ, IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಆದರೆ ಅದನ್ನು ನಾವು ಅನೇಕ ಬಾರಿ ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. 9 ಗಂಟೆಗೆ ಅಂದರೆ 9:30, 10 ಗಂಟೆ 10:30, ಹೀಗೆ ನಡೆಯುವಂಥದ್ದಾಗಿರ್ತದೆ. ನಿಯಮನ ಯಾರು ನನಗೆ ರೂಲ್ಸ್ ಹಾಕೋದು ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ತೇವೆ. ಕ್ರಮಬದ್ಧವಾಗಿ ನಮ್ಮ ಜೀವನಗಳನ್ನು ಸಾಗಿಸುವಲ್ಲಿ ನಾವು ಆಸಕ್ತಿಯನ್ನೇ ತೋರಿಸೋದಿಲ್ಲ. ಈಗ ಈ ಶಾಲೆ ಮತ್ತು ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿಗಳು ಸಮಯ ಪಾಲನೆ, ಈ ಹೋಮ್ವರ್ಕನ್ನು ಪೂರ್ಣಗೊಳಿಸುವುದು, ಪರೀಕ್ಷೆಗಳ ತಯಾರಿ ಮತ್ತು ನಿಯಮಗಳನ್ನು ಪಾಲಿಸುವುದನ್ನು ಕಲಿಯುತ್ತಾರೆ. ಎಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲವನ್ನು ನಮಗೆ ಈ ಶಾಲೆ ಕಾಲೇಜುಗಳಿಂದ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಸಿಗುತ್ತದೆ. ಈ ಸಣ್ಣ ಅಭ್ಯಾಸಗಳು ಮುಂದಿನ ಜೀವನದಲ್ಲಿ ದೊಡ್ಡ ಶಿಸ್ತಿನ ರೂಪವನ್ನು ಪಡೆಯುವಲ್ಲಿ ಸಹಾಯ ಮಾಡ್ತದೆ ಕಣ್ರಿ. ಶಿಸ್ತು ಇಲ್ಲದ ವ್ಯಕ್ತಿ ತನ್ನ ಜೀವನದಲ್ಲಿ ಗೊಂದಲವನ್ನು ಎದುರಿಸುತ್ತಾನೆ. ಆದರೆ ಶಿಸ್ತಿನ ವ್ಯಕ್ತಿ ತನ್ನ ಗುರಿಗಳನ್ನು ಸುಲಭವಾಗಿ ಸಾಧಿಸುವಲ್ಲಿ ಸಹಾಯ ಮಾಡ್ತದೆ. ಆದ್ದರಿಂದ ಶಿಕ್ಷಣವು ವ್ಯಕ್ತಿಯನ್ನು ನಿಯಮಬದ್ಧ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ರೂಪಿಸ್ತದೆ. ಈ ಶಿಕ್ಷಣವು ಗೌರವವನ್ನು ಕೂಡ ಬೆಳೆಸ್ತದೆ. ನಾವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಓದಿಲ್ಲ ಅಂದರೆ ಜನರು ನಮ್ಮನ್ನ ಹೇಗೆ ನೋಡ್ತಾರೆ? ಈ ಗೌರವ ಎಂದರೆ ಇತರರನ್ನು ಅವರ ಸ್ಥಾನಮಾನ, ವಯಸ್ಸು ಅಥವಾ ಹಿನ್ನೆಲೆಯನ್ನು ಪರಿಗಣಿಸದೆ ಮಾನವೀಯತೆಯಿಂದ ಕಾಣುವಂಥದ್ದು. ಆ ಮಾನವೀಯತೆಯನ್ನು ನಮಗೆ ಶಿಕ್ಷಣ ಹೇಳಿಕೊಡ್ತದೆ. ಶಿಕ್ಷಣ ಪಡೆದಂಥ ವ್ಯಕ್ತಿ ತನ್ನ ಶಿಕ್ಷಕರು, ಹಿರಿಯರು ಮತ್ತು ಸಹಪಾಠಿಗಳನ್ನು ಗೌರವದಿಂದ ಕಾಣ್ತಾರೆ. ಅದೇ ರೀತಿ ಅವರು ವಿಭಿನ್ನ ಅಭಿಪ್ರಾಯಗಳು ಮತ್ತು ಸಂಸ್ಕೃತಿಗಳನ್ನು ಸಹ ಗೌರವಿಸಲು ಕಲಿಯುತ್ತಾರೆ. ಗೌರವದ ಮನೋಭಾವವು ಸಮಾಜದಲ್ಲಿ ಶಾಂತಿ ಮತ್ತು ಸಹಕಾರವನ್ನು ಹೆಚ್ಚಿಸಿ ಏಕತೆಯನ್ನು ಸಹ ಅದು ಹೆಚ್ಚಿಸುವಂಥದ್ದಾಗಿರ್ತದೆ. ಗೌರವವಿಲ್ಲದ ಸಮಾಜದಲ್ಲಿ ನೀವು ನೋಡಿ, ಅಲ್ಲೇ ಜಾಸ್ತಿ ಸಂಘರ್ಷ, ಗೊಂದಲ ಜಾಸ್ತಿ. ಆದರೆ ಗೌರವಪೂರ್ಣ ಸಮಾಜದಲ್ಲಿ ಒಗ್ಗಟ್ಟು ಬೆಳೆಯುತ್ತದೆ. ಸೊ ಈ ಶಿಕ್ಷಣ ಅನ್ನುವಂಥದ್ದು ಗೌರವವನ್ನು ಹೆಚ್ಚಿಸುವಂತಹ ಅಂಶವಾಗಿದೆ. ಮೂರನೇದಾಗಿ, ಶಿಕ್ಷಣವು ನೈತಿಕತೆಯನ್ನು ರೂಪಿಸ್ತದೆ. ಈ ನೈತಿಕತೆ ಅಂದರೆ ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸವನ್ನು ಅರಿತು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವ ಶಕ್ತಿ. ಇಲ್ಲಿ ನೋಡಿ, ಕೇವಲ ಸರಿ ತಪ್ಪಿನ ವ್ಯತ್ಯಾಸವನ್ನು ಅರಿಯುವುದು ಮಾತ್ರವೇ ಅಲ್ಲ, ಯಾವುದನ್ನು ಆಯ್ಕೆ ಮಾಡ್ತೇವೆ ಆ ಶಕ್ತಿ ನೈತಿಕತೆಯಾಗಿದೆ. ಈ ಶಿಕ್ಷಣವು ವ್ಯಕ್ತಿಗೆ ಸತ್ಯತೆ, ನ್ಯಾಯ, ಹೊಣೆಗಾರಿಕೆ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳನ್ನು ಕಲಿಸ್ಕೊಡ್ತದೆ ಕಣ್ರಿ. ಏನು ಗೊತ್ತಾ,

ಈಗ ನಾನು ಎಷ್ಟೊಂದೆಲ್ಲ ಜ್ಞಾನ ಪಡೆದು ಎಷ್ಟೊಂದೆಲ್ಲ ಸರ್ಟಿಫಿಕೇಟ್ಗಳು ತಗೊಂಡು ನನ್ನಲ್ಲಿ ಇಂಟಿಗ್ರಿಟಿ ಅಥವಾ ಆನೆಸ್ಟಿ ಅಥವಾ ನನ್ನಲ್ಲಿ ನಿಷ್ಠೆ ನಿಯತ್ತು ಇದೆಲ್ಲ ಇಲ್ಲದೆ ಹೋದರೆ ಏನು ಓದಿ ಏನು ಉಪಯೋಗ ಅಂತ ಮಾತುಗಳು ಕೇಳ ಸಿಗ್ತದ. ಈ ನೈತಿಕತೆ ಇಲ್ಲದ ಜ್ಞಾನ ಅಪಾಯಕಾರಿಯಾಗಿರ್ತದೆ. ಆದರೆ ನೈತಿಕತೆಯೊಂದಿಗೆ ಇರುವ ಜ್ಞಾನ ಸಮಾಜಕ್ಕೆ ಆಶೀರ್ವಾದವಾಗ್ತದೆ. ಇವಾಗ ರೋಡಲ್ಲಿ ಯಾರ್ದೋ ಒಂದು ಕಾಸು ಬಿದ್ದಿತ್ತು, ಆ ಕಾಸನ್ನು ಓ ನನಗೆ ಸಿಕ್ಕಿದ್ದು ಎತ್ತಿಟ್ಕೊಳ್ತೇವ? ಅಥವಾ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ನಮ್ಮ ಕಣ್ ಕಾಣಿಸೋ ಹಾಗೆ ಬಿದ್ದಿರತ್ತಾ, ಅವ್ರಿಗೆ ವಾಪಸ್ ಕೊಡಲಿಕ್ಕೆ ಸಾಧ್ಯವ? ಇವಾಗ ಅವರು ನನ್ನ ಗಾಡೀಲಿ ಬಂದಿರ್ತಾರೆ, ನನ್ನ ಗಾಡಿನಲ್ಲಿ ಅವ್ರು ಫೋನ್ ಬಿಟ್ಟೋಗಿರ್ತಾರೆ, ಸೊ ನಾನು ಫೋನ್ ಅವ್ರಿಗೆ ಹಿಂತಿರುಗಿಸ್ತೇನೆ ಅಥವಾ ಸಿಮ್ ಕಾರ್ಡ್ನ ತೆಗೆದಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಫುಲ್ ಫ್ಲ್ಯಾಶ್ ಮಾಡಿಸಿ ಓ ಒಳ್ಳೆ ಫೋನ್ ಸಿಕ್ತಪ್ಪ ನಾನು ಇಟ್ಕೊಳ್ತೇನ. ಇದೆಲ್ಲವನ್ನು ನಾವು ಆಲೋಚನೆ ಮಾಡಬೇಕು. ಏನು ಗೊತ್ತಾ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಶಿಕ್ಷಣವನ್ನು ಪಡೆದಿದ್ದರೂ ಸುಳ್ಳು ಅಥವಾ ಅನ್ಯಾಯವನ್ನು ಆಯ್ಕೆ ಮಾಡಿದರೆ ಶಿಕ್ಷಣ ಹೆಂಗೆ ಅರ್ಥ ಕೊಡುತ್ತೆ ಹೇಳಿ? ಎಲ್ಲೋ ಒಂದು ರೀತಿಯಲ್ಲಿ ಅಪೂರ್ಣವಾಗಿರೋದಿಲ್ವಾ? ಹೇಗೆ ಒಬ್ಬ ಮನುಷ್ಯನು ಆ ವ್ಯಕ್ತಿಯನ್ನು ನಂಬಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಈ ನೈತಿಕತೆ ಅನ್ನುವಂಥದ್ದಿದೆಯಲ್ಲ, ಏನನ್ನು ಆಯ್ಕೆ ಮಾಡ್ತೇವೆ ಆ ಶಕ್ತಿ ಇದಾಗಿರ್ತದೆ. ಅದೇ ಇನ್ನೊಂದೆಡೆ ನೈತಿಕತೆಯುಳ್ಳಂತಹ ವ್ಯಕ್ತಿ ಯಾವ ಸಂದರ್ಭದಲ್ಲೂ ಸರಿಯಾದ ಮಾರ್ಗವನ್ನು ಖಂಡಿತವಾಗಿ ಅನುಸರಿಸ್ತಾರೆ. ಆದ್ದರಿಂದ ಶಿಕ್ಷಣವು ವ್ಯಕ್ತಿಯ ಒಳಗಿನ ನೈತಿಕ ದಿಕ್ಕನ್ನು ರೂಪಿಸುವಂಥದ್ದಾಗಿರ್ತದೆ. ಈ ನೈತಿಕತೆ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಅನೇಕ ಮೋಸವನ್ನು ಒಡೆದು ಹಾಕಲಿಕ್ಕೆ ಸಾಧ್ಯ, ಸುಳ್ಳನ್ನು ಒಡೆದು ಹಾಕಲಿಕ್ಕೆ ಸಾಧ್ಯ, ಹೊಟ್ಟೆ ಕಿಚ್ಚನ್ನು ಒಡೆದು ಹಾಕಲಿಕ್ಕೆ ಸಾಧ್ಯ, ಹಗೆಯನ್ನು ದ್ವೇಷವನ್ನು ಹೊಡೆದು ಹಾಕಲಿಕ್ಕೆ ಸಾಧ್ಯ. ನಾವು ನಿಷ್ಠೆಯಿಂದ ನನಗೂ ಹಾನಿಯಾಗದಿರುವ ಹಾಗೆ, ಬೇರೆ ಯಾರಿಗೂ ಹಾನಿಯಾಗದಿರುವ ಹಾಗೆ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯ. ಇದನ್ನು ನಿಜವಾದಂಥ ಶಿಕ್ಷಣ ಕೊಡುವುದಕ್ಕೆ ಸಾಧ್ಯ ಕಣ್ರಿ. ನಾಲ್ಕನೇದಾಗಿ, ಶಿಕ್ಷಣವು ನಾಯಕತ್ವ ಗುಣಗಳನ್ನು ಬೆಳೆಸ್ತದೆ. ಇತರರಿಗೆ ಮಾರ್ಗದರ್ಶನ ನೀಡುವಂಥ ಸಾಮರ್ಥ್ಯ, ಸಮಸ್ಯೆಗಳನ್ನು ವಿಶ್ಲೇಷಿಸುವಂಥದ್ದು, ತರ್ಕಬದ್ಧ ನಿರ್ಧಾರಗಳನ್ನು, ತಾನೊಬ್ಬನೇ ಅಲ್ಲ ಇತರರನ್ನೂ ಸಹ ಜೊತೆಗೆ ಕರೆದುಕೊಂಡು ಹೋಗುವಂಥದ್ದು ಸಹ ಈ ಶಿಕ್ಷಣ ನಮಗೆ ಕೊಡುವುದಕ್ಕೆ ಸಾಧ್ಯ. ಇದರ ಜೊತೆಗೆ ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ ಹಾಗೆ ಈ ಆತ್ಮವಿಶ್ವಾಸವನ್ನು ಇದು ಹೆಚ್ಚಿಸುವಂಥದ್ದಾಗಿರ್ತದೆ. ಇದಲ್ಲದೆ ಶಿಕ್ಷಣವು ಸಂವಹನ ಕೌಶಲ್ಯಗಳನ್ನು ಸಹ ಅಭಿವೃದ್ಧಿ ಪಡಿಸ್ತದೆ. ಕೇವಲ ಒಳಗಿನ ಗುಣಗಳನ್ನು ಮಾತ್ರವೇ ಅಲ್ಲ, ಅದು ಹೊರಗಿನ ವರ್ತನೆಯಲ್ಲಿಯೂ ವ್ಯಕ್ತವಾಗ್ತದೆ. ಸರಿಯಾದ ಶಿಕ್ಷಣವನ್ನು ಪಡೆದಿರುವಂಥ ವ್ಯಕ್ತಿಯನ್ನು ನೀವು ಭೇಟಿ ಮಾಡಿ, ಡಿಫ್ರೆನ್ಸ್ ಗೊತ್ತಾಗ್ಬಿಡತ್ತೆ. ಯಾಕೆಂದರೆ ತುಂಬಿದ ಕೊಡ ತುಳ್ಕೋದಿಲ್ಲ, ತುಂಬಿದ ಕೂಡ ಯಾವತ್ತೂ ತುಳ್ಕೋದಿಲ್ಲ ಅನ್ನುವಂತಹ ಗಾದೆ ನಮಗೆ ಇಲ್ಲಿ ಕಣ್ಮುಂದೆ ಬಂದ್ಬಿಡತ್ತೆ. ಯಾಕೆ ಗೊತ್ತಾ, ಈ ಸರಿಯಾದಂತಹ ಶಿಕ್ಷಣ ಪಡೆದಂಥ ವ್ಯಕ್ತಿ ಹೇಗೆ ಮಾತನಾಡಬೇಕು, ಹೇಗೆ ಕೇಳಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು, ಇದೆಲ್ಲವನ್ನು ಅರ್ಥಿರ್ತಾರೆ. ಕೇಳುವುದರಲ್ಲಿ ತೀವ್ರವಾಗಿಯೂ, ಮಾತಾಡುವುದರಲ್ಲಿ ನಿಧಾನವಾಗಿಯೂ, ಕೋಪಿಸುವುದರಲ್ಲಿ ನಿಧಾನವಾಗಿಯೂ ಈ ಜನರಿರ್ತಾರೆ. ಅವರು ಇನ್ನೊಬ್ಬ ಮನುಷ್ಯನನ್ನು ಟ್ರೀಟ್ ಮಾಡುವಂತಹ ರೀತಿನೇ ಬೇರೆ, ಅವರು ಮಾತನಾಡಿಸುವಂತಹ ರೀತಿನೇ ಬೇರೆ, ಅವರು ಅವ್ರ ಜೊತೆ ಒಂದು ರೀತಿಯಲ್ಲಿ ಹೊಗ್ಗು ಬಳಕೆ ಮಾಡುವಂಥದ್ದೇ ಬೇರೆ. ಹಾಗಾಗಿ ಈ ಶಿಕ್ಷಣ ಮಾತನಾಡುವಂತಹ ರೀತಿಯನ್ನು, ಬೆರೆಯುವಂತಹ ರೀತಿಯನ್ನು ಹಾಗೂ ಅವರನ್ನು ನೋಡಿಕೊಳ್ಳುವಂಥ ರೀತಿಯನ್ನು ಸಹ ಬದಲಾಯಿಸುವಂಥದ್ದಾಗಿರ್ತದೆ. ಈ ಶಿಕ್ಷಣ ಅಷ್ಟು ಮಾತ್ರನೇ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯನ್ನು ಕೂಡ ಬೆಳೆಸ್ತದೆ. ಇದನ್ನು ನಾನು ಹೇಳುವಾಗ ನನಗೆ ಕುವೆಂಪು ಜ್ಞಾಪಕ ಆಗ್ತಾರೆ. ಈ ಕುವೆಂಪು ಅವರು ಅಷ್ಟೇ, ಅವ್ರು ಬರೆದಿರುವಂತಹ ಅನೇಕ ಪದ್ಯಗಳಲ್ಲಿ ಅಥವಾ ಅನೇಕ ಗದ್ಯ ಭಾಗಗಳಲ್ಲಿ ಮಾನವೀಯತೆ ಹಾಗೂ ಸಹಾನುಭೂತಿ ಅನ್ನುವಂಥದ್ದು ಬಹಳ ಕೆಲಸಗಳಲ್ಲಿ ಅದು ಪ್ರತಿಬಿಂಬಿಸಿದೆ. ಆ ಮಾನವೀಯತೆ ಇಲ್ಲದೆ ಹೋದರೆ ನಾವು ಮನುಷ್ಯರನ್ನು ಹೇಗೆ ಗೌರವದಿಂದ ನೋಡಲಿಕ್ಕೆ ಸಾಧ್ಯ? ಫಸ್ಟು ಒಬ್ಬ ಮನುಷ್ಯನನ್ನು ಮಾನವನಾಗಿ ನೋಡು ಅನ್ನುವಂಥದ್ದು ಅವ್ರ ಮಾತಲ್ಲ. ಒಬ್ಬ ಶಿಕ್ಷಣ ಪಡೆದಂಥ ವ್ಯಕ್ತಿ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳಲು ಶಕ್ತನಾಗ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಅವರ ಜೊತೆಗೆ ನಿಂತ್ಕೊಳ್ತಾರೆ. ಅವನು ಕೇವಲ ತನ್ನ ಲಾಭಕ್ಕಾಗಿ ಮಾತ್ರನೇ ಬದುಕೋದಿಲ್ಲ. ಈ ರೀತಿಯಲ್ಲಿ ಒಬ್ಬ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿ, ಸಹಾನುಭೂತಿ ಮತ್ತು ಮಾನವೀಯನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ ಯಾವತ್ತೂ ತನಗೋಸ್ಕರ ಬದುಕೋದಿಲ್ಲ ಕಣ್ರಿ. ಇತರರ ಒಳಿತಿಗೋಸ್ಕರ ಬದುಕ್ತಾರೆ, ಇತರರ ಸಹಾಯಕ್ಕೋಸ್ಕರ ಬದುಕ್ತಾರೆ. ಇಂಥ ಜನರೇ ಅನೇಕ ದೊಡ್ಡ ವ್ಯಕ್ತಿಗಳಾಗಿ ಎಲ್ಲೂ ಹೆಸರಿಗೂ ಸಹ ಬರದೆ ಬೇರೆಯವರ ಜೀವಿತದಲ್ಲಿ ಬೆಳಕನ್ನು ನೀಡುತ್ತಾ ತಮ್ಮ ಒಂದು ಜೀವಿತದಲ್ಲಿ ಮುಂದುವರಿಯುತ್ತೆ.

ಅದು ಯಾರೇ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಅನೇಕ ಉದಾಹರಣೆಗಳಿದೆ. ನೀವೇ ಒಂದು 2 ನಿಮಿಷ ಟೈಮ್ ತಗೊಂಡ್ರೆ ನಿಮ್ಮ ಸುತ್ತಮುತ್ತ ಯಾರು ಈ ಥರ ಬದುಕ್ತಿದ್ದಾರೆ ಇದೆಲ್ಲ ನಿಮಗೆ ಮುಂದೆ ಒಂದು ಚಿತ್ರಣದ ರೂಪದಲ್ಲಿ ಬಂದ್ಬಿಡತ್ತೆ. ಇಂತಹ ವ್ಯಕ್ತಿಗಳು, ಸರಿಯಾದಂಥ ಶಿಕ್ಷಣ ಪಡೆದಂಥ ವ್ಯಕ್ತಿ ಇತರರಿಗೋಸ್ಕರ ಬದುಕಿ ಇತರರ ಜೀವಿತಗಳನ್ನು ಇನ್ನೂ ಚೆನ್ನಾಗಿಡಿಸಲು ಸಹಾಯ ಮಾಡುವಂಥವರು ಆಗಿರ್ತಾರೆ. ಕೊನೆಯದಾಗಿ, ಶಿಕ್ಷಣವು ವ್ಯಕ್ತಿಯನ್ನು ಸಂಪೂರ್ಣವಾಗಿ ರೂಪಿಸುತ್ತದೆ. ಶಿಸ್ತು ಅವನ ಜೀವನವನ್ನು ಕ್ರಮಬದ್ಧಗೊಳಿಸುತ್ತದೆ. ಗೌರವ ಅವನನ್ನು ಸಮಾಜದಲ್ಲಿ ಒಪ್ಪಿಗೆ ಪಡೆದ ವ್ಯಕ್ತಿಯನ್ನಾಗಿ ಮಾಡ್ತದೆ. ಏ, ಅವ್ರ ಮಾತು ಕೇಳೋಣ, ಅವ್ರ ಮಾತಲ್ಲಿ ತೂಕ ಇದೆ, ಅವ್ರ ಮಾತು ಹೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ ಅನ್ನುವಂತಹ ಮಾತುಗಳು ನಿಮ್ಮ ಸುತ್ತಮುತ್ತಲು ಕೇಳಿರ್ಬೋದು. ನೈತಿಕತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತದೆ. ಓ, ಈ ಮನುಷ್ಯನಿಗೆ ಕೆಲಸ ಕೊಟ್ಟರೆ ನಾನು ಆರಾಮಾಗಿರ್ಬೋದಪ್ಪ, ನಂಬಿಕೆ, ಯಾಕೆಂದರೆ ಅವರು ಯಾವುದೇ ರೀತಿಯಲ್ಲೂ ಮೋಸ ಮಾಡೋದಿಲ್ಲ. ಮತ್ತು ನಾಯಕತ್ವವನ್ನು ಆ ವ್ಯಕ್ತಿ ಇತರರಿಗೆ ಮಾರ್ಗದರ್ಶಕನಾಗಿ ಮಾಡುತ್ತದೆ. ಅವ್ರನ್ನ ನೋಡಿದಾಗ ನಾನು ಅವ್ರ ಥರ ಆದರೆ ಚೆನ್ನಾಗಿರುತ್ತಲ್ಲ ಅನ್ನುವಂತಹ ಅನೇಕ ಬಾರಿ ಆ ಚಿತ್ರಣ ಮೂಡಿ ಬರುವಲ್ಲಿ ಈ ಶಿಕ್ಷಣ ಸಹಾಯ ಮಾಡ್ತದೆ. ಈ ಎಲ್ಲ ಗುಣಗಳು ಸೇರಿ ಒಬ್ಬ ವ್ಯಕ್ತಿಯನ್ನು ಪೂರ್ಣ ವ್ಯಕ್ತಿತ್ವ ಹೊಂದಿದ ಮಾನವನ್ನಾಗಿ ರೂಪಿಸ್ತದೆ. ಏನ್ ಗೊತ್ತಾ, ಜೂನ್ ಬಂದಿದೆ, ಅದಕ್ಕೆ ನಾನು ಎಜುಕೇಷನ್ ಬಗ್ಗೆ, ಶಿಕ್ಷಣದ ಕುರಿತು ಮಾತನಾಡ್ತಾ ಇದ್ದೀನಿ ಅಂತಲ್ಲ. ಈ ಶಿಕ್ಷಣವನ್ನು ನಾವು ಸರಿಯಾದ ರೀತಿಯಲ್ಲಿ ಪಡೆದರೆ ಅದು ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಸಮಾಜಕ್ಕೂ, ಸಮುದಾಯಕ್ಕೂ, ಎಲ್ಲ ಒಂದು ದೇಶದ ಬೆಳವಣಿಗೆಗೂ ಸಂಪೂರ್ಣವಾಗಿ ಬಲವನ್ನು ನೀಡುವಂತಹ ಅಂಶವಾಗಿರ್ತದೆ. ಹಾಗಾಗಿ ಈ ಶಿಕ್ಷಣವು ಕೇವಲ ಕಲಿಕೆಯ ಪ್ರಕ್ರಿಯೆ ಅಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಶಕ್ತಿಶಾಲಿ ಸಾಧನವಾಗಿದೆ. ಏನು, ಶಿಕ್ಷಣವಿಲ್ಲದೆ ವ್ಯಕ್ತಿತ್ವ ಅಪೂರ್ಣವಾಗಬಹುದು, ಆದರೆ ಶಿಕ್ಷಣದೊಂದಿಗೆ ವ್ಯಕ್ತಿ ಸಮಾಜದಲ್ಲಿ ಗೌರವಾನ್ವಿತ, ಜವಾಬ್ದಾರಿಯುತ ಮತ್ತು ನಾಯಕತ್ವ ಗುಣಗಳೊಂದಿಗೆ ಬೆಳೆಯುವುದಕ್ಕೆ ಸಾಧ್ಯ. ನಿಮಗೆ ಮಾತ್ರನೇ ಅಲ್ಲ, ಇಡೀ ಸುತ್ತಮುತ್ತ ಇರುವಂತಹ ಜನರಿಗೂ ಸಹ ಅದು ಸಹಾಯವನ್ನು ನೀಡ್ತದೆ. ನಮಸ್ಕಾರ. ಪ್ರಿಯರೇ, ಇಲ್ಲಿ ತನಕ ಕೇಳಿದಂಥ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಸಂದೇಶವನ್ನು ಕಳಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453. ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:55:41 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ.

ಕೊಡಗಿನ ಕೊಡಂದೇರ ಕುಟುಂಬದಲ್ಲಿ ಜನನ, ನಾಡಿಗೆ ಯೋಧರನ್ನು ಕೊಟ್ಟ ಮನೆತನ, ಸ್ವಾಭಿಮಾನಿ ಹುಡುಗ.

ಮಿಲಿಟರಿ ಶಾಲೆಯಲ್ಲಿ ತರಬೇತಿ, ಇಂಗ್ಲೆಂಡಿನಲ್ಲಿ ಸೈನ್ಯ ಶಿಕ್ಷಣಕ್ಕೆ ಆಯ್ಕೆ, ಭಾರತೀಯ ಬ್ರಿಟಿಷ್ ಸೇನೆಯ ಸ್ಕಾಟ್ಲೆಂಡ್ ದಳದಲ್ಲಿ ಸೇವೆಯ ಪ್ರಾರಂಭ, ಅಲ್ಲಿಂದ ಮುಂದಿನದು ಸಾಹಸ ದಕ್ಷತೆಯ ವೀರ ಪಯಣ. ಹಲವು ಸ್ಥಳ, ಹಲವು ಜವಾಬ್ದಾರಿಗಳ ನಿರ್ವಹಣೆ, ಅಧೀನ ಅಧಿಕಾರಿಗಳ ಪ್ರೀತಿ ಗೌರವ ಸಂಪಾದನೆ, ಮದುವೆಯಾದ ಕೂಡಲೇ ಪತ್ನಿಯೊಡನೆ ಕ್ವೆಟ್ಟಾದಲ್ಲಿ, ಅಲ್ಲಿ ಭೂಕಂಪ, ಉಳಿದ ಜೀವ, ಇಬ್ಬರೂ ಸೇರಿ ಸಂತ್ರಸ್ತರಿಗೆ ಸಹಾಯ, ಪತ್ನಿ ನೀನಾಗೆ ಬ್ರಿಟಿಷ್ ಸರ್ಕಾರದಿಂದ ಕೈಸರ್ ಎ ಹಿಂದ್ ಬಿರುದು, ತರುವಾಯ ಕ್ಯಾಪ್ಟನ್ ಪದವಿಗೆ, ಸಿಂಗಾಪುರ ಕ್ವೆಟ್ಟಾಗಳಲ್ಲಿ ಸೇವೆ, ಆಮೇಲೆ ಮೇಜರ್. ಜಪಾನ್ ಯೋಧರನ್ನು ಹಿಮ್ಮೆಟ್ಟಿಸಿದ ಇವರ ಬ್ರಿಗೇಡ್ಗೆ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಆರ್ಡರ್ ಬಿರುದು, ಜಪಾನ್ ಶರಣಾಗತಿ ಒಪ್ಪಂದಕ್ಕೆ ಇವರೇ ನಾಯಕ.

ಸೈನ್ಯದ ಸಮಸ್ಯೆಗಳನ್ನು ಬಿಡಿಸಲು ಭಾರತ ಸರಕಾರದಿಂದ ಆಹ್ವಾನ. ಶೌರ್ಯಕ್ಕೆ ಮಾನವೀಯತೆಯ ಸ್ಪರ್ಶ. ಸ್ವತಂತ್ರ ಭಾರತಕ್ಕೆ ಕಾಶ್ಮೀರ ಪಡೆಯಲು ಪಾಕಿಸ್ತಾನದೊಡನೆ ಕದನ. ಅತಿ ಎತ್ತರದ ಜೋಗಿಲು ಕಣಿವೆಗೆ ಟ್ಯಾಂಕ್ಗಳನ್ನು ಕೊಂಡೊಯ್ದ ಪ್ರಪ್ರಥಮ ವೀರ.

0: ಭಾರತೀಯ ಸೇನೆಯ ಅಪ್ಪಣೆಗಳನ್ನು ಇಂಗ್ಲಿಶಿನಿಂದ ಹಿಂದಿಗೆ ತಂದವರು. ಅಂತಾರಾಷ್ಟ್ರೀಯ ಸೈನ್ಯ ಶಾಂತಿ ನಿರ್ವಹಣೆಯಲ್ಲಿ ಹಲವು ಬಾರಿ ಮುಖ್ಯ ಪಾತ್ರ. 1957 ಭಾರತದ ದಂಡ ನಾಯಕ, ಮಹತ್ವದ ಸೇವೆ. ಸೈಪ್ರಸ್ ಶಾಂತಿ ಒಪ್ಪಂದದಲ್ಲಿ ಕೊನೆಯುಸಿರು. ರಾಜಾಜಿಯವರು ಇವರನ್ನು ಸೈನಿಕ ಋಷಿ ಎಂದು ಕರೆದರು. ಕರ್ನಾಟಕದ ಕೆಚ್ಚೆದೆಯ ನೆನಪು, ಜನರಲ್ ತಿಮ್ಮಯ್ಯ.
1: ಘನ ಪರಂಪರೆ, ನಾಡಿನ ಹೆಮ್ಮೆ.

0: சிறிகன்னடம் கெல்கே.
1: ಕೇಳುಗರೇ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗ ನಾಟಕ ಬಂಗಾರದೊಡವೆ ಬೇಕೆ ನೀರೆ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರ್ ಆದ ಪದ್ಮಶ್ರೀ ಅರಸ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3 ಗಂಟೆಯಾಗಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಮತ್ತು ತಂಡದವರಿಂದ ನಾಗಸ್ವರ ವಾದನ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಗಜಾನನಯುತಂ ಗಣೇಶ್ವರಂ, ರಾಗ ಚಕ್ರವಾಕ, ತಾಳ ಆದಿತಾಳ.

ಇನ್ನು ಮುಂದೆ ಪುರಂದರದಾಸರ ರಚನೆ ರಾಮ ರಾಮ ರಾಮ ಸೀತಾ ತಿಲಾಂಗ್ರಾಗ ತಿಶ್ರ ನಡೆಯಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಮತ್ತು ತಂಡದವರಿಂದ ನಾಗಸ್ವರ ವಾದನ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30:27. ಇನ್ನು ಮುಂದೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ.

0: మహిళా రంగ నాటక బంగారదొడవె బేకే నీరే. రచనె శ్రీమతి గాయత్రి చంద్రశేఖర్. నిర్దేశన హాగూ నిర్మాణ దిగ్విజయ్ బి.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಈ ನಾಟಕದ ಕಥಾವಸ್ತು ಬಂಗಾರ. ಇದರಿಂದ ತಯಾರಾದ ಒಡವೆಗಳ ಬಗ್ಗೆ ಒಂದು ಗಂಭೀರ ಚಿಂತನೆ. ಈ ಬಂಗಾರ ಯಾರಿಗ ತಾನೇ ಇಷ್ಟ ಇರಲ್ಲ ಹೇಳಿ? ಇಲ್ಲಿ ಬಂಗಾರದ ಒಡವೆ ಬೇಕೇ ನೀರೆ ಅಂತ ಕೇಳ್ನೋಡಿ, ಯಾರು ತಾನೇ ಬೇಡ ಅಂತಾರೆ ಅಲ್ವಾ? ಅದರಲ್ಲೂ ಹೆಣ್ಮಕ್ಳಂತೂ ಆಭರಣ ಪ್ರಿಯರು. ಈ ಬಂಗಾರ ಅನ್ನೋದು ಬರೀ ಆಭರಣ ಅಲ್ಲ, ಅದೊಂದು ಜೀವನದ ಭದ್ರತೆ ಕೂಡ. ಬನ್ನಿ ಕೇಳುಗರೆ, ಈ ಒಡವೆಗಳು ಯಾವ್ಯಾವ ಹೆಸರಿಂದ ಇದೆ, ಹಿಂದೆ ಅದನ್ನು ಮಾಡಿಸುವ ಉದ್ದೇಶ ಏನಾಗಿತ್ತು, ಈಗೇನಾಗಿದೆ, ಈಗಿನ ಪರಿಸ್ಥಿತಿಯಲ್ಲಿ ಬಂಗಾರ ಬೇಕಾ, ಬೇಕು ಅಂತಾದರೆ ಯಾಕೆ ಬೇಕು, ಎಷ್ಟು ಬೇಕು, ಬಂಗಾರ ಆಭರಣವೋ ಆತಂಕವೋ, ಈ ಕನಕ ಕವಚ ಮೋಹವೋ ಮಾರ್ಗವೋ, ನಿಜಕ್ಕೂ ಈ ಬಂಗಾರ ಅಂತಸ್ತಿನ ಮಾನದಂಡವಾ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ನಾಟಕದ ಪಾತ್ರಗಳ ಮುಖೇನ ತಿಳಿದುಕೊಳ್ಳೋಣ. ಇದು ನಿಮಗಾಗಿ ನಿಮಗೋಸ್ಕರ. ಮನೆ ಹಜಾರದಲ್ಲಿ ಅಜ್ಜಿ ಸಾವಿತ್ರಮ್ಮ ಒಡವೆಗಳನ್ನ ನೋಡ್ತಾ ಕುಳಿತಿದ್ದಾರೆ. ಈ ವೇಳೆಗೆ ಮೊಮ್ಮಗಳು ಕಾವ್ಯಾಳ ಆಗಮನ ಆಗುತ್ತದೆ.
2: ಏನ್ ನೋಡ್ತಾ ಕೂತಿದ್ಯಾ ಅಜ್ಜಿ?
3: ಅಪ್ಪ, ಇಷ್ಟೊಂದು ಒಡವೆಗಳು ಎಲ್ಲ ನಿಂದೇನಾ?
2: ಅಯ್ಯೋ, ಏನಿದು ಇಷ್ಟೊಂದು ಭಾರ?
3: ಯಪ್ಪ, ಇಷ್ಟು ಭಾರದ ಒಡವೆಗಳನ್ನ ಹೇಗ್ ಹಾಕೊಳ್ತಾ ಇದ್ರಿ ಅಜ್ಜಿ ನೀವೆಲ್ಲ?
4: ಪುಟಿ, ಮುಂಚೆ ಎಲ್ಲ ಇಷ್ಟು ಭಾರವಾಗಿರೋ ಒಡವೆಗಳನ್ನೇ ಮಾಡಿಸ್ತಾ ಇದ್ದಿದ್ದು. ಭಾರದ ಮಾತು ಹಾಗಿರ್ಲಿ, ನೋಡು ಬಾಯಿಲಿ ಇವುಗಳಲ್ಲಿರೋ ಕುಸುರಿ ಕೆಲ್ಸನ. ಇದನ್ನೆಲ್ಲ ಹಾಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡ್ರೆ ಒಳ್ಳೆ ದೇವತೆ ಥರ ಕಾಣ್ತಾ ಇದ್ದೆ ಗೊತ್ತಾ? ನಾನು ಯಾವಾಗ ಹಾಕೊಂಡ್ರು ನಮ್ಮಜ್ಜಿ ಉಪ್ಪು ಸಾಸಿವೆ ಮೆಣಸಿನಕಾಯಿ ಕೈಯಲ್ಲಿ ಹಿಡ್ಕೊಂಡು ಬಂದು ದೃಷ್ಟಿ ತೆಗಿತಾ ಇದ್ರು ಗೊತ್ತಾ ಕಾವ್ಯ? ಇದನ್ನೆಲ್ಲ ನಿನಗೆ ಹಾಕಿ ಅಲಂಕಾರ ಮಾಡಿ ನೋಡೋ ಆಸೆ ಕಣೆ.
2: ಯಪ್ಪ, ನನ್ನ ಕೈಲಾಗಲ್ಲ, ಇಷ್ಟೊಂದು ಭಾರ ಹಾಕೊಂಡ್ರೆ ಅಷ್ಟೇ ನಾನು ಕುಸಿದು ಬಿದ್ದೇ ಹೋಗ್ಬಿಡ್ತೀನಿ. ಈ ಬಂಗಾರದ ಬಗ್ಗೆ ನಂಗೆ ಏನೇನೂ ಗೊತ್ತಿಲ್ಲ ಅಜ್ಜಿ. ಅದೊಂದು ಬೆಲೆ ಬಾಳೋ ಲೋಹ ಅಂತ ಮಾತ್ರ ನಂಗೆ ಗೊತ್ತಿರೋದು. ನನ್ನ ಓದಿನ ಭಾರದಲ್ಲಿ ತಿಳ್ಕೊಳ್ಳೋಕೆ ಸಮಯನೂ ಇರಲಿಲ್ಲ, ಆಸಕ್ತಿ ಮೊದಲೇ ಇರಲಿಲ್ಲ.
4: ಈ ಬಂಗಾರ ಬರೀ ಲೋಹ ಅಷ್ಟೇ ಅಲ್ಲ ಪುಟಿ, ಹಾಗಂದ್ಕೋಬೇಡ. ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ಈಗಲೂ ಜನ ಇದನ್ನ ತುಂಬಾ ಇಷ್ಟಪಡ್ತಾರೆ. ಇದ್ರ ಬಗ್ಗೆ ನಮ್ಮಮ್ಮ ನಮ್ಮಜ್ಜಿ ಎಷ್ಟೊಂದು ಕಥೆಗಳನ್ನ ಹೇಳ್ತಾ ಇದ್ರು ಗೊತ್ತಾ? ನಾವೆಲ್ಲ ಬಾಯಿ ಬಿಟ್ಕೊಂಡು ಹಂಗೆ ಕೇಳಿಸ್ಕೊಳ್ತಾ ಕೂತಿರ್ತಿದ್ವಿ. ಈ ಪೆಟಾರಿಲಿ ನೋಡು, ನಮ್ಮ ಮನೆಯ ಮೂರು ತಲೆಮಾರಿನ ಕಥೆ ಇದೆ. ಇದೇ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾ ಇದ್ದದ್ದು. ನಮ್ಮ ಪಾಲಿನ ಮಹಾಲಕ್ಷ್ಮಿ ಅಂದ್ರೆ ಈ ಒಡವೆಗಳೇ.
2: ಅಜ್ಜಿ, ಸೋಮಣ್ಣ ಅಂಕಲ್ ಬಂದ್ರು.
4: ಹಾ ಸೋಮಣ್ಣ, ಬಂದ್ಯೇನಪ್ಪ, ಬಾರಪ್ಪ ಕೂತ್ಕೋಬಾ.
5: ನಮಸ್ಕಾರ ಪಾರ್ವತಮ್ಮನವರೇ, ಆರಾಮಾಗಿದ್ದೀರಾ? ಆರೋಗ್ಯ ಹೇಗಿದೆ?
4: ನಾವೆಲ್ಲ ಚೆನ್ನಾಗಿದ್ದೀವಪ್ಪ, ನೀವು ಮನೇಲೆಲ್ಲ ಚೆನ್ನಾಗಿದ್ದೀರಾ?
5: ಎಲ್ಲ ಆರೋಗ್ಯವಾಗಿದ್ದೀವಿ ತಾಯಿ. ಮೊಮ್ಮಗಳ ಮದುವೆ ಫಿಕ್ಸ್ ಆಗಿದೆ, ಒಡವೆಗಳು ಮಾಡೋಕೆ ಆರ್ಡರ್ ಕೊಡಬೇಕು, ಬಂದು ಹೋಗು ಅಂದಿದ್ರಲ್ಲ, ಅದಕ್ಕೆ ಬಂದೆ. ಅಳತೆ ತಗೊಂಡು ಹೋಗೋಣ ಅಂತ. ಏನೇನು ಬೇಕು ಅಂತ ಹೇಳಿದರೆ ಒಂದು ಕಡೆ ಬರ್ಕೊಂಡು ಬಿಡ್ತೀನಿ. ಹಾಗೇನೆ ಶಾರದಮ್ಮನವ್ರನ್ನೂ ಸ್ವಲ್ಪ ಕರೆದ್ಬಿಡಿ ತಾಯಿ.
4: ಹ್ಞೂ, ನಮ್ಮ ಸೊಸೆ ಇಲ್ಲೇ ಎಲ್ಲೋ ಪಕ್ಕದ ಮನೆ ಹೋಗಿದ್ದಾಳಪ್ಪ, ಇನ್ನೇನು ಬರೋ ಹೊತ್ತಾಯ್ತು, ಒಂದು ಲೋಟ ಮಜ್ಜಿಗೆ ಕೊಡ್ಲಾ?
5: ಅಬ್ಬಾ, ಹೊಟ್ಟೆ ತಂಪಾಯ್ತು. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ತಾಯಿ.
4: ಕಾವ್ಯ ಬಾ ಅಮ್ಮ ಇಲ್ಲಿ ಕೂತ್ಕೋಬಾ. ಸೋಮಣ್ಣ, ಇವಳೆಪ್ಪ ನನ್ನ ಮೊಮ್ಮಗಳು ಕಾವ್ಯ, MBA ಓದ್ತಾ ಇದ್ದಾಳೆ. ಇವಳದೇನೆ ಮದುವೆ ಮಾಡ್ತಾ ಇರೋದು. ಸರಿಯಾದ ಸಮಯಕ್ಕೆ ಒಳ್ಳೆ ಸಂಬಂಧ ಕುದುರ್ತು, ಜಾತಕ ಕೂಡಿ ಬಂತು. ಹುಡುಗನೂ ಸಭ್ಯಸ್ಥ, ಆಚಾರವಂತ, ಸಂಸ್ಕಾರವಂತ ಮನೆತನ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಅದಕ್ಕೆ ಮದುವೆ ಮಾಡಿಬಿಡೋಣ ಅಂತ.
5: ಒಳ್ಳೇದಾಯ್ತಲ್ಲ ತಾಯಿ, ಶುಭಶ್ಯ ಶೀಘ್ರಂ. ನಮ್ಮ ಮಕ್ಕಳು ಚೆನ್ನಾಗಿ ಖುಷಿಯಾಗಿದ್ಬಿಟ್ರೆ ಸಾಕಲ್ವಾ, ಇನ್ನೇನು ಬೇಕು ಹೇಳಿ.
4: ಅದು ಹೌದು, ಈ ಬೇಸಿಗೆಲಿ ಅಂಗಡಿ ಅಂಗಡಿ ಸುತ್ತಿ ಈ ಡಿಸೈನ್ ಎಲ್ಲ

0: ಹೇಳ್ತಾರೆ, ಅವ್ರೇನು ಹೇಳ್ತಾರೆ ನೋಡೋಣ.
1: ಸೋಮಣ್ಣ, ಈಗ ಕೇಳಪ್ಪ, ಇಲ್ಲಿ ನಮ್ಮ ಕಾವ್ಯಂಗೆ ಹಿಂದಿನ ಕಾಲದ ಥರ ಭಾರವಾದ ಒಡವೆಗಳು ಬೇಡವಂತೆ. ಹಗುರವಾಗಿ ಅದೇನೋ ಹೊಸ ಥರದ್ದು ಅಂತಾರಲ್ಲಪ್ಪ.
0: ಅದೇ ಈಗಿನ ಹೊಸ ಟ್ರೆಂಡು ತಾಯಿ.
1: ಆ ನೋಡು, ಅದೇ ಆ ಥರದ್ದು ಮಾಡಿಕೊಟ್ಬಿಡು.
0: ಆಗಲಿ ತಾಯಿ, ನೀವು ಹಾಗೆ ಹೇಳ್ತಿರೋ ಹಾಗೆ ಮಾಡಿಕೊಡ್ತೀನಿ.
2: ಥ್ಯಾಂಕ್ ಯು ಅಂಕಲ್.
1: ಸೋಮಣ್ಣ, ಈ ಸಲನೂ ದುಡ್ಡಿನ ಬದಲು ಅಕ್ಕಿ ಬೇಳೆ ಕೊಡ್ತೀವಿ, ಆಗುತ್ತಲ್ವಾ?
0: ಆಯಿತು ತಾಯಿ, ನಿಮ್ಮ ಖುಷಿ.
2: ಅಜ್ಜಿ, ಹಿಂದೆ ಎಲ್ಲ ಇಷ್ಟೊಂದು ಒಡವೆಗಳನ್ನ ಮಾಡಿಸಿ ಇಡ್ತಿದ್ರಲ್ಲ, ಯಾಕೆ ಅಂತ? ಅಲಂಕಾರಕ್ಕೆ ಅಂತನಾ ಅಥವಾ ಇನ್ನೇನಾದರೂ ಬೇರೆ ಉದ್ದೇಶ ಇತ್ತಾ?
1: ಸರಿಯಾಗಿ ಕೇಳಿದೆ. ಹಿಂದೆ ಎಲ್ಲ ಈ ಒಡವೆಗಳನ್ನ ಮಾಡಿಸಿತ್ತಾ ಇದ್ದಿದ್ದ ಉದ್ದೇಶ ಬೇರೆನೇ ಇತ್ತು.
2: ಹೌದಾ? ನಾನಂತೂ ತಿಳ್ಕೊಳಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಸ್ವಲ್ಪ ಹೇಳ್ತೇನಜ್ಜಿ.
1: ಹ್ಞೂ, ಹೇಳ್ತೀನಿ. ಆದರೆ ಆ ನಿನ್ನ ಫೋನನ್ನು ಪಕ್ಕಕ್ಕಿಟ್ಟು ಬಾ ಈ ಕಡೆ.
2: ಆಯ್ತಾಯ್ತಾಯ್ತು, ನೋಡು ಸ್ವಿಚ್ ಆಫ್ ಮಾಡಿದ್ದೀನಿ, ಸರಿನಾ? ಹೇಳು ಇವಾಗ.
1: ಹ್ಞೂ, ಮುಂಚೆ ಎಲ್ಲ ನಮ್ಮ ದುಡಿಮೆನಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಅದರಲ್ಲಿ ಒಡವೆ ಮಾಡಿಸಿಡ್ತಿದ್ವಿ, ಅವು ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರಲಿ ಅಂತ. ಮುಂದೊಂದು ದಿನ ಮಕ್ಕಳು ಮದುವೆ ಅಂತ ಅಂದರೆ ಅದನ್ನೇ ಮುರಿಸಿ ಅದಕ್ಕೆ ಪಾಲಿಶ್ ಮಾಡಿಸಿ ಹುಡುಗಿ ಕೊಡ್ತಿದ್ವಿ. ಅದ್ರ ಉದ್ದೇಶನೂ ಅವಳು ಹಾಕ್ಕೊಂಡು ಪ್ರದರ್ಶನ ಮಾಡಲಿ ಅಂತ ಅಲ್ಲ, ಹಬ್ಬ ಹರಿದಿನಗಳಲ್ಲಿ ಹಾಕ್ಕೊಳ್ತಿದ್ದಿದ್ದು ಅಷ್ಟೆ. ಬಾಕಿ ದಿನಗಳಲ್ಲಿ ಈ ಥರ ಪೆಟ್ಟಿಗೆನಲ್ಲಿ ಭದ್ರವಾಗಿಟ್ಟು ಜೋಪಾನ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಜಮೀನು ಕೊಂಡ್ಕೋಬೇಕು ಅಂದರೆ, ಎತ್ತುಗಳನ್ನು ಕೊಂಡ್ಕೋಬೇಕು ಅಂದರೆ, ಮದುವೆ ಮುಂಜಿ ಇಂಥ ಕಾರ್ಯಗಳಲ್ಲಿ ಏನಾದರೂ ದುಡ್ಡು ಕಡಿಮೆ ಬಿದ್ದರೆ ಆಗ ಕೂಡಿಟ್ಟಿದ್ದ ಈ ಚಿನ್ನ ಮಾರಿ ತಗೋತಿದ್ವಿ. ಯಾವಾಗಲಾದರೂ ಅನುಕೂಲ ಆದಾಗ ಮತ್ತೆ ಮಾಡಿಸಿಟ್ಕೋತಿದ್ವಿ.
0: ಸರಿಯಾಗಿ ಹೇಳಿದ್ರಿ ತಾಯಿ, ಹಿಂದಿನ ಕಾಲದಲ್ಲೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತಾನೆ ಒಡವೆಗಳನ್ನು ಮಾಡಿಸ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ಬ್ಯಾಂಕ್ ಎಲ್ಲ ಎಲ್ಲಿತ್ತು? ಮನೇಲಿರೋ ಪೆಟಾರಿನೇ ಭದ್ರ, ಸುರಕ್ಷಿತ ಲಾಕರ್ ಇದ್ದ ಹಾಗೆ. ಈ ಒಡವೆಗಳೇ ಆಪತ್ಕಾಲದಲ್ಲಿ ನಮ್ಗೆ ಆಗ್ತಾ ಇದ್ದಿದ್ದು.
2: ಓ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ.
1: ಆದರೆ ಈಗ ಒಡವೆ ಮಾಡಿಸಿಡೋದು ಒಂಥರಕ್ಕೆ ಶ್ರೀಮಂತಿಕೆ ಪ್ರದರ್ಶನ ಅಷ್ಟೇ ಅಲ್ಲ, ಪ್ರತಿಷ್ಠೆಯ ಸಂಕೇತ ಆಗಿಬಿಟ್ಟಿದೆ. ಕೆಲವ್ರಿಗಂತೂ ಇದು ಅಲಂಕಾರದ ಸಾಧನೆ, ಆದರೆ ಇನ್ನು ಕೆಲವ್ರಿಗೆ ಒಂಥರ ಅಹಂಕಾರದ ಪ್ರದರ್ಶನ ಆಗಿಬಿಟ್ಟಿದೆ. ಕಾಲ ಕೆಟ್ಟೋಯ್ತು, ಮುಂದೆ ಇನ್ನು ಏನೇನು ಕಾಣಬೇಕೋ ಏನೋ, ಆ ಶಿವನೇ ಬಲ್ಲ.
2: ಅಜ್ಜಿ, ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೆ ನಗು ಬರ್ತಾ ಇದೆ. ಕಷ್ಟಪಟ್ಟು ಬೆವರು ಸುರಿಸಿ ಉಳಿಸಿದ ಹಣನೆಲ್ಲ ಬಂಗಾರಕ್ಕೆ ಹಾಕ್ತಿದ್ರಲ್ಲ, ಅಲ್ಲ ಅದು ಯಾವ ಧೈರ್ಯದ ಮೇಲೆ ಹಾಕ್ತಿದ್ರಿ ಅಜ್ಜಿ? ಅದು ಉಳಿದಿದ್ದ ಲೋಹಗಳ ಥರ ಒಂದು ಲೋಹನೇ ತಾನೇ. ಇವತ್ತೇನೋ ಒಳ್ಳೆ ಬೆಲೆ ಇದೆ ಇಲ್ಲ ಅಂತ ಅಲ್ಲ, ಒಂದು ವೇಳೆ ಕಬ್ಬಿಣದ ಬೆಲೆ ಈ ಬಂಗಾರಕ್ಕೆ ಬಂದ್ಬಿಟ್ಟಿದ್ದಿದ್ರೆ, ಅಂದರೆ ಕಡಿಮೆ ಆಗಿಬಿಟ್ಟಿದ್ದಿದ್ರೆ ಲಾಸ್ ಆಗ್ತಿರ್ಲಿಲ್ವೇನಜ್ಜಿ?
0: ನಂಗೆ ಸ್ವಲ್ಪ ಸಮಯ ಆಯಿತು, ನನ್ನ ಮಗನ ಅಂಗಡಿಲಿ ಕೂರಿಸ್ಬಿಟ್ಟು ಬಂದಿದ್ದೀನಿ, ನಾನಿನ್ನು ಹೊರಡಲ.
2: ಅಂಕಲ್, ಮೊನ್ನೆ ನನ್ನ ಫ್ರೆಂಡು ಚೋಕರ್ ನೆಕ್ಲೆಸ್, ಈ ಹಿಂದಿನ ಅಡಕೆ ಥರ ಇರತ್ತಲ್ಲ, ಅದನ್ನು ಹಾಕ್ಕೊಂಡು ಕಾಲೇಜಿಗೆ ಬಂದಿದ್ಲು, ತುಂಬ ಚೆನ್ನಾಗಿತ್ತು. ಈ ಟೆಂಪಲ್ ಜುವೆಲ್ರಿನೂ ಚೆನ್ನಾಗಿರುತ್ತೆ, ಆ ಥರ ಮಾಡಿಕೊಡ್ತೀರಾ ಅಂಕಲ್? ಶೈನಿಂಗ್ ಬೇಡ, ಆ್ಯಂಟಿಕ್ ಮ್ಯಾಟ್ ಫಿನಿಷಿಂಗ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ.
0: ಆಯಿತು ಪುಟ್ಟಿ, ನೀನು ಹೇಳಿದ್ದು ನನಗೆ ಅರ್ಥ ಆಯಿತು. ನಿಮಗೆಲ್ಲ ಈಗ ಹೊಸ ಡಿಸೈನ್ ಒಡವೆ ಬೇಕಲ್ವಾ? ಹಾಗೆ ಮಾಡಿಕೊಡೋಣ. ಈಗಿನ ಕಾಲದ ಹೊಸ ಡಿಸೈನು, ಹಳೆ ಸಂಪ್ರದಾಯ, ಇದೆರಡನ್ನು ಮಿಕ್ಸ್ ಮಾಡಿ ಟ್ರೆಂಡಿಯಾಗಿ ಒಂದೊಳ್ಳೆ ಒಡವೆ ಮಾಡಿಕೊಡ್ತೀನಿ. ಆಯಿತಾ ಪುಟ್ಟಿ?
2: ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಹಾಗೆ ಮಾಡಿ.
0: ಆಯಿತು ಪುಟ್ಟಿ, ನೀನು ಹೇಳಿದ ಹಾಗೆ ಒಡವೆ ಮಾಡಿಕೊಡ್ತೀನಿ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ, ಒಡವೆಗಳೆಲ್ಲ ತಯಾರಾದಮೇಲೆ ತಗೊಂಡು ನಾನೇ ಬಂದು ಕೊಡ್ತೀನಿ. ಹಾಗೇನೆ ಶಾರದಮ್ಮನವ್ರಿಗೂ ಹೇಳ್ಬಿಡಿ. ನಮಸ್ಕಾರ, ನಾನು ಹೊರಡ್ತೀನಿ.
1: ಆಗ್ಲಪ್ಪ, ಹೋಗ್ಬಾ, ಆದಷ್ಟು ಬೇಗ ಒಡವೆ ಮಾಡ್ಕೊಂಡು ಬಾ, ಎಲ್ಲ ಒಳ್ಳೇದಾಗ್ಲಿ.
3: ಕಾವ್ಯ ಅಜ್ಜಿ ಮಾತಾಡ್ತಾ ಕೂತಿರ್ತಾರೆ, ಶಾರದಾ ಕೂಡ ಅಲ್ಲಿಗೆ ಬರ್ತಾರೆ.
2: ಅಯ್ಯೋ ಅಮ್ಮ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಸೋಮಣ್ಣ ಅಂಕಲ್ ಬಂದಿದ್ರು, ಇಷ್ಟು ಹೊತ್ತು ಕಾದಿದ್ದು, ಇವಾಗ ಹೊತ್ತಾಗತ್ತೆ, ಶಾರದಮ್ಮನವ್ರಿಗೆ ತಿಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೊರಟ್ರು.
4: ಅಯ್ಯೋ ಅದೇ ಕಣೆ, ನೆಕ್ಸ್ಟ್ ಬೀದಿಲಿ ನಾಲ್ಕನೇ ಮನೇಲಿದ್ದಾರಲ್ಲ ನನ್ನ ಫ್ರೆಂಡು ಸರೋಜಾ, ಅವರು ಅರ್ಶನ ಕುಂಕುಮ ಕರೆದಿದ್ರು, ಇನ್ನೂ ಇವ್ರು ಬಂದಿರಲಿಲ್ವಲ್ಲ, ಅಷ್ಟರೊಳಗೆ ಹೋಗಿ ಬಂದ್ಬಿಡೋಣ ಅಂದ್ಕೊಂಡು ಹೋದ್ನ, ಅಲ್ಲಿ ನೋಡಿದ್ರೆ ಇಷ್ಟು ಹೊತ್ತಾಗೋಯ್ತು, ನೀನು ತಾನೇ ಹಾಕ್ಕೊಳ್ಳೋಳು.

0: ನೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಆಯ್ತು ಬಿಡು. ಮತ್ತೆ ಏನಂದ್ರು ಅತ್ತೆ ಸೋಮಣ್ಣವರು?
1: ಆದಷ್ಟು ಬೇಗ ಒಡವೆನ ಮಾಡಿಕೊಂಡು ತಗೊಂಬರ್ತೀನಿ ಅಂತ ಹೇಳಿದಾನೆ.
0: ಸರಿ, ಹಾಗಿದ್ರೆ ನಾನು ನಿನ್ನ ಅಡುಗೆ ಮನೆ ಕಡೆ ಹೋಗ್ತೀನತ್ತೆ. ನಿಮ್ಮ ಮಗ ಬರೀ ತಿಳಿ ಸಾರು ಹುರುಳಿಕಾಯಿ ಪಲ್ಯ ಮಾಡಿಡು ಅಂತ ಹೇಳಿದ್ದಾರೆ. ಹೋಗಿ ಫಸ್ಟು ಕುಕ್ಕರ್ ಇಡ್ತೀನಿ.
2: ಹ್ಞೂ ಅಜ್ಜಿ, ಇವಾಗ ನೀವು ನನಗೆ ಬಂಗಾರದ ಬಗ್ಗೆ ಸ್ವಲ್ಪ ಹೇಳಿ. ಹೊನ್ನು ಅಂದರೆ ಬಂಗಾರನ?
1: ಬಂಗಾರನ ತುಂಬ ಹೆಸರಿಂದ ಕರೀತಾರೆ. ಏನು ಒಂದ ಎರಡ ಕೇಳು. ಸುವರ್ಣ, ಚಿನ್ನ, ಹೊನ್ನು, ಹೇಮ, ಕನಕ, ಹಾಟಕ, ಕಾಂಚನ, ಮಿಸುನಿ, ನೋಡು ಇಷ್ಟೆಲ್ಲ ಹೆಸರಿಂದ ಕರೀತಾರೆ. ಆದರೆ ಜಾಸ್ತಿ ಬಳಸೋದು ಏನು ಹೆಸರು ಗೊತ್ತಾ? ಬಂಗಾರ, ಚಿನ್ನ ಅಂತ ಅಷ್ಟೆ.
0: ಅವ್ವಾ, ಕುಕ್ಕರ್ ಇಟ್ಟು ತರಕಾರಿ ಹೆಚ್ಚಿಟ್ಟು ಬಂದೆ. ಯಾವಾಗ ಕೇಳಿದ್ರು ಆ ಕೆಲಸ ಈ ಕೆಲಸ ಅಂತ ಹೇಳ್ತಾನೇ ಇರ್ತೀನಿ ಅಲ್ವಾ? ಇನ್ನೆಷ್ಟು ದಿನ ಸಿಗ್ತೀಯ ನಂಗೆ ನೀನು? ಗಂಡನ ಮನೆಗೆ ಹೋಗೋಕೆ ಒಂಟಿ ಕಾಲಲ್ಲಿ ನಿಂತುಬಿಟ್ಟಿದ್ಯಾ?
2: ಅಯ್ಯೋ ಅಮ್ಮ, ಅಷ್ಟೊಂದು ಯೋಚನೆ ಮಾಡಬೇಡ. ಅವಾಗವಾಗ ಬರ್ತಿರ್ತೀನಿ ತಾನೇ. ಹೇಗಿದ್ರು ಒಂದೇ ಊರಲ್ಲಿ ಇರ್ತೀನಿ. ಬಾ ಕೂತ್ಕೋ.
0: ಈ ಅಕ್ಷಯ ತದ್ಗೆ ದಿನ ಬಂಗಾರನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ, ಆಮೇಲೆ ಹಾಕೊಳ್ತೀವಿ, ನೋಡಿಲ್ವಾ ನೀನು?
2: ಹ್ಞೂ.
0: ಅದು ನಮಗೆ ಅಕ್ಷಯ ಅಂದರೆ ವೃದ್ಧಿ ಆಗುತ್ತೆ ಅಂತ. ಅದು ತುಂಬ ದೊಡ್ಡ ನಂಬಿಕೆ ಕಣೆ ನಮಗೆ. ನಿಮ್ಮಪ್ಪ ಎಷ್ಟೇ ಕಷ್ಟ ಇರಲಿ, ಪ್ರತಿ ವರ್ಷನೂ ತಪ್ಪದೇ ಒಂದು ಬಂಗಾರದ ನಾಣ್ಯ ಆದರೂ ತಂದುಕೊಡ್ತಾ ಇದ್ರು. ಈಗ ನೋಡು, ಅಕ್ಷಯ ತದ್ಗೆ ಅಂದರೆ ಸಾಕು, ಬಂಗಾರದ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಬಂಗಾರ ತಗೊಳಕ್ಕೆ.
2: ಹೌದೇನಮ್ಮ? ಮತ್ತೆ ನೀ ನನಗೆ ಇದೆಲ್ಲ ಹೇಳೇ ಇರಲಿಲ್ಲ.
0: ಹ್ಞೂ, ಚೆನ್ನಾಗಿ ಹೇಳಿದೆ ಬಿಡು. ಕೇಳಿಸ್ಕೊಳಕ್ ನಿನಗೆ ಪುರ್ಸೊತ್ತೆ ಎಲ್ಲಿದೆ ಹೇಳು? ನೀನಾಯ್ತು, ನೀನು ಓದಾಯ್ತು.
2: ಅಜ್ಜಿ, ಈ ಬಂಗಾರದ ಇತಿಹಾಸ ತುಂಬ ಹಳೇದ? ನೀ ಚಿಕ್ಕವಳಿದ್ದಾಗ್ಲೂ ಇತ್ತ?
1: ಇದೇನು ಹಿಂಗೆ ಕೇಳ್ತೀಯೇ? ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲೂ ಇತ್ತು. ರಾಮಾಯಣ ಮಹಾಭಾರತ ಕೇಳಿದೆಯಲ್ವಾ?
2: ಹ್ಞೂ ಗೊತ್ತಜ್ಜಿ, ಅದು ನಮ್ಮ ಮಹಾಕಾವ್ಯಗಳು ತಾನೇ.
1: ಆ ಮಹಾಕಾವ್ಯಗಳಲ್ಲೇ ಈ ಬಂಗಾರದ ಹೆಸರುಗಳು ಬಂದಿದ್ದಾವೆ. ಈ ಬಂಗಾರ ನಮ್ಮ ಹಿಂದಿನ ಶಿಲಾಯುಗದಲ್ಲೂ ಬಳಕೆಯಲ್ಲಿತ್ತು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಸೀತೆ ಸುಗ್ರೀವನ ಸಹಾಯದಿಂದ ಶ್ರೀರಾಮಚಂದ್ರನ್ಗೆ ತನ್ನ ಕಾಲ್ಗೆಜ್ಜೆನೇ ಕಳಿಸ್ಕೊಡ್ತಾಳೆ. ಹಾಗೆ ಶ್ರೀರಾಮನು ಅಷ್ಟೇ ಸೀತಾಮಾತೆಗೆ ಚೂಡಾಮಣಿನ ಕಳಿಸ್ಕೊಡ್ತಾನಂತೆ. ಸೀತೆ ಕೂಡ ಹನುಮಂತನಿಗೆ ಬಹುಮಾನ ಅಂತ ಅವಳೇ ಹಾಕೊಂಡಿದ್ದ ಕಂಠಾಭರಣವನ್ನೇ ತೆಗೆದುಕೊಟ್ಬಿಡ್ತಾಳೆ. ನೋಡು, ಇದೆಲ್ಲ ಪುರಾಣದಲ್ಲಿದೆ.
2: ಓಹೋ, ಇಷ್ಟೆಲ್ಲ ಇತಿಹಾಸ ಇದೆಯಾ ಈ ಬಂಗಾರಕ್ಕೆ?
0: ಅಪ್ಪ, ಎಷ್ಟೊಂದು ಒಡವೆಗಳಜ್ಜಿ. ಒಡವೆ ಹಾಕೊಳ್ಳೋದಿರಲಿ, ಯಾವುದಕ್ಕೆ ಏನ್ ಹೆಸರು ಅಂತ ಕೂಡ ನನಗೆ ಗೊತ್ತಿಲ್ಲ. ಎಷ್ಟು ಹೊಳಿತಾ ಇದೆ ಇಲ್ಲಿ, ಇದು ನೋಡು ಎಷ್ಟು ಚೆನ್ನಾಗಿದೆ. ಅಮ್ಮ, ಇದಕ್ಕೇನಮ್ಮ ಹೆಸರು?
3: ಸದ್ಯ ಇದ್ರ ಬಗ್ಗೆ ಈಗಲಾದರೂ ತಿಳ್ಕೋಬೇಕು ಅಂತ ನಿಂಗೆ ಆಸಕ್ತಿ ಬಂತಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ ಕೇಳು. ನಮಗೆಲ್ಲ ದಿನ ಕೊಡ್ತಿರ್ಲಿಲ್ಲ ಒಡವೆಗಳನ್ನ, ಹಾಗಾಗಿ ಈ ಹಬ್ಬ ಬರುತ್ತೆ ಅಂದ್ರೇ ನಮಗೆ ತುಂಬ ಖುಷಿ, ಕಾಯ್ತಾ ಇರ್ತಿದ್ವಿ. ನಂಗಂತೂ ಒಡವೆ ಅಂದರೆ ಪಂಚಪ್ರಾಣಪ್ಪ.
2: ಹ್ಞೂ ಸರಿ ಸರಿ ಅಜ್ಜಿ, ಮತ್ತೆ ನಿಂಗೆ ಗೋಳು ಹಾಕೋತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಇವಾಗ ನೀನು ಹೇಳ್ತೀಯಾ ಇವುಗಳಿಗೆಲ್ಲ ಏನೇನು ಹೆಸರು, ಎಲ್ಲೆಲ್ಲಿ ಹಾಕ್ಕೊಳ್ಳೋದು ಅಂತ?
1: ಹ್ಞೂ ನೋಡು, ಇದು ತಲೆಗೆ ಹಾಕ್ಕೊಳ್ತಾ ಇದ್ದಿದ್ದ ಆಭರಣಗಳು. ನೋಡು, ಇದು ಬೈತಲೆ ಬೊಟ್ಟು, ನಾಗರ ಕುಚ್ಚು, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡು, ಇದಕ್ಕೆ ಜಡಬಿಲ್ಲೆ ಅಂತಾರೆ, ಗೊಂಡೆ ಹೂವು.
2: ಅಚ್ಚರಿ ಅಜ್ಜಿ, ಈ ಕಡೆ ಇನ್ನೊಂದು ಸ್ವಲ್ಪ ಇದೆಯಲ್ಲ, ಇವೆಲ್ಲ ಕಿವಿಗೆ ಹಾಕ್ಕೊಳ್ಳೋದಲ್ವಾ? ಇದರ ಹೆಸರುಗಳೇನೇನು?
1: ಹಾ ಅದ ತೋರಿಸ್ತೀನಿ ಬಾಯಿ. ಇದು ಓಲೆ ಜುಮ್ಕಿ, ಕಮಲ ಪುಷ್ಪ ಬುಗುಡಿ. ನೋಡಿದು ಮೂಗಿಗೆ ಹಾಕೊಳ್ಳೋದು, ಮೂಗುತಿ ಅಂದ್ರೆ ಮೂಗ್ಬಟ್ಟು ಅಂತ ಹೇಳ್ತಾರಲ್ಲ ಅದು.
2: ಅಮ್ಮ, ನೀನು ತುಂಬಾ ಚಿಕ್ಕ ವಯಸ್ಸಲ್ಲೇ ಮೂಗ್ ಚುಚ್ಚಿಸ್ಕೊಂಡಿದ್ದೆ ಅಲ್ವಾ? ನೋವಾಗ್ಲಿಲ್ವೇನಮ್ಮ?
0: ಆಗದೆ ಇರುತ್ತಾ ಪುಟ್ಟಿ, ಆದ್ರೂ ತಡ್ಕೋಬೇಕಷ್ಟೆ. ಆಗೆಲ್ಲ ಹೆಣ್ಣು ಮಕ್ಳಿಗೆ ಇದು ಕಂಪಲ್ಸರಿ ಆಗಿತ್ತು.
2: ಓ ಸರಿ ಸರಿ ಸರಿ, ಇಲ್ಲೊಂದಷ್ಟಿದೆಯಲ್ಲ, ಇದೆಲ್ಲ ಕತ್ತಗೆ ಹಾಕೋ ಸರ್ಗಳಲ್ವಾ? ಇಷ್ಟೊಂದ್ ಬಗೆ ಇದೆ,
0: ಇದಕ್ಕೂ ಎಲ್ಲ ಒಂದೊಂದು ಹೆಸರುಗಳಿದ್ಯಾ? ಹೂ ಮತ್ತೆ ಕಂಠಿಹಾರ, ಮೋಹನ ಮಾಲೆ, ಕಾಸಿನ ಸರ, ಮಾವಿನಕಾಯಿ ಸರ, ಇಲ್ಲಿ ನೋಡು ಇದು ಬ್ರಹ್ಮಮುಡಿ ಸರ, ಇದಂತೂ ಚಿಂತಾಕು ಅಡ್ಡಿಕೆ ಅಂತ. ನೀವೇನೋ ಹೇಳ್ತಿರಲ್ಲ ಚೋಕರ್ ನೆಕ್ಲೆಸ್, ಅದು ಕುತ್ತಿಗೆಗೆ ತುಂಬ ಹತ್ತನಾಗ್ ಬರುತ್ತೆ.
2: ಅಯ್ಯೋ, ಹೇಳ್ತಾ ಕೂತಿದ್ರೆ ಇವತ್ತು ನನ್ನ ಕೆಲಸ ಆದ ಹಾಗೆ.
0: ನಿಮ್ಮಪ್ಪ ಊಟಕ್ಕೆ ಬರೋ ಹೊತ್ತಾಯ್ತು, ನಾನು ಬರ್ತೀನಮ್ಮ, ಉಳ್ದಿದ್ದನ್ನ ನಿನ್ನ ಅಜ್ಜಿ ಹತ್ರನೇ ಕೇಳ್ಕೊ.
2: ಅಯ್ಯೋ ಹೋಗಮ್ಮ, ನಿಂದ್ ಯಾವಾಗ್ಲೂ ಇದ್ದಿದ್ದೆ. ನೀನೇ ಹೇಳಜ್ಜಿ, ಮಂಗಳ ಸೂತ್ರ ಅಂದ್ರೆ ತಾಳಿತಾನೆ, ಅದಕ್ಕೆ ಏನೇನ್ ಹಾಕಿ ಪೋಣಿಸಿರ್ತಾರೆ?
1: ಮಂಗಳ ಸೂತ್ರ ಅಂದ್ರೆ ಅದರಲ್ಲಿ ತಾಳಿಗುಂಡು, ಕೋವಿ, ಹವಳ, ಮುತ್ತು ಎಲ್ಲ ಸೇರಿಸಿ ಬಂಗಾರದಿಂದ ಹೆಣೆದು ಸರ ಮಾಡ್ತಾರೆ. ಇದನ್ನ ಪವಿತ್ರವಾದ ಮಾಂಗಲ್ಯ ಸರ ಅಂತ ಕರೀತಾರೆ. ಇದು ನೋಡು, ಇವೆಲ್ಲ ಕಾಲಿಗೆ ಹಾಕುವ ಆಭರಣಗಳು. ನೋಡು, ಕಾಲ್ಗೆಜ್ಜೆ, ರುಳಿ ಪೈಜಣ, ಕಡ್ಗ, ಇದನ್ನ ನೋಡು ಕಾಲೊಂದಿಗೆ ಅಂತಾರೆ. ನೋಡು ಎಷ್ಟೊಂದು ಹೆಸರುಗಳಿಂದ ಕರೀತಾರೆ. ಇದು ಕಾಲುಂಗ್ರ, ಬೆರಳಿಗೆ ಹಾಕೋದು. ಇದರಲ್ಲೂ ನೋಡು ಕಿರುಪಿಲ್ಲೆ, ಗೆಜ್ಜೆ ಪಿಲ್ಲೆ ನೋಡಿದ್ಯಾ, ಇವೆಲ್ಲ ಎಷ್ಟು ಚೆನ್ನಾಗಿರ್ತವೆ. ಎಷ್ಟು ತರತರದ ಒಡವೆ ಹಾಕ್ತಾ ಇದ್ವಿ ನಾವು ಅಂತ.
2: ಅಪ್ಪ, ಎಷ್ಟು ವೆರೈಟಿ ಇದೆಯಜ್ಜಿ. ಸರಿ, ಮತ್ತೆ ಇಲ್ಲೊಂದಷ್ಟಿದೆಯಲ್ಲ, ಇದೆಲ್ಲ ಕೈಗೆ ಹಾಕೋ ಒಡವೆಗಳಲ್ವಾ, ಇದ್ರ ಬಗ್ಗೆ ಹೇಳು. ಇವಾಗ ಇಲ್ನೋಡು, ಈ ಬಳೆ ಡಿಸೈನ್ ಇಷ್ಟು ಚೆನ್ನಾಗಿದೆ ಅಲ್ವಾ.
1: ನಿಂಗೆ ಇಷ್ಟ ಆಯ್ತೇನೆ?
2: ಹ್ಞೂ.
1: ಹಾಗಾದ್ರೆ ಆಚಾರಿ ಹೇಳಿ ಇದೇ ಥರದ್ದು ಮಾಡಿಸ್ಕೊಡೋಣ ಬಿಡು. ನೋಡು, ಕಡಗ, ತೋಳುಬಂದಿ, ವಂಕಿ ನೋಡು, ಇದನ್ನೆಲ್ಲ ಕೈ ತೋಳಿಗೆ ಹಾಕೊಳ್ಳೋದು. ಇನ್ನು ಕೈ ಬೆರಳಿಗೆ ಉಂಗುರ, ಬೇಕಾದಷ್ಟು ಡಿಸೈನ್ ಇದ್ದಾವೆ. ಅದರಲ್ಲೂ ತಟ್ಟುಂಗುರ, ಮುದ್ರೆ ಉಂಗುರ, ಮುಡಿ ಉಂಗುರ ಅಂತ ಹೇಳ್ತಾರೆ. ನೋಡು, ಇದನ್ನೆಲ್ಲ ಸೊಂಟಕ್ಕೆ ಹಾಕೊಳ್ಳೋದು. ಡಾಬು ನೋಡಿದು, ವಡ್ಯಾನ, ಮೇಖಲೆ ನೋಡು, ಎಷ್ಟು ಥರದ ಡಿಸೈನ್ ಇದ್ದಾವೆ.
2: ಅಪ್ಪಪ್ಪ, ಎಷ್ಟೊಂದು ಒಡವೆಗಳು, ಎಷ್ಟೊಂದು ಹೆಸರುಗಳು. ಹಾಂ, ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಕಣಜ್ಜಿ.
1: ನಮಗೋ ನೋಡಿ ಕೇಳಿ ಅಭ್ಯಾಸ ಆಗಿದೆ. ಪಾಪ, ನೀ ನೋಡ್ತಾ ಇರೋದು ಕೇಳ್ತಾ ಇರೋದು ಈಗಲೇ ಅಲ್ವಾ, ಅದಕ್ಕೆ ನಿಂಗೆ ಹಂಗನ್ಸತ್ತೆ.
0: ವಿಶ್ವನಾಥ್ ಮಗಳು ಮದುವೆಗಾಗಬಹುದಾದ ಖರ್ಚು ಲೆಕ್ಕ ಹಾಕ್ತಾ ಕೂತಿದ್ದಾರೆ. ಅಲ್ಲಿಗೆ ಶಾರದಾ ಬರ್ತಾಳೆ, ಕೈಯಲ್ಲಿ ಮದುಮಗಳಿಗೆ ಮಾಡಿಸ್ಬೇಕಾದ ಒಡವೆಗಳ ಪಟ್ಟಿನೇ ಇದೆ. ಇದೇ ವಿಷಯಕ್ಕೆ ಮನೆಯಲ್ಲಿ ಯುದ್ಧನೇ ನಡೆದಿದೆ.
3: ಏನುಂದ್ರೆ, ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ, ನಮ್ಗಿರೋದು ಒಬ್ಳೆ ಮಗಳು, ಅವಳ ಮದ್ವೆನ ನಾವು ಅದ್ಧೂರಿಯಾಗಿ ಮಾಡ್ಬೇಕು. ಕೇಳಿಸ್ತಿದ್ಯಾ ನನ್ನ ಮಾತು?
4: ಹಾ ಕೇಳ್ತಾ ಇದೆ, ಹೇಳು.
3: ನಮ್ ಕಾವ್ಯಗೆ ಒಂದು 50 ತೊಲ ಆದ್ರೂ ಬಂಗಾರ ಹಾಕ್ಲೇಬೇಕು.
4: ಎಷ್ಟೆಷ್ಟೆಷ್ಟು? 50 ತೊಲನ?
3: ಇಲ್ಲ ಅಂದ್ರೆ ನೋಡ್ದವ್ರು ಅಕ್ಕಪಕ್ಕದವರೆಲ್ಲ ಆಡ್ಕೋತಾರಷ್ಟೇ.
4: ಸರಿ ಬಿಡು,
3: ನಾವ್ ಇದ್ರಲ್ಲೇ ಕಡಿಮೆ ಮಾಡಿದ್ರೆ ನಮ್ ಮರ್ಯಾದೆ ಹೋಗುತ್ತೆ ರೀ. ಆ ಪಕ್ಕದ ಮನೆ ಸರೋಜಮ್ಮ ನೋಡಿ, ಅಷ್ಟ್ ಕಷ್ಟ ಇದ್ರೂ ಮಗಳಿಗೆ ಎಷ್ಟು ಒಡವೆ ಹಾಕಿದ್ರು ಅಂತ. ಅದ್ ಹೇಗ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ, ನೀವ್ ಮಾಡಿಸ್ಲೇಬೇಕಷ್ಟೆ. ಈಗಾಗ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ನೀವ್ ಬಿಡಿಪ್ಪ, ಒಬ್ಳೆ ಮಗಳು ಬೇರೆ, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತೀರಾ ಅಂತೆಲ್ಲ ಹೇಳ್ತಿದ್ದಾರೆ.
4: ಶಾರದಾ ಶಾರದಾ ಶಾರದಾ, ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಹಾಗೆ ಮಾಡಿದ್ರೆ ನಾವು ಮುಂದೆ ಸಂಸಾರ ನಡೆಸೋದು ಹೇಗೆ? ಇವತ್ತು ಬಂಗಾರ ಅಂತಸ್ತಿನ ಮಾನದಂಡ ಆಗಿಬಿಟ್ಟಿದೆ, ಆದರೆ ನಮ್ಮಂಥವ್ರಿಗೆ ಅದು ದೊಡ್ಡ ಹೊರೆನೇ ಅಲ್ವಾ? ಸ್ವಲ್ಪ ಯೋಚನೆ ಮಾಡು. ಸಾಲ ಮಾಡಿ ಅಷ್ಟೊಂದು ಚಿನ್ನ ತರಬೇಕಾ? 50 ತೊಲಾ ಚಿನ್ನ ಅಂದರೆ ಎಷ್ಟು ಲಕ್ಷ ಆಗುತ್ತೆ ಗೊತ್ತಾ ನಿನಗೆ? ಅಲ್ಲದೆ ಇನ್ನು ಬೇರೆ ಬೇರೆ ಖರ್ಚು ಬೇರೆ ಇರುತ್ತೆ. ನೀನು ಈ ಥರ ಹಠ ಮಾಡೋದಾದರೆ ಹೇಗಾಗುತ್ತೆ? ಈ ಹುಚ್ಚಾಟ ಎಲ್ಲ ಬಿಡು ಶಾರದಾ.
3: ಸುಮ್ಮನಿರ್ರಿ ಸಾಕು, ನೀವು ಯಾವಾಗಲೂ ಹೀಗೇ ಹೇಳ್ತಾ ಇರ್ತೀರಾ. ಇಷ್ಟು ದಿನ ನೀವು ಹೇಳ್ದಾಗೆಲ್ಲ ಕೇಳಿದ್ದಾಯ್ತು, ಇದು ನಮ್ಮ ಮರ್ಯಾದೆ ಪ್ರಶ್ನೆ. ನಗೋರ್ ಮುಂದೆ ನಾಚಿಕ್ಕೇಡು ಅನ್ನೋ ಹಾಗೆ ಆಗಬಾರ್ದು ನಮ್ಮ ಪರಿಸ್ಥಿತಿ. ಅಲ್ಲ ರೀ, ಬಂಗಾರನೇ ಇಲ್ಲದೆ ಮದುವೆನೂ ಒಂದು ಮದುವೆನ? ನಾವು ನಮಗಿರೋ ಒಬ್ಳೆ ಮಗಳನ್ನ ಬಿಚ್ಚೋಲೆ ಗೌರಮ್ಮಂತರ ಕಳಿಸ್ಕೊಡ್ಬೇಕಾ? ಜನ ಉಗಿತಾರಷ್ಟೇ ಇವ್ರಿಗೇನು ಬಂದಿರೋದು ಅಂತ.
2: ಅಮ್ಮ, ಅಪ್ಪ ಹೇಳೋದು ಸರಿಯಾಗೇ ಇದೆ. ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೇ ಮದುವೆ ಹೆಣ್ಣು ಹಾಕಿರೋ ಒಡವೆ, ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೇ ಹಾಕಿರೋ ಬಂಗಾರದಿಂದ. ಅಲ್ಲಮ್ಮ, ನೀನು ಅವ್ರ ಮಾತಿಗೆಲ್ಲ ಸೊಪ್ಪು ಹಾಕ್ತಿದೆಯಲ್ಲ, ನೀನೇ ಯೋಚನೆ ಮಾಡು. ಇದೇನು ಮದ್ವೇನ ಅಥವಾ ಒಡವೆ ಪ್ರದರ್ಶನ ಸಮಾರಂಭನ? ಅಷ್ಟೊಂದು ಬಂಗಾರ ನನಗೆ ಬೇಡಮ್ಮ. ಅಪ್ಪ ಸಾಲ ಮಾಡೋದು ನನಗೆ ಇಷ್ಟ ಇಲ್ಲ, ಆಯ್ತಾ? ಇನ್ನು ಜಗಳ ಆಡೋದು ನಿಲ್ಲಿಸಿ ನೀವು.
1: ಹೇ ವಿಶ್ವ,
4: ಹೇಳಮ್ಮ.
1: ನೀನೇನು ಹೊಸದಾಗಿ ಬಂಗಾರ ಕೊಂಡ್ಕೊಳಕ್ ಹೋಗ್ಬೇಡ ಕಣೋ. ಇಲ್ಲಿ ನೋಡು, ನನ್ನ ಹತ್ರನೇ ಎಷ್ಟೊಂದು ಇದೆ ಅಲ್ವಾ, ಇಟ್ಕೊಂಡು ನಾನೇನೋ ಮಾಡಲಿ? ಕಾವ್ಯ ಬೇರೆ ಯಾರು ಅಲ್ಲ, ನನ್ನ ಮೊಮ್ಮಗಳೇ ಅಲ್ವಾ. ಇದನ್ನೇ ಮುರಿಸಿ ಯಾವುದಾದ್ರೂ ಅವಳಿಗೆ ಇಷ್ಟ ಆಗೋ ಅಂತ ಒಂದು ಒಳ್ಳೆ ಒಡವೆ ಮಾಡಿಸೋ.
4: ಬೇಡಮ್ಮ, ಇದೆಲ್ಲ ನಿಂದು, ನೀನು ಅಪ್ಪ ಕಷ್ಟಪಟ್ಟು ಮಾಡಿಸಿರೋದು. ನನ್ನ ಮಗಳ ಮದುವೆ ನಾನೇ

0: ಮಾಡಿಸ್ತೀನಿ. ತುಂಬ ಅಲ್ದಿದ್ರೂ ಕೈಲಾದಷ್ಟು, ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿಸ್ತೀನಿ. ಆಯ್ತಾ?
1: ಕಾವ್ಯನ್ ಗೆಳತಿ ರೇಷ್ಮಾ ತುಂಬಾ ಗಾಬರಿಯಿಂದ ಕಾವ್ಯನ್ ಮನೆಗೆ ಬರ್ತಾ ಇದ್ದಾಳೆ.
2: ಯಾಕೆ ರೇಷ್ಮಾ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು?
3: ಏನ್ ಗೊತ್ತಾ, ನಮ್ ಫಿಸಿಕ್ಸ್ ಮೇಡಮ್ ಆಶಾ ಇದ್ರಲ್ಲ, ಅವರು ಅಳ್ತಾ ಇದ್ರು ಕಣೇ.
2: ಯಾಕೆ?
3: ಅವ್ರ ಕಸಿನ್ ಮದ್ವೆಗೆ ಹೋಗುವಾಗ ಒಡವೆ ಬಾಕ್ಸ್ ಕಳ್ಕೊಂಡ್ರಂತೆ ಕಣೇ.
2: ಅಯ್ಯೋ ಪಾಪ ಕಣೇ, ಹೀಗಾಗ್ಬಾರ್ದಾಗಿತ್ತು. ಛೇ.
0: ಓ ಏನಮ್ಮ ರೇಷ್ಮಾ, ಹೇಗಿದ್ಯಾ? ಇದೇನು ಇಷ್ಟು ದೂರ ಬಂದ್ಬಿಟ್ಟಿದೆ ಅವತ್ತು?
3: ಅದೇ ಅಂಕಲ್, ನಮ್ ಫಿಸಿಕ್ಸ್ ಮ್ಯಾಮ್ ಒಡವೆಗಳನ್ನ ಕಳ್ಳಕದ್ದು ಪರಾರಿ ಆಗ್ಬಿಟ್ಟ, ಆ ವಿಷಯ ಹೇಳೋಣ ಅಂತ ಬಂದಿದ್ದೆ.
0: ಈ ಜನಕ್ಕೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಆ ಒಡವೆ ಅಂದ್ರೇನೆ ಹಾಗೆ, ಮನೆಯಲ್ಲಿ ಇಟ್ಟಿದ್ರು ಭಯ, ಹೊರಗೆ ಹಾಕೊಂಡು ಹೋದ್ರು ಭಯ. ಇನ್ನು ಬೆಳಗ್ಗೆ ಕತೆ ಕೇಳ್ಬೇಕಾ, ವಾಕಿಂಗ್ ಹೋಗ್ತೀವಲ್ಲ ಅವಾಗ್ಲೂ ಭಯ. ಬೈಕಲ್ಲಿ ಸೈಕಲಲ್ಲಿ ಅಡ್ರೆಸ್ ಕೇಳಕ್ಕೆ ಅಂತ ಬರ್ತಾರೆ, ಇನ್ನೇನ್ ಮಾಡ್ತಾರೆ, ಸರ ಕಿತ್ಕೊಂಡು ಹೋಗೋದೇ ಅಲ್ವಾ. ಅದನ್ನ ಕಿತ್ಕೊಳ್ಳೋ ಬರದಲ್ಲಿ ಪ್ರಾಣಕ್ಕೆ ಸಂಚಕಾರ ಕೂಡ ತಂದ್ಬಿಡ್ತಾರೆ.
2: ಅಯ್ಯೋ ದೇವ್ರೆ, ಅದೇನ್ ಕಾಲ ಬಂತಪ್ಪ. ಮನೆ ಬೀಗ ಹಾಕಿದ್ರೆ ಕಳ್ಳ ಕಾಕರು ಭಯ, ಹೊರಗ್ ಹಾಕೊಂಡು ಹೋದ್ರೆ ಸರಗಳ್ರು ಭಯ. ಸಾಕಪ್ಪ ಈ ಬಂಗಾರದ ಸಹವಾಸ.
1: ಪೊಲೀಸ್ ಇನ್ಸ್ಪೆಕ್ಟರ್ ಪಾಟೀಲ್ ಆಗಮನ.
4: ನಮಸ್ಕಾರ ವಿಶ್ವನಾಥ್ ಅವರೇ.
0: ನಮಸ್ಕಾರ ಸರ್. ಏನ್ ಸರ್ ನಮ್ಮನೆ ತನಕ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ?
4: ನಿಮ್ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ತಿಳಿಯಿತು, ಹಾಗೆ ಬಾಗ್ಲಲ್ಲಿ ನಿಮ್ಮನ್ನ ನೋಡಿದ್ನಲ್ಲ, ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಒಳಗೆ ಬಂದೆ. ಇವತ್ತು ಒಬ್ರು ಮೇಡಮ್ಮು ಪಾಪ ಒಡವೆಗಳನ್ನ ಕಳ್ಕೊಂಡ್ಬಿಟ್ರು. ನೀವು ಹುಷಾರು ಸರ್, ಜೋಪಾನ
0: ಸರ್. ನೀವುಗಳು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತೀರಿ, ನಿಮ್ನೂ ಯಾಮಾರಿಸಿ ಈ ತರ ತೊಂದರೆ ಕೊಡ್ತಾರಲ್ಲ ಸರ್.
4: ಅಲ್ವಾ ನೋಡಿ, ಮತ್ತೆ ನಾವು ದಿನಾ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತೀವಿ, ದೇವಸ್ಥಾನ ಪಾರ್ಕ್ಗಳಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಫಲಕ ಕೂಡ ಹಾಕಿರ್ತೀವಿ. ನಿಮ್ಮ ಆಭರಣಗಳ ಬಗ್ಗೆ ಎಚ್ಚರವಿರಲಿ ಅಂತ ಎಷ್ಟೇ ಹೇಳಿದ್ರು ಹಾಕೊಂಡು ಬಂದು ಕಳ್ಕೊಳ್ತಾರೆ. ಆಮೇಲೆ ನಾನು ಎಷ್ಟು ಕೂಗ್ಕೊಂಡ್ರು ಪೊಲೀಸ್ನವ್ರು ಬರಲೇ ಇಲ್ಲ ಅಂತ ನಮ್ಮನ್ನೇ ದೂಷಣೆ ಮಾಡ್ತಾರೆ. ನಾವೇನು ಮನುಷ್ಯರಲ್ವಾ ಸರ್, ನಮಗೂ ಸಂಸಾರ ಅಂತ ಇರುತ್ತಲ್ವಾ.
0: ಅವರ ಸ್ವಯಂಕೃತ ಅಪರಾಧ ಸರ್ ಇದು, ಇದೆಲ್ಲ ಮಾಡ್ಕೊಂಡು ಆಮೇಲೆ ನಿಮ್ಮನ್ನೇ ದೂಷಣೆ ಮಾಡ್ತಾರೆ.
4: ಅಯ್ಯೋ ಊಟದಲ್ಲಿ ಕರ್ಬೇವಿನ ಸೊಪ್ಪಿನ ಹಾಗಾಗ್ಬಿಟ್ಟಿದೆ ಸರ್ ನಮ್ಮ ಜೀವನ. ಅಡುಗೆ ರುಚಿಗೆ ಕರ್ಬೇವಿನ ಸೊಪ್ಪು ಬೇಕೇ ಬೇಕು, ಅದೇ ಊಟ ಮಾಡುವಾಗ ಸಿಕ್ಕಿದ್ರೆ ತೆಗೆದು ಪಕ್ಕಕ್ಕಿಡ್ತಾರೆ. ಹಾಗೆ ಸುಖ ಸಂತೋಷ ಇದ್ದಾಗ ಯಾರೂ ನಮ್ಮನ್ನು ನೆನಪಿಸ್ಕೊಳ್ಳಲ್ಲ, ಅದೇ ಕಷ್ಟ ಬಂದಾಗ ಕಳ್ತನ ಆದಾಗ ಮಾತ್ರ ನಾವು ನೆನಪಾಗ್ತೀವಿ. ನಾವು ಎಷ್ಟೇ ಶ್ರಮ ವಹಿಸಿದ್ರೂ ಅದು ಸಿಗದೇ ಇದ್ದಾಗ ನಮ್ಮನ್ನೇ ದೂಷಣೆ ಮಾಡ್ತಾರೆ. ಇದು ಯಾವ ನ್ಯಾಯ ಸರ್, ಎಲ್ಲ ನಮ್ಮ ಕರ್ಮ ಅಷ್ಟೇ.
0: ಪ್ರತಿಯೊಬ್ಬರಿಗೂ ಅವ್ರ ಜವಾಬ್ದಾರಿ ಅರ್ಥ ಆಗ್ಬೇಕಲ್ವಾ.
4: ಎಷ್ಟು ಸಾರಿ ಹೇಳಿರ್ತೀವಿ ಒಡವೆ ಹಾಕೊಂಡು ಓಡಾಡಬೇಡಿ ಅಂತ? ಮದುವೆ ಮನೆ ಅಂದರೆ ಒಡವೆ ಪ್ರದರ್ಶನ ಅಲ್ಲ. ಇದನ್ನು ಅರಿತುಕೊಳ್ಳದೇ ಇದ್ರೆ ನೀವೇ ಕಳ್ಳರಿಗೆ ಆಮಂತ್ರಣ ನೀಡಿದ ಹಾಗೆ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದುಕೋತೀರಿ, ಹುಷಾರು ಅಂತ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಸರ್. ಇವರಿಗಿನ್ ಹೇಗೆ ತಿಳಿಸ್ಬೇಕು ಗೊತ್ತಾಗ್ತಿಲ್ಲ.
3: ಈಗ ಮಧ್ಯಮ ವರ್ಗದ ಜನ ಅರ್ಥ ಮಾಡ್ಕೋತಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಆದಷ್ಟು ಜನ ಬಂಗಾರದ ಒಡವೆ ಹಾಕೊಂಡು ಹೊರಬರೋದನ್ನ ಕಡಿಮೆ ಮಾಡಿದ್ದಾರೆ.
2: ರೇಷ್ಮಾ ನೀನ್ ಹೇಳೋದ್ ನಿಜಾನ?
3: ಅಜ್ಜಿ ಈಗ ಜನ ಆದಷ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. 1 ಗ್ರಾಮ್ ಗೋಲ್ಡ್ ಒಡವೆಗಳು ಸಿಗ್ತಾ ಇವೆ. ಇದು ಕಂಠದಿಂದ ಸೊಂಟದವರೆಗೂ ಇದೆ. ಮಧುಮಕ್ಕಳಿಗೂ ಈಗ ಎಲ್ಲಾ ಸಿಗುತ್ತೆ. ಬಂಗಾರಕ್ಕೆ ಹೋಲಿಸಿದ್ರೆ ಬೆಲೆನೂ ಕಡಿಮೆ, ಬಂಗಾರದ ತಲೆ ಮೇಲೆ ಹೊಡೆದಂಗ ಇರುತ್ತೆ, ನೋಡ್ದವ್ರಿಗೆ ಗೊತ್ತಾಗೋದೇ ಇಲ್ಲ.
2: ಅಯ್ಯಯ್ಯೋ ದೇವ್ರೇ,
3: ಬಾಡಿಗೆಗೂ ಸಿಗುತ್ತೆ, ಕೊಂಡ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಬ್ಯೂಟಿ ಪಾರ್ಲರ್ನವ್ರಿಗೆ ಹೇಳಿದ್ರೆ ಅವರೇ ತಂದು ಮತ್ತೆ ತಗೊಂಡು ಹೋಗ್ತಾರೆ, ಇಂತಿಷ್ಟು ಅಂತ ಬಾಡಿಗೆ ಕೊಟ್ರೆ ಸಾಕು.
2: ಎಂಥ ಕಾಲ ಬಂತಪ್ಪ.
5: ಹೇ ತುಂಬಾ ಒಳ್ಳೆ ಐಡಿಯಾ ಇದು ಅಲ್ವೇನಪ್ಪ, ನನ್ ಮದ್ವೆಗೂ ಹೀಗೆ ಮಾಡೋಣ. ಅಲ್ದೆ ನನಗನ್ನಿಸ್ತಾ ಇರೋದೇನ್ ಗೊತ್ತಾ, ಈ ಬಂಗಾರ ಮಾಡಿಸೋದೇ ವೇಸ್ಟು, ಡೆಡ್ ಇನ್ವೆಸ್ಟ್ಮೆಂಟ್.
0: ಈ ಬಂಗಾರ ಕೂಡಿಡೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೇನಾದರೂ ಇಂಟ್ರೆಸ್ಟ್ ಬರುತ್ತಾ? ಇಲ್ಲ. ಮನೇಲಿ ಇಟ್ಕೊಳ್ಳೋದು ಸೇಫ್ಟಿ ಪ್ರಶ್ನೆ. ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟರೆ ಅದಕ್ಕೆ ಹಣ ಕಟ್ಟಬೇಕು, ಅದರ ಬದಲು ಅದನ್ನು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡ್ರೆ ಉಳಿದಿದ್ದನ್ನು ಕನ್ವರ್ಟ್ ಮಾಡಿ ಅದೇ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ ಇಂತಿಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆದರೂ ಬರುತ್ತಲ್ವಾ.
3: ಇನ್ನೂ ಒಂದು ಸ್ಕೀಮ್ ಇದೆ ಅಂತ ಹೇಳಿದ್ರಲ್ಲ ಅಂಕಲ್, ಗೋಲ್ಡ್ ಬಾಂಡ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಸೇಫೇನಾ?
0: ಹೌದು ರೇಷ್ಮಾ, RBIನವರು ಗೋಲ್ಡ್ ಬಾಂಡ್ ಅಂತ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ. ಈ ಚಿನ್ನದ ಬದಲು ಗೋಲ್ಡ್ ಬಾಂಡ್ ತಗೊಂಡ್ರೆ ಒಳ್ಳೆ ಇಂಟ್ರೆಸ್ಟು ಬರುತ್ತೆ, ರೇಟ್ ಜಾಸ್ತಿ ಆದಾಗ ಅದನ್ನು ಮಾರಲೂಬಹುದು. ಇದು ಒಳ್ಳೆ ಐಡಿಯಾ ತಾನೆ ಶಾರದಾ?

0: ಇನ್ನೂ ಸಮಯ ಇದೆ, ಯೋಚನೆ ಮಾಡಿ ಹೇಳು.
1: ರೀ, ನನ್ನ ಕ್ಷಮಿಸ್ಬಿಡ್ರಿ, ನೀವು ಎಷ್ಟು ಹೇಳಿದ್ರೂ ನಾನು ಹಠ ಮಾಡಿದೆ. ವೆರಿ ಸಾರಿ. ನಂಗೆ ಈಗ ಅರ್ಥ ಆಯಿತು ನೋಡಿ, ಸಮಾಜದ ಮಾತಿಗೆ ಅಂಜಿ ಒಡವೆ ಜಾಸ್ತಿ ಮಾಡಿಸೋದೇನು ಬೇಡ. ಅದೇ ಹಣ ನಮ್ಮ ಮಗಳ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಬಿಡೋಣ, ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡಿದ್ರು ಓಕೆನೆ. ಈ ಕಳ್ತನ ಎಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸು ಬದಲಾಯಿಸ್ಬೇಕು ಅನಿಸ್ತಾ ಇದೆ. ನೀವು ಹೇಳಿದ ಹಾಗೆ ಮಾಡೋಣ, ಆದರೆ ಒಂದು ಸ್ವಲ್ಪ ಆದರೂ ಒಡವೆ ಹಾಕೋಣ ರೀ. ಅದು ಇಲ್ಲಾಂದರೆ ತುಂಬ ಪಿಚ್ ಅನಿಸುತ್ತೆ. ಬಿಚ್ಚೋಲೆ ಗೌರಮ್ಮಂತರ ಮದುವೆ ಮಾಡಿ ಕಳಿಸ್ಬಿಟ್ರು ಅಂತ ಜನ ಆಡ್ಕೋತಾರೆ, ಕಾವ್ಯಾಗೂ ಬಣ ಬಣ ಅನ್ನಿಸ್ಬಾರ್ದಲ್ವಾ? ಅದಕ್ಕೆ ಹೇಳಿದೆ. ಪ್ಲೀಸ್
0: ಶಾರದಾ, ಅಷ್ಟು ಬೇಜಾರು ಯಾಕೆ ಮಾಡ್ಕೋತೀಯಾ? ಅಷ್ಟು ಖಂಡಿತ ಮಾಡಿಸ್ತೀನಿ. ಹಾಗೆ ನನ್ನ ಮಗಳನ್ನ ಕಳಿಸೋಕೆ ನನಗಾದ್ರೂ ಮನಸ್ಸೊಪ್ಪುತ್ತಾ ಹೇಳು.
1: ಯಾರೋ ಅಂತಾರೆ ಅಂತ ಯೋಚನೆ ಮಾಡ್ತಾ ಕೂರೋದು ಬೇಡ ರೀ. ಯಾರು ಏನಾದರೂ ಅನ್ಕೊಳ್ಳಿ, ಮದುವೆ ಸರಳವಾಗೇ ಮಾಡೋಣ.
2: ಸರಿ, ಹಾಗಾದ್ರೆ ವಿಶ್ವ, ಒಂದು ಕೆಲಸ ಮಾಡೋ, ನಾನು ಸ್ವಲ್ಪ ಬಂಗಾರ ಕೊಡ್ತೀನಿ, ಅದನ್ನ ಕೊಟ್ಬಿಟ್ಟು ಅದೇನೋ ಹೇಳ್ದಿಯಲ್ಲ ಗೋಲ್ಡ್ ಬಾಂಡ್ ಅಂತ, ಅದನ್ನು ಮಾಡಿ ನನ್ನ ಮೊಮ್ಮಗಳ ಹೆಸರಲ್ಲಿ ಇಟ್ಬಿಡೋ. ಬಂಗಾರ ಕೇವಲ ಆಪತ್ತಿನ ಕಾಲಕ್ಕೆ ಮಾತ್ರ ಇರಲಿ, ಅಹಂಕಾರ ಪ್ರದರ್ಶನಕ್ಕೆ ಬೇಡ ಕಣೋ.
1: ಹೌದು ಅತ್ತೆ, ಸರಿಯಾಗಿ ಹೇಳಿದ್ರಿ. ಬಂಗಾರ ಯಾವತ್ತೂ ಪ್ರದರ್ಶನದ ವಸ್ತುವಾಗಿ ಬಳಸಬಾರ್ದು, ಆಪತ್ತಿನ ಕಾಲಕ್ಕೆ ಇರಲಿ ಅಷ್ಟೇ ಸಾಕು. ಹಳೆ ಸಂಪ್ರದಾಯನೂ ಇರಲಿ, ಜೊತೆಗೆ ಆಧುನಿಕ ಹೂಡಿಕೆ ಜ್ಞಾನನೂ ಇರಲಿ, ಅದೇ ಸರಿ ಅನ್ನಿಸ್ತು ನನಗೆ. ಈಗ ಸರಳತೆನೇ ನಿಜವಾದ ಆಭರಣ. ಈ ಒಡವೆಗಳ ಪ್ರದರ್ಶನಕ್ಕಿಂತ ಶಾಸ್ತ್ರಕ್ಕೆ ಹೊತ್ಕೊಟ್ಟು ಮದುವೆ ಮಾಡಿ ಮಗಳ ಜೀವನದ ಅಡಿಪಾಯ ಭದ್ರ ಮಾಡೋಣ, ಏನಂತೀರಾ?
2: ಸರಿಯಾಗಿ ಹೇಳಿದೆ ಕಣಮ್ಮ. ವಿಶ್ವ ನೋಡೋ ಎಷ್ಟು ಚೆನ್ನಾಗಿ ಹೇಳಿದ್ಲು.
0: ಈಗ ನಮ್ಮ ಶಾರದಂಗ್ ಬುದ್ಧಿ ಬಂದಂಗೆ ಆಯ್ತು.
1: ಅಬ್ಬಾ, ಕೊನೆಗೂ ನಮ್ಮಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಲು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಐ ಲವ್ ಯು.
3: ಅಂತೂ ಬುದ್ಧಿವಂತ ಕುಟುಂಬ ನಿಮ್ದು, ವೆರಿ ಗುಡ್. ಎಲ್ಲರೂ ಹೀಗೆ ಅರ್ಥ ಮಾಡ್ಕೊಂಡು ನಡೆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಂಗಾರವೇ ಅಂತಸ್ತಿನ ಮಾನದಂಡ ಅನ್ನೋದು ಬರೀ ಭ್ರಮೆ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲೇ ಇದೆ. ಮದುವೆ ಸರಳವಾಗಿ ಮಾಡಿ ಖುಷಿ ಖುಷಿಯಾಗಿರಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಏನಂತೀರಾ?
4: ಹೌದು ಹೌದು, ಕನಕದ ಬೇಡಿ ಕಳಚೋಣ, ನೆಮ್ಮದಿಯ ಬಾಳು ಕಟ್ಟೋಣ.
5: ಕೇಳಿದ್ರಲ್ಲ ಶ್ರೋತೃಗಳೇ, ನಾಟಕ ಹೇಗಿತ್ತು? ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸೋದು ಮರಿಬೇಡಿ, ಆಯ್ತಾ? ನಮಸ್ಕಾರ.
6: ಪಾತ್ರ ಪರಿಚಯ: ಸಾವಿತ್ರಮ್ಮ, ನೇತ್ರ, ವಿಶ್ವನಾಥ್, ದಿಗ್ವಿಜಯ್ ಬಿ, ಶಾರದ, ಕೀರ್ತನಾ ವಿ, ಕಾವ್ಯ, ಸಹನ, ರೇಷ್ಮ, ಚಿನ್ಮಯಿ ಕೆಎಸ್, ಸೋಮಣ್ಣ, ಕಾರ್ತಿಕ್ ಎಂಎಸ್, ಇನ್ಸ್ಪೆಕ್ಟರ್ ಪಾಟೀಲ್ ಎಸ್ ಲಕ್ಷ್ಮೀನಾರಾಯಣ, ನಿರೂಪಕಿ ಆಹಿರಿ ಪುಟ್ಟಿ. ಬಂಗಾರದೊಡವೆ ಬೇಕೆ ನೀರೇ ನಾಟಕ ಕೇಳಿದಿರಿ. ರಚನೆ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್, ಸಂಕಲನ ಕೀರ್ತನಾ ವಿ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
7: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:31. ಇನ್ನು ಮುಂದೆ ವೃತ್ತಿ ಮಾರ್ಗದರ್ಶನ. ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳ ಕುರಿತು ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರ್ ಆದ ಪದ್ಮಶ್ರೀ ಅರಸ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ.
8: ವೃತ್ತಿ ಮಾರ್ಗದರ್ಶನದ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೀನಿ. ಇವತ್ತು ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿ ಏನೇನು ಅಧ್ಯಯನ ಅವಕಾಶಗಳಿವೆ, ಉದ್ಯೋಗದ ಅವಕಾಶಗಳಿವೆ ಅಂತ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮೈಸೂರಿನವರೇ ಆದಂತಹ ಶ್ರೀಮತಿ ಪದ್ಮಶ್ರೀ ಅರಸ್ ಅವರು. ಅವರು ಕಳೆದ 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ, ಮಕ್ಕಳನ್ನ ಭವಿಷ್ಯಕ್ಕೆ ತಯಾರು ಮಾಡ್ತಾ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
9: ಧನ್ಯವಾದಗಳು.
8: ನೀವು ಹಳ್ಳಿಯನ್ನ ನೋಡಿದಿರಿ, ನಗರವನ್ನು ನೋಡಿದಿರಿ, ಜಗತ್ತಿನ ದೊಡ್ಡ ದೊಡ್ಡ ನಗರಗಳನ್ನ ಡಿಸೈನ್ ಮಾಡೋ ಹಂತಕ್ಕೆ ಬಂದಿದ್ದೀರಿ. ಈ ಪಯಣ ಹೇಗಿತ್ತು ಮ್ಯಾಮ್?
9: ನಾನು ಪದ್ಮಶ್ರೀ ಅರಸ್ ಚಿದಾನಂದ್ ಅಂತ ಹೇಳಿ ಮೈಸೂರಿನವಳು, ಹುಟ್ಟಿ ಬೆಳೆದಿದ್ದು ಎಲ್ಲ ಮೈಸೂರಿನಲ್ಲೇ. ನನ್ನ ಬಗ್ಗೆ ಹೇಳುವುದಾದರೆ, ನಾನು ಫಸ್ಟ್ ಡಿಪ್ಲೊಮೊ ಆರ್ಕಿಟೆಕ್ಚರ್ ಮಾಡಿ ಜೆಎಸ್ಎಸ್ ವುಮೆನ್ಸ್ ಪಾಲಿಟೆಕ್ನಿಕ್ ಅಲ್ಲಿ ಹಾಸನ್ಗೆ ಹೋಗಿ ಬ್ಯಾಚುಲರ್ಸ್ ಆಫ್ ಆರ್ಕಿಟೆಕ್ಚರ್ 5 ವರ್ಷ ಮಾಡ್ತೀನಿ ಅಂತ ಕೇಳಿದೆ. ಅವಾಗ ಅವ್ರು ಹೇಗೆ ಏನು ಹೆಣ್ಮಗುನ ಹೇಗೆ ಕಳಿಸ್ಕೊಡೋದು ಅನ್ನೋದಿತ್ತು. ಅದು ಒಂದು ಅವರು ಹೇಳಿ ಕಳಿಸಿದ್ದೇನೆಂದ್ರೆ, ಆ ಟೈಮಲ್ಲಿ ಯಾವ್ದಾದ್ರು ಪ್ರಪೋಸಲ್ ಬಂದ್ರೆ ಮದುವೆ ಆಗ್ಬೇಕು ಅಂತ ಹೇಳಿ ಕಳ್ಸಿಕೊಟ್ಟಿದ್ರು. ಸೊ ಆಸ್ ಆರ್ಕಿಟೆಕ್ಚರ್ 5 ವರ್ಷ ಇದ್ದಿದ್ರಿಂದ ನನ್ನ 4th ಇಯರ್ ಅಲ್ಲಿ ನನಗೆ ಪ್ರಪೋಸಲ್ ಬಂದು, ಚಿದಾನಂದ್ ಅನ್ನುವ ಸಾಫ್ಟ್ವೇರ್ ಇಂಜಿನಿಯರ್ ಇಸ್ ಫ್ರಮ್ ಹುನ್ಸೂರ್, ಅವರೊಟ್ಟಿಗೆ ನನ್ನ ಮದುವೆ ಆಯಿತು. ಡಿಫ್ರೆಂಟ್ ಫರ್ಮ್ಸ್ ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ನಂತರ ನಾನು ಆ ಟೈಮಲ್ಲಿ ಮಾಸ್ಟರ್ಸ್ ಇನ್ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಅಂತ ಯೂನಿವರ್ಸಿಟಿ ಆಫ್ ಮೈಸೂರಿಂದ ನಾನು ಕಂಪ್ಲೀಟ್ ಮಾಡಿದೆ. ಅದಾದ ನಂತರ ಜೆಎಸ್ಎಸ್ ವುಮೆನ್ಸ್ ಪಾಲಿಟೆಕ್ನಿಕ್ ನಾನು ಓದಿದ ಇನ್ಸ್ಟಿಟ್ಯೂಟ್ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದೆ. ಅಲ್ಲಿಂದ ನನಗೆ ಮಣಿಪಾಲ್ ಅಲ್ಲಿ 2 ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು. ದೆನ್ ಒಂದು ಆಸ್ಟ್ರೇಲಿಯಾ ಟೀಮ್ ಬಂದಿದ್ದಾಗ ಅವರ ಮುಂದೆ ಒಂದು ನಂದು ಪೇಪರ್ ಪ್ರೆಸೆಂಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಯೂನಿವರ್ಸಿಟಿ ಸ್ಕೂಲ್ ಆಫ್ ಡಿಸೈನ್ ಅಂತ ಮೈಸೂರ್ದು, ಅಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ಗೆಸ್ಟ್ ಫ್ಯಾಕಲ್ಟಿ ಆಗಿ. ಕಾನ್ಫರೆನ್ಸಸ್ನ ಅಟೆಂಡ್ ಮಾಡೋದಕ್ಕೆ, ಪೇಪರ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ನಾನು ಡಿಫ್ರೆಂಟ್ ಕಂಟ್ರೀಸ್ ಹೋಗ್ಬೇಕಾಯ್ತು. ಅಂಡ್ ಡೆಲಿವರಿ ಆಫ್ ಸರ್ವಿಸಸ್ ಟು ಅರ್ಬನ್ ಪುವರ್ ಅಂತ ಹೇಳಿ ಕೋರ್ಸ್ ಮಾಡಿ ಬಂದೆ. ನಂದು ಏನಿದ್ರು ಗ್ರೀನ್ ಸ್ಪೇಸಸ್ ಬಗ್ಗೆ ನನಗೆ ಆಸಕ್ತಿ ಜಾಸ್ತಿ. ಈಗ ಸಿನ್ಸ್ 2 ಇಯರ್ಸ್ ಇಂದ ನಾನು ಫ್ರೀಲಾನ್ಸ್ ಮಾಡ್ತಾ ಇದ್ದೀನಿ.
8: ಇಷ್ಟೆಲ್ಲ ಅನುಭವಗಳನ್ನ ಪಡ್ಕೊಂಡಿದ್ದೀರಾ, ಆರ್ಕಿಟೆಕ್ಚರ್ ಅಂದ್ರೆ ಏನು ಅಂತ ಎರಡು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾ ಮೇಡಮ್?
9: ಆರ್ಕಿಟೆಕ್ಚರ್ ಅಂತ ಕನ್ನಡದಲ್ಲಿ ಹೇಳುವುದಾದರೆ ವಾಸ್ತುಶಿಲ್ಪ. ಇಟ್ ಇಸ್ ದ ಆರ್ಟ್ ಆಫ್ ಡಿಸೈನಿಂಗ್ ಬಿಲ್ಡಿಂಗ್ಸ್. ಯು ಡ್ರೀಮ್ ಅಬೌಟ್ ದ ಬಿಲ್ಡಿಂಗ್ಸ್, ಹೇಗೆ ಬರುತ್ತೆ ಆ ಬಿಲ್ಡಿಂಗು ಅನ್ನೋದು ನಿಮ್ಮ ಕ್ಲೈಂಟ್ ಗೊತ್ತಾಗಕ್ಕೆ ಮುಂಚೆ ಅದು ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಯು ವಿಜುವಲೈಸ್ ಇಟ್, ಯು ಡ್ರೀಮ್ ಇಟ್. ನಿಮ್ಮ ಕ್ಲೈಂಟ್ಗೆ ಅಥವಾ ಯಾರಿಗಾದರೂ ಒಂದು ಹೇಳಬೇಕು ಅಂದರೆ ಅದ್ರ ಮೂಲಕ ನೀವು ಕೊಡ್ತೀರಾ.
8: ಈ ರೀತಿಯ ವಿಶ್ಲೇಷಣೆಯನ್ನು ನೀವು ಹೇಳಿದ್ರಿ, ಸಾಮಾನ್ಯವಾಗಿ ಈ ಥರದ ವಿದ್ಯಾರ್ಥಿಗಳಿಗೆ ಬೇರೆ ದೇಶಕ್ಕೆ ಹೋಗುವಂತಹ ಕನಸು ತುಂಬ ಇರುತ್ತೆ, ನಾನು ಅಲ್ಲಿ ಹೋಗಿ ನನ್ನ ಭವಿಷ್ಯವನ್ನು ಅಲ್ಲಿ ಕಂಡುಕೊಳ್ಬೇಕು ಅಂತ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲೇ ಸ್ಥಳೀಯವಾಗಿ ಕಡಿಮೆ ವೆಚ್ಚದಲ್ಲಿ ಮಣ್ಣು ಬಿದಿರು ಬಳಸಿ ಆರೋಗ್ಯಕರ ಮನೆ ಕಟ್ಟೋದು ಹೇಗೆ ಅನ್ನೋದಕ್ಕೇನಾದರೂ ಟಿಪ್ಸ್ ಕೊಡ್ತೀರಾ?
9: ನಾವು ನೋಡಿದ ಪ್ರಕಾರ ಹಳ್ಳಿಗಳೇ ಮನೆಗಳು ನೋಡಿದ್ರೆ ಅಲ್ಲಿ ಏನು ಅವ್ರಿಗೆ ಮೆಟೀರಿಯಲ್ಸ್ ಸಿಗುತ್ತೆ ಅದನ್ನ ತಗೊಂಡು ಅವರು ಒಂದು ಮನೆ ಅಂತ ಮಾಡಿದ್ದಾರೆ. ಅಲ್ಲಿ ರೆಗ್ಯುಲರ್ ಮೇಸನ್ಸ್ ಎಲ್ಲ ಸೇರ್ಕೊಂಡು ಕಟ್ಟದೆ. ಅದಕ್ಕೆ ಕೆಲವೊಂದ್ಸತಿ ನಾವು ಹೇಳ್ತೀವಿ ನೇಚರ್ ಇನ್ಸ್ಪೈರ್ಡ್ ಡಿಸೈನ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಮೇನ್ ಏನ್ ಬೇಕು, ಗಾಳಿ ಬೆಳಕು ಅನ್ನೋದು ಬೇಕು. ಏನೇನ್ ಮೆಟೀರಿಯಲ್ಸ್ ಅಲ್ಲಿ ಸಿಗುತ್ತೆ ಅದನ್ನ ಯೂಸ್ ಮಾಡಿ ಮಾಡೋದನ್ನೇ ಈಗ ನಾವು ವಿ ಕಾಲ್ ಇಟ್ ಅಸ್ ಎಸ್ ಲೋ ಕಾಸ್ಟ್ ಟೆಕ್ನಾಲಜಿ ಅಂತ ಇರ್ಬೋದು.
8: ಸಸ್ಟೈನಬಲ್ ಹೌಸ್ ಪದನ ನೀವು ಬಳಸಿದ್ರಿ. ಆ ರೀತಿಯ ಮನೆಗಳನ್ನ ಕಟ್ಟಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಾದವರು ಯಾವ ಹಿನ್ನೆಲೆಯಿಂದ ಓದೋದಕ್ಕೆ ಬರಬೇಕು ಅಥವಾ ಓದಿದ ನಂತರ ಯಾವ ಒಂದು ಮನೋಸ್ಥಿತಿಯಿಂದ ಅವರು ಭವಿಷ್ಯವನ್ನು ಕಂಡುಕೊಳ್ಬೇಕು?
9: ಈಗ ಬೇಸಿಕ್ ನಾವು ಒಂದು ಡಿಗ್ರಿ ಅಂತ ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಇಂಟರ್ನ್ಶಿಪ್ ಅಂತ ಇರುತ್ತೆ, ಅಥವಾ ಕೆಲವರು ಆರ್ಕಿಟೆಕ್ಟ್ಸ್ ಇದನ್ನೆಲ್ಲೇ ಸ್ಪೆಷಲೈಸ್ ಮಾಡಿರೋರ ಹತ್ರ ಸಹ ನಾವು ಟ್ರೈನಿ ಆಗಿ ಹೋಗಿ ಕಲಿಬಹುದು.
8: ನೀವು ಸೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದಂತಹ ಅನುಭವ ಇದೆ. ಈಗ ಬೇರೆ ದೇಶಕ್ಕೆ ಹೋದಾಗ ಸೈಟ್ ಆರ್ಕಿಟೆಕ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ಈ ಸೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರುವಂತದ್ದು ಅನುಭವ ಸಹಾಯ ಮಾಡುತ್ತಾ?
9: ಈಗ ಫಾರ್ ಎಕ್ಸಾಂಪಲ್ ನಾವು ಹಳ್ಳಿನೇ ತಗೊಳ್ಳೋಣ. ಅಲ್ಲಿ ಯಾರೂ ಆರ್ಕಿಟೆಕ್ಟ್ ಇಂಜಿನಿಯರ್ ಯಾರೂ ಇಲ್ಲ. ಒಬ್ಬ ಲೋಕಲ್ ಪರ್ಸನ್ ಅವನು ಏನು ಬೇಕು, ಹೇಗೆ ಇಡಬೇಕು, ಬ್ರಿಕ್ಸ್ ಇಟ್ಟರೆ ಏನಾಗುತ್ತೆ, ಸ್ಟೋನ್ಸ್ ಇಟ್ಟರೆ ಏನಾಗುತ್ತೆ, ಬ್ಯಾಂಬು ಇಟ್ಟರೆ ಏನಾಗುತ್ತೆ, ಇವೆಲ್ಲ ಬೇಸಿಕ್ ಎಲ್ಲ ತಿಳ್ಕೊಂಡಿರ್ತಾರೆ. ಬಟ್ ಡಿಗ್ರಿ ಪ್ಲೇಸ್ ಇನ್ ಇಂಪಾರ್ಟೆಂಟ್ ರೋಲ್. ನೀವೆಲ್ಲೇ ಹೋದಾಗಲೂ ಓ ಯು ಆರ್ ಅಂತ ಕೇಳ್ತಾರೆ. ಸೊ ನೀವು ಓದಿರೋ ಜೊತೆಗೆ ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ತಗೊಂಡು ನೀವು ಮುಂದಕ್ಕೆ ಹೋದರೆ ಎಸ್.
8: ಈ 2026 ಈ ವರ್ಷದಲ್ಲಿ ಎಲ್ಲಿಂದಲೋ ಹಳ್ಳಿಯಿಂದ ವಿದ್ಯಾರ್ಥಿ ಬಿ ಆರ್ಕ್ ಮುಗಿಸ್ಕೊಂಡು ನೇರವಾಗಿ ವಿದೇಶಕ್ಕೆ ಹೋಗುವಂತಹ ಕನಸು ಕಾಣಬಹುದಾ?
9: ಕಾಣ್ಬೋದು. ಒಂದು ನೀವು ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ ಇಲ್ಲಿ ಆರ್ಕಿಟೆಕ್ಚರಲ್ ಫರ್ಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಥವಾ ಇಫ್ ಯು ಆರ್ ಫೈನ್ ವಿತ್, ನಿನ್ ಕಾನ್ಫಿಡೆನ್ಸ್ ಇದ್ದು ಇಲ್ಲ ನಾನೇ ಐ ವಿಲ್ ರನ್ ಇಟ್, ಐ ವಿಲ್ ಡೂ ಇಟ್ ಅನ್ನೋ ಇದ್ದಿದ್ರೆ ಓಕೆ. ಅದ್ರ ಜೊತೆ ನಿನ್ಗೆ ದಟ್ ಈಗರ್ನೆಸ್ ಟು ಗೋ ಲರ್ನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಮಾಡ್ತೀನಿ ಅಂತ ಇದ್ರೆ ತುಂಬಾ ಹೆಲ್ಪ್ ಆಗತ್ತೆ.
8: ನಮ್ಮ ದೇಶಗಳಲ್ಲಿ ಎಷ್ಟು ಅವಕಾಶಗಳಿದೆ ಮೇಡಮ್?
9: ಬ್ಯಾಚುಲರ್ಸ್ ಆಫ್ ಆರ್ಕಿಟೆಕ್ಚರ್ ಮುಗಿಸಿದ ತಕ್ಷಣ 5 ವರ್ಷ ಕೋರ್ಸ್ ಇದು. ನೀವು ಒಂದು ಆಸ್ ಅ ಸಿಂಗಲ್ ಪರ್ಸನ್ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ವಿತ್ ಇಟ್. ಇಲ್ಲ ಒಬ್ಬ ಕೋ ಪಾರ್ಟ್ನರ್ ಜೊತೆ ನಾನು ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಯಾರು ವೆಲ್ ವರ್ಸ್ಡ್ ಆರ್ಕಿಟೆಕ್ಟ್ ಹತ್ರ ಅವ್ರ ಫರ್ಮಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ನಾ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು. ಇಲ್ಲ ಟೀಚಿಂಗ್ ಕಡೆಗೆ ಇಂಟ್ರೆಸ್ಟ್ ಇದ್ರೆ ಗೋ ಟು ದ ಟೀಚಿಂಗ್ ಲೈನ್, ಇಲ್ಲ ಅಲ್ಲಿತ್ಕೊಂಡು ನೆಕ್ಸ್ಟ್ ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತಂದ್ರೆ ಎಂಟೆಕ್ ಇನ್ ಅರ್ಬನ್ ರೀಜನಲ್ ಪ್ಲಾನಿಂಗ್ ಮಾಡ್ಬೋದು, ಮಾಸ್ಟರ್ಸ್ ಇನ್ ಅರ್ಬನ್ ಡಿಸೈನ್ ಮಾಡ್ಬೋದು, ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡ್ಬೋದು. ಈ ತರ ವೇರಿಯಸ್ ಫೀಲ್ಡ್ಸ್ ಇದೆ, ನಿಮ್ಗೆ ಓಪನ್ ಇದೆ.
8: ಆರ್ಕಿಟೆಕ್ಚರ್ ಅರ್ಬನ್ ಪ್ಲಾನಿಂಗ್ ಎರಡು ಒಂದಕ್ಕೊಂದು ಪೂರಕನ ಅಥವಾ ಎರಡು ಬೇರೆ ಬೇರೆ ವಿಷಯನ?
9: ಆರ್ಕಿಟೆಕ್ಚರ್ ಅಂದ ತಕ್ಷಣ ಇಟ್ ಇಸ್ ಅಟ್ ಮೈಕ್ರೋ ಲೆವೆಲ್, ಗ್ರಾಸ್ ರೂಟ್ ಲೆವೆಲ್. ಬೇಸಿಕ್ ಮನೆಗೆ ಏನ್ ಮಾಡ್ತೀವಿ, ನಾವು ಎಲ್ಲಿ ಲೊಕೇಟ್ ಆಗಿದೆ, ಎಲ್ಲಿ ಸೈಟ್ ಕಂಡೀಷನ್ ಏನು, ದೆನ್ ಸೈಟ್ ಆದ್ಮೇಲೆ ಒಂದು ಇನ್ ಡೆಪ್ತ್ ನಾವು ಅದನ್ನ ನೋಡ್ತೀವಿ. ಅರ್ಬನ್ ಪ್ಲಾನಿಂಗ್ ಅಂದಾಗ ದಟ್ ಇಸ್ ಅಟ್ ಅ ಮ್ಯಾಕ್ರೋ ಲೆವೆಲ್, ಹೌ ಯು ಪ್ಲಾನ್ ಫಾರ್ ಎವ್ರಿಥಿಂಗ್ ದರ್. ಹೌಸಸ್ ಎಲ್ಲಿ ಬರಬೇಕು, ರೋಡ್ಸ್ ಹೇಗಿರಬೇಕು, ಗ್ರೀನ್ ಏರಿಯಾಸ್ ಎಲ್ಲಿ ಬರಬೇಕು, ಕಮರ್ಷಿಯಲ್ ಏರಿಯಾ

0: ಎಲ್ಲಿ ಬರಬೇಕು, ಇಂಡಸ್ಟ್ರೀಸ್ ವೇರ್ ಇಟ್ ಶುಡ್ ಬಿ ಲೊಕೇಟೆಡ್, ಎಲ್ಲನೂ ನೀವು ಡೀಟೇಲ್ ಆಗಿ ಇನ್ನೆ ವೈಡರ್ ಆಸ್ಪೆಕ್ಟ್ ಇದನ್ನ ನೋಡ್ತೀರಾ.
1: ಅರ್ಬನ್ ಪ್ಲಾನಿಂಗ್ ಓದಿದ್ರೆ ವಿದೇಶದಲ್ಲಿರುವಂತಹ ಹಳ್ಳಿಗಳನ್ನ ಅಥವಾ ಸಣ್ಣ ಪಟ್ಟಣಗಳನ್ನ ನಾವೇ ಪ್ಲಾನ್ ಮಾಡೋಕ್ ಸಾಧ್ಯ ಆಗತ್ತಾ? ಅಂದ್ರೆ ಈ ಸ್ಮಾರ್ಟ್ ವಿಲೇಜ್ ಅನ್ನುವಂತಹ ಕಾನ್ಸೆಪ್ಟ್ ಇದೆಲ್ಲ, ಅದು
0: ಯಸ್ ದ ಬೇಸಿಕ್ ಏನೇನ್ ಬೇಕು ಅಂತ ಓದ್ತೀವಿ. ವಿ ಹ್ಯಾವ್ ಟು ಅಪ್ಡೇಟ್ ಅಪ್ಗ್ರೇಡ್ ಅವರ್ ನಾಲೆಜ್. ಸೊ ಅದರಿಂದ ನಮಗೆ ಮುಂದಕ್ಕೆ ತುಂಬಾ ಉಪಯೋಗ ಆಗತ್ತೆ. ಅಲ್ಲಿಗೆ ತಕ್ಕಂಗೆ ನಮ್ಗೆ ಏನ್ ಬೇಕು ಏನ್ ಬೇಡ ನೋಡಿ ವಿ ಹ್ಯಾವ್ ಟು ಪ್ರೊಸೀಡ್ ವಿತ್ ದ ಥಿಂಗ್ಸ್.
1: ಅಲ್ಲಿ ಆ ತರದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗಿಂತ ವಿಭಿನ್ನವಾಗಿರುವಂತಹ ಸ್ಕಿಲ್ಸ್ ಬೇಕಾ, ಅಥವಾ ಇದೇ ಸ್ಕಿಲ್ಸ್ ಆಧಾರದ ಮೇಲೆ ಅಲ್ಲೂ ನಾವು ನಮ್ಮ ಭವಿಷ್ಯವನ್ನ ಕಟ್ಕೋಬಹುದಾ?
0: ಈಗ ಸ್ಕಿಲ್ಸ್ ಅಂತ ಬಂದ್ರೆ ಈಗ ವಾಟ್ ವಿ ಲರ್ನ್ ಇನ್ ಬಿ ಆರ್ ಕೋರ್ ಎಂಟೆಕ್ ಅರ್ಬನ್ ರೀಜನಲ್ ಪ್ಲಾನಿಂಗ್, ಅಲ್ಲಿ ಹೋದ್ಮೇಲೆ ಅವ್ರದೇ ಆದ ಸಮ್ ಸರ್ಟನ್ ರೂಲ್ಸ್, ರೆಗ್ಯುಲೇಷನ್ಸ್, ಸಮ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಮಾಡಿ ನೆಕ್ಸ್ಟ್ ವಿ ಕ್ಯಾನ್ ಪ್ರೊಸೀಡ್ ಫರ್ದರ್ ವಿತ್ ದ ಥಿಂಗ್ಸ್.
1: ಈಗ ಇಲ್ಲಿ ಫ್ರೆಷರ್ ಒಬ್ರು ತಾವು ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ರೆ ಅವರ ಆದಾಯ ಎಷ್ಟರಿಂದ ಆರಂಭ ಆಗುತ್ತೆ?
0: ಒಂದು ಇಫ್ ಯು ಆರ್ ಸ್ಟಾರ್ಟಿಂಗ್ ಇಂಡಿಪೆಂಡೆಂಟ್ಲಿ, ಅವಾಗ ನಿಮ್ಗೆ ಯಾವ ಟೈಪ್ ಆಫ್ ಪ್ರಾಜೆಕ್ಟ್ ಆಸ್ ಅನ್ ಆರ್ಕಿಟೆಕ್ಟ್ ಸಿಗುತ್ತೆ ಅನ್ನೋದು. ಸಮ್ ಪ್ರಾಜೆಕ್ಟ್ಸ್ ಮೈಟ್ ಗೋ ಟು 1 year, 2 years, 3 years, ಒಂದು ಮನೆನೇ ಅವರು, ಇಟ್ ಡಿಪೆಂಡ್ಸ್ ಆನ್ ದ ಕ್ಲೈಂಟ್.
1: ಅಂದ್ರೆ ತುಂಬಾ ನಿರೀಕ್ಷೆ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿರ್ತಾರಲ್ವಾ, ಅವರಿಗೆ ಒಂದು ಸಮಾಧಾನಕರವಾಗಿರುವಂತಹ ಆದಾಯ ಖಂಡಿತ ಬರುತ್ತೆ ಅಂತ ನೀವು ಹೇಳ್ತೀರಾ?
0: ಯಸ್, ಯು ಹ್ಯಾವ್ ಟು ವೇಟ್, ಪೇಷನ್ಸ್ and your effort and hard work and yes, how do you do another? Everything matters.
1: Iga bharatadalli ee reetiya adhyayanakke ಯಾವ್ಯಾವ ಯೂನಿವರ್ಸಿಟಿಗಳು ಯಾವ್ಯಾವ ರಾಜ್ಯದಲ್ಲಿ ತುಂಬಾ ಪ್ರಸಿದ್ಧಿಯಾಗಿವೆ, ಅಲ್ಲಿ ನಾವು ಅಧ್ಯಯನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ತಯಾರಿ ಹೇಗ್ ಮಾಡ್ಕೊಳ್ಬೇಕು?
0: ಆರ್ಕಿಟೆಕ್ಚರ್ಗೆ ವಿ ಹ್ಯಾವ್ ಡಿಫ್ರೆಂಟ್ ಕಾಲೇಜ್, ಸೋ ಮೆನಿ ಕಾಲೇಜಸ್ ಇನ್ ಇಂಡಿಯಾ. ನಿಮಗೆ ಎಲ್ಲಿ ಬೇಕು ಅಂಡ್ ಹೌ ಮಚ್ ಯು ಆರ್ ಎಲಿಜಿಬಲ್ ಫಾರ್ ಇಟ್ ಅನ್ನೋದು, ಬೇರೆ ಬ್ರಾಂಚಸ್ ತಗೊಂಡ್ರೆ ದ ಎಂಡ್ ರಿಸಲ್ಟ್ ವಿಲ್ ಬಿ ದ ಸೇಮ್. ಬಟ್ ಆರ್ಕಿಟೆಕ್ಚರ್ ಅಲ್ಲಿ ಈಗ 40 students ಅಂದ್ರೆ ಯು ಹ್ಯಾವ್ 40 designs ವಿತ್ ಯು. ಅವರು ಯಾವ್ದನ್ನ ಆಪ್ಟ್ ಮಾಡ್ಕೋತಾರೆ, ಸಮ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಅದಕ್ಕೆಲ್ಲ ಅವರು ಟ್ರೈನ್ಔಟ್ ಆಗಿ ಹೇಗೆ ಹೋಗ್ತಾರೆ. ಬಿಕಾಸ್ ಲಾಟ್ ಆಫ್ ಯೂನಿವರ್ಸಿಟೀಸ್ ಅಂಡ್ ದೇ ಆರ್ ಡೂಯಿಂಗ್ ಗುಡ್ ಆಕ್ಚುಲಿ. ಈಗ ಸೆಪ್ಟ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಅಹಮದಾಬಾದ್. ಈಗ ನಮ್ಮ ಮೈಸೂರಲ್ಲೇ ನಾನು ಹೇಳಬೇಕು ಅಂತಂದ್ರೆ ಒಡೆಯೋ ಸೆಂಟರ್ ಫಾರ್ ಆರ್ಕಿಟೆಕ್ಚರ್.
1: ಮತ್ತೆ ಪರೀಕ್ಷೆಗಳು ಅಂತ ಹೇಳಿದ್ರಿ ಒಂದಷ್ಟು, ಯಾವ ಪರೀಕ್ಷೆಗಳು ಮುಖ್ಯವಾಗಿ?
0: ಈಗ ಆರ್ಕಿಟೆಕ್ಚರ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ದ ನಾಟಾ ಎಕ್ಸಾಮ್. ಅದರಲ್ಲಿ ನೀವು ಪಾಸ್, ಈಗ ಹೇಗೆ CET ಅಂತ ಹೇಳ್ತೀವಿ ಫಾರ್ ಇಂಜಿನಿಯರಿಂಗ್, ಸಮ್ ರ್ಯಾಂಕಿಂಗ್ ಎಲ್ಲ ತಗೊಂಡ್ರೆ ಮಾತ್ರ ನಾವು ವಿ ಕ್ಯಾನ್ ಜಾಯಿನ್ ಆರ್ಕಿಟೆಕ್ಚರ್.
1: ಸಾಮಾನ್ಯವಾಗಿ ಈ ತರದ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಭಾಷೆ ಇಂಗ್ಲಿಷ್ ಹೆಚ್ಚಿರುತ್ತೆ, ಇಂಗ್ಲಿಷು ಅಷ್ಟು ಸಮರ್ಪಕವಾಗಿ ಬರಲ್ಲ. ಆದ್ರೆ ಡಿಸೈನ್ ಮಾತ್ರ ವಂಡರ್ಫುಲ್ ಆಗಿ ಮಾಡ್ತೀನಿ ಅನ್ನೋರಿಗೆ ಅವಕಾಶ ಭಾರತದಲ್ಲಿ ಮತ್ತೆ ವಿದೇಶದಲ್ಲಿ ಹೇಗಿದೆ? ಭಾಷೆ ಅನ್ನೋದು ಈ ಆರ್ಕಿಟೆಕ್ಚರ್ ಕ್ಷೇತ್ರದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಮೇಡಮ್?
0: ಎಸ್, ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ನಾವು ಡಿಸೈನ್ ಅಲ್ಲಿ ವಿ ಮೈಟ್ ಬಿ ವೆರಿ ಗುಡ್, ವಾಟ್ ಎವರ್ ವಿ ಡ್ರೀಮ್, ನಮ್ಮ ತಲೆಯಲ್ಲಿ ಐಡಿಯಾಸ್ ಬಂದ ತಕ್ಷಣ ವಿ ಪುಟ್ ಇಟ್ ಆನ್ ದ ಪೇಪರ್. ಹೌ ಡು ವಿ ಕನ್ವೇ ಇಟ್, ಹೌ ಡು ವಿ ಕನ್ವಿನ್ಸ್ ದ ಕ್ಲೈಂಟ್ ಆರ್ ದ ಅದರ್ ಪರ್ಸನ್? ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಆಗ್ಬೋದು, ಬಟ್ ವಿ ಹ್ಯಾವ್ ಟು, ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್, ಇಸ್ ಬೆಟರ್.
1: ಈಗ ಯಾವ್ದಾದ್ರು ಸಾಫ್ಟ್ವೇರ್ ಅನ್ನ ಬಳಸ್ತೀವ ಈ ತರದ ಅರ್ಬನ್ ಪ್ಲಾನಿಂಗ್ ಅಲ್ಲಿ, ಅದರೊಳಗೆ ನಾವೇನಾದ್ರೂ ಕೆಲಸ ಮಾಡಬೇಕು ಅನ್ನೋದಾದ್ರೆ ಸಾಫ್ಟ್ವೇರ್ ಕಲಿಯೋದು ಹೇಗೆ?
0: ಈಗ 5 years ಆರ್ಕಿಟೆಕ್ಚರ್ ಅಲ್ಲಿ ಏನಾಗುತ್ತೆ, ಸಿಲೆಬಸ್ ಅಲ್ಲೇ ಇನ್ಬಿಲ್ಟ್ ಇದೆ ಫ್ಯೂ ಸಾಫ್ಟ್ವೇರ್ಸ್, ಸೊ ಬೇಸಿಕ್ ಎಲ್ಲ ನಾವು ಅಲ್ಲೇ ಕಲ್ತು ಬಿಡ್ತೀವಿ. ಸ್ಟೂಡೆಂಟ್ಸ್ ನಾವು ನೋಡ್ತೀವಿ ಅವರು ವೆಲ್ ವರ್ಸ್ಡ್ ಆಗಿ ಅಷ್ಟಕ್ಕೆ ಅವರು ಲಿಮಿಟ್ ಮಾಡ್ಕೊಳ್ಳಲ್ಲ, ಬಿಯಾಂಡ್ ದಟ್ ಅವರು ಆ ಕ್ರಿಯೇಟಿವಿಟಿ ಅವರಲ್ಲಿ ಹೇಗಿದೆ ಅಂದ್ರೆ ಅದನ್ನ ಮುಂದಕ್ಕೆ ಇನ್ನೂ ಅವರಾಗೆ ಓನ್ ಆಗಿ ಕಲ್ತ್ಕೊಂಡು ಲೇಟೆಸ್ಟ್, ಸೊ ಅವ್ರಿಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಅದರ್ ದನ್ ಲರ್ನಿಂಗ್ ಇನ್ ದ ಕಾಲೇಜ್ ಔಟ್ ಸೈಡ್ ಅವರು ಕಲ್ತು ಮಾಡೋ ಇದಿದೆ.
1: ಔಟ್ಸೈಡ್ ಅಂತ ಹೇಳಿದ್ರೆ ಯೂಟ್ಯೂಬ್ ಮುಖಾಂತರ ಕಲಿಬಹುದಾ?
0: ಯೂಟ್ಯೂಬ್, ಈಗ ಅದೊಂದು ಬಂದ್ಬಿಟ್ಟಿದೆ, ಡ್ರೈವಿಂಗ್ ಹಿಂಗೆ ಕಲಿತೆ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಅಂತ ಹೇಳ್ತಾರೆ. ಈಗ ಸ್ಟೂಡೆಂಟ್ಸ್ ಇದಾರೆ ಅವರಾಗೆ ಓನ್ ಆಗಿದೆ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡಿಕೊಂಡು ಕಲಿಯೋ ಇದು ಇದೆ ಅವ್ರ ಹತ್ರ.
1: ಇವಾಗ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ವಿದೇಶದಲ್ಲಿ ನಾವು ಯಾವ್ದಾದ್ರು ಕಂಪನಿಗೆ ಅಥವಾ ಈ ತರದ ಕ್ಷೇತ್ರಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನಮ್ಮ ರೆಸ್ಯೂಮೆ ಹೇಗಿರಬೇಕು, ಪೋರ್ಟ್ಫೋಲಿಯೋ?
0: ಮೈಸೂರಲ್ಲಿ PM ಹ್ಯಾಬಿಟಾಟ್ ರೋಡ್ ಅಲ್ಲಿ ಯು ಹ್ಯಾವ್ ದಿಸ್ IDP ಅಂತ ಇದೆ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ. ದೇ ಗೈಡ್ ಯು ಡಿಫ್ರೆಂಟ್ ಕಂಟ್ರೀಸ್ದು ಹೇಳ್ತಾರೆ ಅವರು, ನಿಮ್ಮ ರೆಸ್ಯೂಮೆ ಆ ಥರ ಇರಬೇಕು, ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು, ವಾಟ್ ಆಲ್ ದ ಎಕ್ಸ್ಪೆಕ್ಟ್ ಫ್ರಮ್ ಯು. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೆಂಟರ್ಸ್ ಅಂತ ಇದೆ, ವೇರ್ ದೇ ಗೈಡ್ ಯು.
1: ಈಗ ಉದಾಹರಣೆಗೆ ನನ್ನ ಪೋರ್ಟ್ಫೋಲಿಯೋನಲ್ಲಿ ನನ್ನ ಅಜ್ಜಿ ಮನೆಯನ್ನ ರಿನೋವೇಷನ್ ಮಾಡಿದ್ದೆ ಅಂತ ಹಾಕಿದ್ರೆ ವಿದೇಶಕ್ಕೆ ಹೋಗೋಕ್ ಸಾಧ್ಯನಾ? ಹಳ್ಳಿ ಪ್ರಾಜೆಕ್ಟ್ಗೆ ಬೇರೆ ಕಡೆ ಎಲ್ಲದಕ್ಕೂ ಬೆಲೆ ಇದೆಯಾ?
0: ಮಾಡ್ಬೋದು, ಇಲ್ಲ ಅಂತಿಲ್ಲ, ಬಟ್ ಅಜ್ಜಿ ಮನೆ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಸ್ ಸ್ಟಡಿ ಇನ್ ದಿಸ್ ಪರ್ಟಿಕ್ಯುಲರ್ ವಿಲೇಜ್ ಅಂತ ತಗೊಂಡು ನಮ್ಮ ಪೋರ್ಟ್ಫೋಲಿಯೋನ ಸ್ಟ್ರೆಂಥನ್ ಮಾಡಿ ಅದರಲ್ಲಿ ಪ್ರತಿಯೊಂದು ಫ್ರಮ್ ದ ಸ್ಕ್ರಾಚ್ ವಿ ಸ್ಟಾರ್ಟ್ ವಿತ್ ದ ಸೈಟ್ ವೇರ್ ಇಟ್ ಇಸ್ ಲೊಕೇಟೆಡ್, ಹೌ ಇಟ್ ಇಸ್ ಲೊಕೇಟೆಡ್, ವಾಟ್ ಇಸ್ ದ ಕ್ಲೈಮೇಟ್ ಅಂಡ್ ವಾಟ್ ಮೆಟೀರಿಯಲ್ಸ್ ವೇರ್ ಅವೈಲಬಲ್ ದೇರ್, ಎಕ್ಸಿಸ್ಟಿಂಗ್ ಸಿನಾರಿಯೋನ, ಎಕ್ಸಿಸ್ಟಿಂಗ್ ಕಂಡೀಷನ್ ಆಫ್ ದ ಅಜ್ಜಿ ಮನೆಯನ್ನ ನಾವು ಡಾಕ್ಯುಮೆಂಟ್ ಮಾಡಿ ಫಸ್ಟ್,

0: ಏನೇನಿತ್ತು, ಹೇಗಿತ್ತು, ಅದರಲ್ಲಿ ನಾವು ಏನೇನು ಚೇಂಜಸ್ ತರಬೇಕು ಅಂತ ಇದ್ದೀವಿ. ಸೊ ಅದನ್ನು ಏನೇನು ಮಾಡಿದ್ವಿ, ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡಿ ನಾವು ಅದನ್ನು ಮೈಕ್ರೋ ಅಂತ ಮ್ಯಾಕ್ರೋ ಲೆವೆಲ್ವರೆಗೆ ಲಾಟ್ ಆಫ್ ಡ್ರಾಯಿಂಗ್ಸ್ ಇರ್ಬೋದು, ಲಾಟ್ ಆಫ್ ವರ್ಕ್ ಇರ್ಬೋದು, ಏನು ಪ್ರಾಬ್ಲಮ್ಸ್ ಇತ್ತು, ಹೌ ಯು ಹ್ಯಾವ್ ಸಾಲ್ವ್ ಇಟ್ ಅನ್ನೋದು ಎಲ್ಲನೂ ನೀವು ಅದರಲ್ಲಿ ತೋರಿಸಿದ್ರೆ, ಎಸ್ ಎ ರಿನೋವೇಷನ್ ವರ್ಕ್ ಇಟ್ ಶೋಸ್ ಯುವರ್ ಅಬಿಲಿಟಿ ಆಲ್ಸೋ ಟು ವಾಟ್ ಲೆವೆಲಿಂದ ವಾಟ್ ಲೆವೆಲ್ಗೆ ಯು ಹ್ಯಾವ್ ಟೇಕನ್ ಇಟ್ ಅನ್ನೋದು ಇದೆಲ್ಲ ಎಸ್ ಇಟ್ ಕ್ಯಾನ್ ಬಿ ಸೀನ್.
1: ಇವಾಗ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ವೀಸಾ ಮಾಡಿಸ್ಬೇಕು, ಬೇರೆ ಬೇರೆ ಪ್ರಕ್ರಿಯೆ ಎಲ್ಲ ಇದೆ. ನಿಮಗೆ ಗೊತ್ತಿರಬಹುದು ಈ ಕ್ಷೇತ್ರದಲ್ಲಿ ತುಂಬಾ ಮೋಸ ಹೋಗೋರು ಇದ್ದಾರೆ. ನಾವು ವರ್ಕ್ ವೀಸಾ ಕೊಡಿಸ್ತೀವಿ, ನಾವು ಅಲ್ಲಿ ಅವಕಾಶಗಳನ್ನ ಕೊಡಿಸ್ತೀವಿ, ನಮ್ಗೆ 5 ಲಕ್ಷ ಕೊಡಿ, ನಮ್ಗೆ 10 ಲಕ್ಷ ಕೊಡಿ ಅಂತ ಹೇಳ್ತಾರೆ. ಪಾಪ ಏನು ತಿಳಿದೇ ಇರುವಂತವ್ರು ಇದಕ್ಕೆ ಮೋಸ ಹೋಗುವಂತದ್ದು ಇದೆ. ಹಾಗಾಗಿ ಮೋಸ ಹೋಗಬಾರ್ದು ಅನ್ನೋದಕ್ಕೆ ಮೂರು ಯಾವ್ದಾದ್ರು ಎಚ್ಚರಿಕೆ ಅಂಶಗಳನ್ನ ಕೊಡಿ.
0: ಬಿಗಿನಿಂಗ್ ಅಲ್ಲೇ ಬಂದ್ಬಿಟ್ಟು ನಮಗೆ ಇಷ್ಟು ಅಮೌಂಟ್ ಕೊಡಿ, ನಾವು ವೀಸಾ ಮಾಡಿಸ್ಕೊಡ್ತೀವಿ ಅಂದಾಗಲೇ ಯು ಶುಡ್ ಬಿ ಅಲರ್ಟ್. ಫಸ್ಟ್ ಥಿಂಗ್ ಇಸ್ ದಟ್. ಒಂದ್ ಎಕ್ಸಾಂಪಲ್ ಐ ಕೋಟೆಡ್ ಆಫ್ IDP ಇನ್ ಮೈಸೂರ್ ಸೆಂಟರ್ಸ್ ಇದೆ ವೇರ್ ದೇ ವಿಲ್ ಜೆನ್ಯೂನ್ಲಿ ಗೈಡ್ ಯು. ಅಕಾಮಿಡೇಷನ್ ಇಂದ ಹಿಡಿದು ನಿಮ್ಗೆ ನೆಕ್ಸ್ಟ್ ನೀವು ವೆಲ್ ಸೆಟಲ್ಡ್ ಅನ್ನೋವರೆಗೂ ಅವರು ದೇ ಟೇಕ್ ಕೇರ್ ಆಫ್ ಯು.
1: ಮತ್ತೆ ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಆರ್ಕಿಟೆಕ್ಟ್ ಅಂದ ಕೂಡ್ಲೇನೆ ಪುರುಷ ಅಂತ ನೆನಪು ಬಂದ್ಬಿಡುತ್ತೆ. ಹೆಣ್ಣು ಮಕ್ಕಳಿಗೆ ಅಧ್ಯಯನ ಆಗಿರಬಹುದು, ಅಧ್ಯಯನದ ನಂತರದ ಅವಕಾಶಗಳಾಗಿರಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್.
0: ಈಗ ಕಾಲೇಜಲ್ಲಿ ನಾನು ಸಹ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಏನಾಗುತ್ತೆ, ವಿ ಜಸ್ಟ್ ಫರ್ಗೆಟ್ ಇಟ್, ಜಸ್ಟ್ ಆಸ್ ಎ ಟೀಮ್ ವರ್ಕ್ ನಾವ್ ಯು ಹ್ಯಾವ್ ಟು ವರ್ಕ್ ಟುಗೆದರ್, ದಟ್ಸ್ ಇಟ್. ಸೇಫ್ಟಿ ಅಂತ ಬಂದಾಗ ಇದು ಬರುತ್ತೆ, ಬಟ್ ನೀವು ಹೊರಗಡೆ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ಜಪಾನ್ ತಗೊಂಡಾಗ ವೆರಿ ಸೇಫ್ಟಿಯಸ್ಟ್ ದೇಶ ಅದು. ಅದೇ ತರ ಹಾಂಗ್ಕಾಂಗ್ ಎಲ್ಲ ಹೋದಾಗ ಸಮಟೈಮ್ಸ್ ನಾವು ಮಧ್ಯರಾತ್ರಿ ಓಡಾಡೋ ಪರಿಸ್ಥಿತಿಗಳು ಬರುತ್ತೆ. ಪೊಲೀಸ್ದು ನಂಬರ್ಸ್ ಕೊಟ್ಟಿರ್ತಾರೆ ಅಲ್ಲಿಂದ್ರಲ್ಲೇ, ಆಮೇಲೆ ಅವ್ರುಗಳು ಪೆಟ್ರೋಲ್ ಓಡಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಯಾರು ರೂಲ್ಸ್ ರೆಗ್ಯುಲೇಷನ್ಸ್ ವೈಲೇಟ್ ಮಾಡಲ್ಲ, ದೇ ಆರ್ ವೆರಿ ಸ್ಕೇರ್ಡ್, ಎದರಿಕೆ ಅನ್ನೋದಿದೆ, ಕಾನೂನಿಗೆ ತುಂಬಾ ಎದುರುಕೋತಾರೆ. ಪ್ರತಿಯೊಬ್ಬ ಮನುಷ್ಯನ್ಗು ಅವೇರ್ನೆಸ್ ಅನ್ನೋದಿದೆ, ಎದರಿಕೆ ಅನ್ನೋದಿದೆ.
1: ಈಗ ನನಗೆ BR ಓದಕ್ ಆಗಿಲ್ಲ, ಕನ್ಸ್ಟ್ರಕ್ಷನ್ ಲೇಬರ್ ಆಗಿದ್ದೆ, ಆಮೇಲೆ ಓದ್ಬೇಕು ಅಂತ ಹೇಳಿ ಅನ್ನಿಸ್ತು, ಆರ್ಕಿಟೆಕ್ಟ್ ಆಗ್ಬೇಕು ಅಂತ ಅನ್ನಿಸ್ತು, ಅದಕ್ಕೇನಾದರೂ ದಾರಿ ಇದೆಯಾ ಮೇಡಮ್, ಅದು ಕಾನೂನುಬದ್ಧವಾಗಿರೋ ದಾರಿ ಇದೆಯಾ?
0: ನಾನು ಹೇಳೋದೇನಂದ್ರೆ, ಎಸ್ ಗುಡ್, ನಿಮಗೆ ಒಳ್ಳೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬಂದಿದೆ ಆಸ್ ಎ ಕನ್ಸ್ಟ್ರಕ್ಷನ್ ವರ್ಕರ್. ನೀವು ಇನ್ಸೈಟ್ ಇತ್ತು, ಅಲ್ಲಿ ಕೆಲಸ ಎಲ್ಲ ನೋಡಿಕೊಂಡು ಪ್ರತಿಯೊಂದು ಯು ಆರ್ ಅವೇರ್ ಆಫ್ ಇಟ್. ಬಟ್ ಮುಂದಕ್ಕೆ ನೀವೇನೋ ಮಾಡಬೇಕು ಅಂತಂದರೆ, ಈ ಪ್ರಾಪರ್ ಚಾನಲಲ್ಲಿ ಹೋಗಿ ನೀವು ಸರ್ಟನ್ ಡಿಗ್ರಿ ತಗೊಳ್ಳೋದು ಬೆಟರ್ ಅಂತ ನನ್ನ ಅಭಿಪ್ರಾಯ.
1: ಈಗ ಈ ಕ್ಷೇತ್ರದಲ್ಲಿ ಮನೆ ಮುಂದೆ ಒಂದು ಅಂಗಳ, ಒಂದು ತುಳಸಿ ಕಟ್ಟೆ, ಮಣ್ಣಿನ ಗೋಡೆ, ಆಮೇಲೆ ಮಣ್ಣಿಂದೇ ಮನೆ ಆಗಬೇಕು ಅನ್ನೋದಕ್ಕೆ ಡಿಮ್ಯಾಂಡ್ ಹೇಗಿದೆ?
0: ಫಸ್ಟ್ ಬರೋದು ಇಲ್ಲಿ ಬೇಕು, ಆ ತುಳಸಿ ಕಟ್ಟೆ, ಆ ಸೆಂಟರ್ ಕೋರ್ಟ್ ಯಾರ್ಡ್, ಸ್ಟಿಲ್ ಇಫ್ ಯು ಗೋ ಬ್ಯಾಕ್ ಅಂಡ್ ಸಿ, ಸೊ ಇದೆಲ್ಲ ಇತ್ತು, ಬೇಕಾಗುತ್ತೆ ಎಲ್ಲಾದ್ರಲ್ಲೂ. ಯಸ್, ವಿ ಕ್ಯಾನ್ ಡೂ ಇಟ್ ಅಂದ್ರೆ ಮಾಡ್ಬೋದು.
1: ಈ ಅರ್ಬನ್ ಪ್ಲಾನಿಂಗ್ ಅನ್ನ ಓದಿದ ನಂತರ ವಿದೇಶದಲ್ಲಿ ನಾನು ಒಂದು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ತೀನಿ ಅಥವಾ ನಂದೇ ಒಂದು ಫರ್ಮನ್ನ ಶುರು ಮಾಡ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಸಿಗುತ್ತಾ?
0: ಸಿಗುತ್ತೆ ಸಿಗುತ್ತೆ. BR ಹೋಗ್ಬೇಕು ಅನ್ನೋದನ್ನೇ ನಿಮ್ಗೊಂದು ಅದು ಡ್ರೀಮು. ಸೊ ಅದೇ ತರ ನೀವು ಕಂಟಿನ್ಯೂ ಆಗಿ, ಮುಂದಕ್ಕೂ ಕಂಟಿನ್ಯೂ ಆಗಿ ಕ್ರಿಯೇಟಿವಿಟಿನ ಕಂಟಿನ್ಯೂ ಮಾಡ್ಕೊಂಡು, ಇಲ್ಲ ನಾನು ಹ್ಯಾವ್ ಟು ಗೋ ಅಬ್ರಾಡ್, ನಾನು ಅಲ್ಲಿ ಸೆಟ್ಲ್ ಆಗಬೇಕು, ಅಲ್ಲೇ ಸ್ಟೇ ಮಾಡ್ಬೇಕು ಅನ್ನೋದೆಲ್ಲ ಇದ್ರೆ, ಸರ್ಟನ್ಲಿ ಯು ಕ್ಯಾನ್ ಡೂ ಇಟ್. ಎವ್ರಿ ಡೇ ಶುಡ್ ಬಿ, ವಿ ಶುಡ್ ಬಿ ಲೈಕ್ ಎ ಓಪನ್ ಬುಕ್, ಏನ್ ಕಲ್ತ್ಕೊಳ್ಳಿ, ಏನ್ ತಿಳ್ಕೊಳ್ಳಿ ಅನ್ನೋದನ್ನ ಒಂದು ಇದನ್ನ ಇಟ್ಕೊಂಡು ವಿ ಹ್ಯಾವ್ ಟು, ಯಸ್ ವಿ ಹ್ಯಾವ್ ಟು ಲರ್ನ್.
1: ಅರ್ಬನ್ ಪ್ಲಾನಿಂಗ್ ನಲ್ಲಿ ನಾವು ಒಬ್ಬರೇ ಕೆಲಸ ಮಾಡಬಹುದಾ ಅಥವಾ ಅದಕ್ಕೊಂದು ಟೀಮ್ ಅಂತ ಒಂದ್ ಸಮೂಹದಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ಇರುತ್ತಾ?
0: ಯಸ್, ಈಗೇನಾಗುತ್ತೆ, ಅರ್ಬನ್ ಪ್ಲಾನಿಂಗ್ ಅಂದ ತಕ್ಷಣ ಬ್ರಾಡರ್ ಆಸ್ಪೆಕ್ಟ್, ವಿ ಪ್ಲಾನ್ ಫಾರ್ ಎವ್ರಿಥಿಂಗ್, ಹೌಸಿಂಗ್, ರೋಡ್ಸ್, ಗ್ರೀನ್ ಸ್ಪೇಸಸ್, ಇಂಡಸ್ಟ್ರೀಸ್, ಕಮರ್ಷಿಯಲ್ ಏರಿಯಾಸ್, ಎವ್ರಿಥಿಂಗ್ ಇರುತ್ತೆ. ಈಗ ಡಿಫ್ರೆಂಟ್ ಇದು ಬಂದಾಗ ಇಟ್ ಈಸ್ ಎ ಟೀಮ್ ವರ್ಕ್ ಸಾರ್ಟ್ ಆಫ್ ಥಿಂಗ್, ಬಿಕಾಸ್ ನಿಮ್ಮ ಐಡಿಯಾಸ್ನ ನೀವು ಕ್ಯಾನ್ ಪುಟ್ ಅಪ್. ಏನ್ ಮಾಡಿದ್ರೆ ಹೇಗಾಗುತ್ತೆ, ನೀವು ಒಬ್ಬರೇ ಪ್ಲಾನ್ ಮಾಡ್ಬೋದು, ಬಟ್ ವೆನ್ ಇಟ್ ಇಸ್ ವಿ ಕಾಲ್ ಇಟ್ ಅಸ್ ಅ ಮಾಸ್ಟರ್ ಪ್ಲಾನ್ ಅಂತ ಹೇಳ್ತೀವಿ, ಒಂದು ಅರ್ಬನ್ ಏರಿಯಾ ಅದು, ಎವ್ರಿ 10 ಇಯರ್ಸ್ ಒನ್ಸ್ ದಿಸ್ ಮಾಸ್ಟರ್ ಪ್ಲಾನ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಅ ಸಿಟಿ. ಯಸ್, ಇಟ್ ಈಸ್ ಟೋಟಲಿ ಅ ಟೀಮ್ ವರ್ಕ್.
1: ಈಗ ಒಂದು ಹಳ್ಳಿ ನಗರವಾಗುತ್ತೆ, ನಗರಪಾಲಿಕೆ ಅಂತಾಗತ್ತೆ, ಮಹಾನಗರ ಪಾಲಿಕೆ ಅಂತಾಗತ್ತೆ, ಬೃಹತ್ ಅಂತಾಗತ್ತೆ, ಗ್ರೇಟರ್ ಅಂತ ಆಗತ್ತೆ, ಇವೆಲ್ಲವೂ ಅರ್ಬನ್ ಪ್ಲಾನಿಂಗ್ ಅಲ್ಲಿ ಬರುತ್ತೆ. ಹಾಗಾಗಿ ಈ ತರದ ಪ್ಲಾನಿಂಗ್ ಅಲ್ಲಿ ನಾನು ಓದಿರುವಂತದ್ದು ಹೇಗೆ ಉಪಯೋಗಕ್ಕೆ ಬರುತ್ತೆ, ನಾನು ಅಲ್ಲಿಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು?
0: ಅರ್ಬನ್ ರೀಜನಲ್ ಪ್ಲಾನಿಂಗ್ ಮಾಡಿರೋದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ನೀವು ಟೀಚಿಂಗ್ ಹೋಗ್ತೀರಾ ಮತ್ತೆ ರಿಸರ್ಚ್ ಓರಿಯೆಂಟೆಡ್ ಇದಕ್ಕೆ ನೀವು ಇನ್ಸ್ಟಿಟ್ಯೂಷನ್ ಸೇರ್ಬೋದು. ಅದ್ರ ಜೊತೆ ಯು ಕ್ಯಾನ್ ಜಾಯ್ನ್ ಎ ಟೌನ್ ಪ್ಲಾನಿಂಗ್ ಡಿಪಾರ್ಟ್, BBMP ಎಲ್ಲ ಇರುತ್ತಲ್ಲ, ಅಲ್ಲಿಗೆ ನಿಮ್ಗೆ ಹೋಗೋದಕ್ಕೆ ಸೇರ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ.
1: ಈ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋದ್ರು, ಒಂದಷ್ಟು ವರ್ಷ ಕೆಲಸ ಮಾಡಿದ್ರು, ಒಂದಷ್ಟು ಸಂಪಾದನೆನೂ ಮಾಡ್ಕೊಂಡ್ರು, ಮತ್ತೆ ವಾಪಸ್ ಬಂದು ಒಂದು ಸ್ಮಾರ್ಟ್ ವಿಲೇಜ್ ಅನ್ನ ಕಟ್ತೀನಿ ಅಂತ ಹೇಳಿದ್ರೆ ಕಟ್ಟೋಕ್ ಸಾಧ್ಯನಾ? ವಿದೇಶಿ ಅನುಭವವನ್ನ ನಾನು ನನ್ನ ಊರಿಗೆ ಹೇಗೆ ತಗೊಂಡ್ಬರಲದು?
0: ಈಗ ಹೊರಗಡೆ ದೇಶಕ್ಕೆ ಹೋಗಿ ಓದಿ ಮಾಡಿ ಕಲ್ತ್ಕೊಂಬರೋದು ಇಟ್ಸ್ ಅ ಗ್ರೇಟ್ ಥಿಂಗ್, ಬಟ್ ಇಲ್ಲಿಗೆ ಬಂದ ನಂತರ ಅವರು ಎಲ್ಲಿ ಏನ್ ಮಾಡಬೇಕು ಅಂತ ಇದ್ದಾರೆ, ಸೊ ಅದು ಯಾವ ಲೆವೆಲ್ಗೆ ಅದು ಉಪಯೋಗ ಆಗುತ್ತೆ ಅವರಿಗೆ ಅನ್ನೋದು. ಹಳ್ಳಿ, ವಿ ಹ್ಯಾವ್ ಬ್ಯೂಟಿಫುಲ್ ಏರ್, ವೆಂಟಿಲೇಷನ್, ವಿ ಹ್ಯಾವ್ ಅಗ್ರಿಕಲ್ಚರ್ ಆಸ್ ಅವರ್ ಆಕ್ಯುಪೇಷನ್, ಆರಾಮಾಗಿ ನೆಮ್ಮದಿಯಾಗಿರ್ಬೋದು, ಬಟ್ ಸ್ಟಿಲ್

0: ವೈ ಬೇಸಿಕ್ ಕಮ್ಯುನಿಟೀಸ್ ಆರ್ ಮಿಸ್ಸಿಂಗ್, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ರೋಡ್ಸ್ ಮಿಸ್ ಆಗ್ತಾ ಇದೆ. ಲೆಟ್ ಅಸ್ ಫಸ್ಟ್ ಐಡೆಂಟಿಫೈ ದೋಸ್ ಥಿಂಗ್ಸ್, ಅದನ್ನ ಸ್ಟ್ರೆಂಥನ್ ಮಾಡೋಣ. ಆಮೇಲೆ ನಾವು ಹೊರಗಡೆ ದೇಶದಲ್ಲಿ ಏನು ಕಲ್ತ್ಕೊಂಬರ್ತೀವಿ ಅದನ್ನ ಯಾವ ತರ ನಾವು ಅಲ್ಲಿಗೆ ಮಾಡ್ಬೋದು.
1: ಈಗ 10th class ಓದ್ತಾ ಇರುವಂತಹ ಒಬ್ಬ ಸ್ಟೂಡೆಂಟ್ಗೆ ನಾನು ದೊಡ್ಡ ಆರ್ಕಿಟೆಕ್ಟ್ ಆಗಿ ಲಂಡನ್ ನಲ್ಲಿ ಬ್ರಿಡ್ಜ್ ಇದೆ ಅಲ್ಲ ಆತರದನ್ನ ಕಟ್ಟಬೇಕು, ಅದು ಭಾರತದಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಕಟ್ಟಬೇಕು ಅನ್ನುವಂತಹ ಕನಸ್ ಕಂಡ್ರೆ ಇವತ್ತಿನಿಂದ 10th class ಓದ್ತಾ ಇರುವಂತಹ ಸಂದರ್ಭದಿಂದ ಏನನ್ನ ಮಾಡಬೇಕು ಒಂದ್ 3 steps ಅಲ್ಲಿ ಹೇಳಿ.
0: ಒಂದು ಮಗುನ ತಗೊಂಡಾಗ ನಾವು ಒಂದು ಡ್ರಾಯಿಂಗ್ ಮಾಡುವ ತಕ್ಷಣ ಅವ್ನು ಮಾಡೋದು ಒಂದು ಮನೆ ಬರೀತಾನೆ, ಅದ್ರಲ್ಲೊಂದು ಸೂರ್ಯ ಕೊಡ್ತಾನೆ, ಒಂದೆರಡು ಟ್ರೀ ಕೊಡ್ತಾನೆ, ಒಂದು ರಿವರ್ ಕೊಡ್ತಾನೆ, ಒಂದೆರಡು ಬೆಟ್ಟ, ಎಸ್ ದನ್ ಸಮ್ ಪಕ್ಷಿಗಳು ಪ್ರಾಣಿಗಳು ಇದನ್ನ ಅವನು ತೋರಿಸ್ತಾನೆ. ಅವನ ಇಮ್ಯಾಜಿನೇಷನ್ ಅದು, ಅದಲ್ಲಿ ಅವನು ಸ್ಟ್ರೆಂಥನ್ ಆಗ್ಬೇಕು. ಮೈನರ್ ನಾಲೆಜ್ ಇರುತ್ತೆ ಅವರಿಗೆ, ಏನಾಗ್ಬಹುದು ಏನು ಅನ್ನೋದು ಸ್ಟ್ರಾಂಗ್ ಇರಲ್ಲ. ಸೊ ನಾನು ಯಾತಕ್ಕೆ ಆ ತರ ಮಾಡಬಾರ್ದು ಅಂದಾಗ ಮನೇಲಿ ಕೇಳ್ಬಹುದು, ಪೇರೆಂಟ್ಸ್ನ ಕೇಳ್ಬಹುದು, ಸ್ಕೂಲ್ ಅಲ್ಲಿ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಬಹುದು. ಗ್ರಾಸ್ರೂಟ್ ಲೆವೆಲ್ ಇಂದ ನಾವು ವಿ ಹ್ಯಾವ್ ಟು ಎಜುಕೇಟ್ ದಮ್, ಆ ಕನ್ಸ್ನ ಕಂಡು ಅದು ಮುಂದಕ್ಕೆ ಹೋಗೋಕೆ ತುಂಬಾ ಹೆಲ್ಪ್ ಆಗುತ್ತೆ.
1: ವಿದೇಶಕ್ಕೆ ಹೋಗೋ ಆಸೆ ಇದೆ ಯಾರೋ ಒಬ್ಬ ಯುವಕನಿಗೆ, ಆದ್ರೆ ಅವರಪ್ಪ ಹಳ್ಳಿ ಬಿಡ್ಬೇಡ ಊರು ಬಿಡ್ಬೇಡ ಅಂತ ಹೇಳ್ತಾರೆ, ಇಬ್ರಿಗೂ ಒಂದು ಸಂದೇಶ ಕೊಡಿ.
0: ಈಗ ಹೇಳಬೇಕು ಅಂತ ಹೇಳಿದ್ರೆ ಹೌದು, ಸಮಟೈಮ್ಸ್ ಏನಾಗುತ್ತೆ ಮನೇಲಿ ಮಕ್ಕಳನ್ನ ಕಳಿಸ್ಕೊಡ್ಬೇಕಾದ್ರೆ, ಅಯ್ಯೋ ಒಬ್ಬನೇ ಮಗ ಒಬ್ಬನೇ ಮಗಳು ಅಥವಾ ಇಬ್ರು ಮಕ್ಳು ಇರ್ಬೋದು, ನಾವು ಯೋಚನೆ ಮಾಡ್ತೀವಿ ಮಕ್ಳ ಮಕ್ಳೇ ಒಬ್ರಿರ್ಲಿ ಇಬ್ರಿರ್ಲಿ, ವಿ ಥಿಂಕ್ ಆಫ್ ಎಮೋಷನಲ್ ಆಗಿ ವಿ ಮೈಟ್, ಬಟ್ ದ ಅದರ್ ಸೈಡ್ ನೋಡಿದಾಗ ಅವ್ರ ಆಸೆನ ನಾವು ಎಷ್ಟು ಸಾಧ್ಯನೋ ಅಷ್ಟು ಮುಂದುವರ್ಸ್ಕೊಂಡು ಹೋಗ್ಬೇಕು, ಎಲ್ಲಿರ್ತಾರೆ ಅವರು ಚೆನ್ನಾಗಿರ್ಲಿ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳ ಭವಿಷ್ಯ ಅವ್ರು ಓದ್ಬೇಕು ಮಾಡಬೇಕು ಅವ್ರಿಗೆ ಆಸೆ ಇದೆ ಅಂದಾಗ ನಮ್ಮ ಕೈಯಲ್ಲಿ ಪೇರೆಂಟ್ಸ್ ಆಗಿ ನಾವು ಎಷ್ಟು ಸಪೋರ್ಟ್ ಮಾಡ್ಬೋದು ನಾವು ಮಾಡಿ ಅವ್ರನ್ನ ಕಳಿಸ್ಕೊಡ್ಬೇಕು.
1: ನೀವು ಅರ್ಬನ್ ಪ್ಲಾನಿಂಗ್ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದೀರಾ, ಮುಂದಿನ ಪೀಳಿಗೆಯನ್ನ ತಯಾರ್ ಮಾಡ್ತಾ ಇದ್ದೀರಾ, ಆ ಅರ್ಬನ್ ಪ್ಲಾನಿಂಗ್ನ ಮಹತ್ವ ಏನು, ಪ್ರಾಮುಖ್ಯತೆ ಏನು ಈಗಿನ ಕಲಿಯುಗದಲ್ಲಿ ಅಥವಾ ಈ 2026 ನಂತರದಲ್ಲಿ?
0: ಅರ್ಬನ್ ಪ್ಲಾನಿಂಗ್ ಅಂತ ಹೇಳಿದ ತಕ್ಷಣ ಪ್ಲಾನಿಂಗ್ ಫಾರ್ ಅರ್ಬನ್ ಏರಿಯಾಸ್, ಬಟ್ ವೆನ್ ವಿ ಗೋ ಬ್ಯಾಕ್ ಟು 2000 BC ಇನ್ ದಿಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅರಪಾನ್ ಮೊಹೆಂಜೊದಾರೋ ಪೀರಿಯಡ್ ಅಲ್ಲೇನೆ ಆ ಪ್ಲಾನಿಂಗ್ ವಿದೌಟ್ ಅರ್ಬನ್ ಪ್ಲಾನರ್ಸ್ ಆ ಸಿಟಿ ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ರು ಅಂತಂದ್ರೆ, ದೇ ಗೇವ್ ಪ್ರಾಮಿನೆನ್ಸ್ ಫಾರ್ ದ ರೋಡ್ಸ್, ಓಪನ್ ಡ್ರೈನೇಜ್ ಇತ್ತು, ಗ್ರಿಡ್ ಐರನ್ ಪ್ಯಾಟರ್ನ್ ಆಫ್ ರೋಡ್ಸ್ ಇತ್ತು, ಸ್ಟ್ರೀಟ್ ಪ್ಯಾಟರ್ನ್ಸ್ ಇತ್ತು, ಪಬ್ಲಿಕ್ ಬಾತ್ ಅಂತ ಹೇಳಿ ಒಂದು ಅಪ್ಪರ್ ಸಿಟಿಡಲ್ ಇತ್ತು. ಸೊ ಇದನ್ನೆಲ್ಲ ಅವರು ಕನ್ಸಿಡರ್ ಮಾಡಿ ಆ ಪೀರಿಯಡ್ ಅಲ್ಲೇನೆ ಅವ್ರು ಯಾಡ್ ಗ್ರಿವನ್ ಪ್ರಾಮಿನೆನ್ಸ್ ಟು ದಟ್ ಆ ಟೈಮಲ್ಲಿ. ಲೇಟರ್ ಆನ್ ನಾವು ಅರ್ಬನ್ ಪ್ಲಾನ್ಡ್ ಅಂತ ಹೇಳಿದ್ರೆ ಈಗ ಬಿಫೋರ್ ಇಂಡಿಪೆಂಡೆನ್ಸ್ ನ ಹೋದ್ರೆ ವಿ ಹ್ಯಾವ್ ಅ ಜೈಪುರ್ ಸಿಟಿ ವಿಚ್ ವಾಸ್ ಅ ಪ್ಲಾಂಟ್ ಸಿಟಿ. ಐ ಲೈಕ್ ಟು ಕೋಟ್ ದ ಎಕ್ಸಾಂಪಲ್ ಆಫ್ ಓನ್ ಸಿಟಿ ಮೈಸೂರ್ ಸಿಟಿ. ಆಗ ನಮ್ಮ ಮಹಾರಾಜರುಗಳು ಪ್ಲಾನ್ ಮಾಡಿದಂತ ಸಿಟಿ ಮೈಸೂರು ಪ್ಯಾಲೇಸ್ ಆದ ಫೋಕಲ್ ಪಾಯಿಂಟ್ ಇಟ್ಕೊಂಡು ಅದ್ರ ಸುತ್ತ ರೋಡ್ಸ್ ಕೊಟ್ಟು ವೈಡ್ ರೋಡ್ಸ್ ವಿತ್ ವೈಡ್ ಫುಟ್ಪಾತ್ಸ್, ಸೊ ಬಯೋಡೈವರ್ಸಿಟಿ ಸಹ ನೋಡ್ಬೋದು. ಆಫ್ಟರ್ ಇಂಡಿಪೆಂಡೆನ್ಸ್ ತಗೊಂಡಾಗ ವಿ ಆರ್ ದ ಫಸ್ಟ್ ಪ್ಲಾಂಟ್ ಸಿಟಿ ದಟ್ ಇಸ್ ಚಂಡೀಗರ್. ಎವ್ರಿವೇರ್ ಯು ಸಿ ದ ಟ್ರೀ ಲೈನ್ಡ್ ಅವೆನ್ಯೂಸ್, ದೆನ್ ಯು ಹ್ಯಾವ್ ದ ಲೇಕ್ಸ್ ಇದೆ, ಆಮೇಲೆ ರೋಡ್ಸ್ ಆರ್ ವೈಡ್ ಎನಫ್, ಈ ತರ ತುಂಬಾ ಎಕ್ಸಾಂಪಲ್ಸ್ ಇದೆ. ಸೊ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ಅರ್ಬನ್ ಪ್ಲಾನಿಂಗ್ ಮಾಡಿ ನಾವು ಒಂದು ಅರ್ಬನ್ ಏರಿಯಾನ ಹೇಗೆ ವೆಲ್ ಆರ್ಗನೈಸ್ಡ್ ವೇಯಲ್ಲಿ ವಿ ಕ್ಯಾನ್ ಡಿಸೈನ್ ಥಿಂಕ್ ಅಬೌಟ್ ದ ಫ್ಯೂಚರ್ ಅಂಡ್ ಪ್ಲಾನ್ ಫಾರ್ ಪ್ರಾಪರ್ ಕೇರ್ ತಗೊಂಡು ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಸೇಫ್ಟಿ ಹೆಲ್ತ್ ಅಂಡ್ ಕನ್ವೀನಿಯನ್ಸ್ ಆಫ್ ದ ಯೂಸರ್ಸ್ ಅಂಡ್ ವಿ ಹ್ಯಾವ್ ಟು ಡಿಸೈನ್ ಲೆಟ್ ಅಸ್ ಮೇಕ್ ದ ಸಿಟಿ ಬ್ಯೂಟಿಫುಲ್. ಸೊ ಲೆಟ್ ಇಟ್ ಲುಕ್ ಬ್ಯೂಟಿಫುಲ್ ವಿತ್ ದ ಟ್ರೀಸ್, ಸೊ ದಟ್ ಅವೇರ್ನೆಸ್ ಶುಡ್ ಬಿ ದೇರ್ ವಿತ್ ಈಚ್ ಅಂಡ್ ಎವ್ರಿ ಪರ್ಸನ್. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಅಸ್ ಬಿಫೋರ್ ಎಂಡಿಂಗ್ ಅಪ್ ದಿಸ್ ಕೋಟ್, ಆಸ್ ಅ ಸ್ಟೂಡೆಂಟ್ಸ್ ನೆಕ್ಸ್ಟ್ ಜನರೇಷನ್ಸ್ ಬರ್ತಾ ಇರೋರು, ದ ಫ್ಯೂಚರ್ ಆಫ್ ದ ಸಿಟೀಸ್ ಡಿಪೆಂಡ್ಸ್ ಆನ್ ದ ವಿಷನ್ ಆಫ್ ಟುಡೇಸ್ ಯೂತ್. ಯೂತ್ ಯಾರು ಬರ್ತಾರೆ ಅವರು ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಥಿಂಗ್ಸ್ ಅಂಡ್ ದೇ ಹ್ಯಾವ್ ಟು ಚೂಸ್ ದ ಕರಿಯರ್ ದಟ್ ಮ್ಯಾಚಸ್ ದೇರ್ ಪ್ಯಾಷನ್. ಏನೋ ಮನೇಲಿ ಹೇಳಿದ್ರು ಮಾಡಿದ್ರು ಅವ್ರು ಹೇಳ್ತಾರೆ, ಖಂಡಿತವಾಗ್ಲೂ ವಿ ಹ್ಯಾವ್ ಟು ಕನ್ಸಿಡರ್ ಇಟ್, ಬಟ್ ನಮ್ಮ ಇಂಟ್ರೆಸ್ಟ್ ಏನಿದೆ, ನಾವು ಏನ್ ಮಾಡಬೇಕು ಅನ್ನೋದು ನಮ್ಮಲ್ಲಿದ್ದು ನಾವು ಅದನ್ನ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಒಂದು ನನ್ನ ಇದು. ಅಂಡ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಅಂಡ್ ಹೆಲ್ಪ್ ಟು ಬಿಲ್ಡ್ ಎ ಬೆಟರ್ ಟುಮಾರೋ. ಬೇರೆ ದೇಶ ನೋಡಿ ನಾವು ವಾವ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ವೈ ಕಾಂಟ್ ವಿ ಡೂ ಇಟ್ ಯುವರ್ ಇನ್ ಅವರ್ ಸ್ಟೇಟ್ ಅನ್ನೋದೊಂದಿದೆ. ಅಂಡ್ ವಾಟ್ ಎವರ್ ವಿ ಹ್ಯಾವ್ ಟು ಡೂ ವಿ ಹ್ಯಾವ್ ಟು ಡ್ರೀಮ್ ಬಿಗ್ ಅಂಡ್ ವಿ ಹ್ಯಾವ್ ಟು ಪ್ಲಾನ್ ವೈಸ್ಲಿ ಫಾರ್ ಇಟ್. ಅಂಡ್ ಫಾರ್ ದ ಸ್ಟೂಡೆಂಟ್ಸ್ ವಾಟ್ ಐ ವಾಂಟ್ ಟು ಟೆಲ್ ಅಸ್, ನಥಿಂಗ್ ಕ್ಯಾನ್ ಸ್ಟಾಪ್ ದಮ್, ಜಸ್ಟ್ ದೇ ಹ್ಯಾವ್ ಟು ಚೇಸ್ ದಿಯರ್ ಡ್ರೀಮ್ಸ್ ಅಂಡ್ ದೇ ಹ್ಯಾವ್ ನೆವರ್ ಸ್ಟಾಪ್ ಟ್ರೈಯಿಂಗ್ ಅಂಡ್ ದೇ ಶುಡ್ ನಾಟ್ ಸ್ಟಾಪ್ ಲರ್ನಿಂಗ್. ಎವ್ರಿ ಡೇ ಈಸ್ ಎ ಲರ್ನಿಂಗ್ ಡೇ ಅಂಡ್ ಲೀವ್ ಲೈಫ್ ಟು ದ ಫುಲ್ಲೆಸ್ಟ್ ಅಂಡ್ ಗಿವ್ ಇಟ್ ನಥಿಂಗ್ ಬಟ್ ದೇರ್ ಬೆಸ್ಟ್. ದಟ್ ಇಸ್ ವಾಟ್ ಐ ವಾಂಟ್ ಟು ಸೇ,
1: ಅವರ ಬೆಸ್ಟ್ ಕೊಡಬೇಕು,
0: ಬೆಸ್ಟ್ ಕೊಡಬೇಕು ಆಲ್ವೇಸ್ ಯು ಕ್ಯಾನ್. ಅಂಡ್ ಆಲ್ಸೋ ಇಟ್ ಇಸ್ ಸಮಥಿಂಗ್ ಟು ಅಚೀವ್ ವಾಟ್ ಎವರ್ ದೇ ವಾಂಟ್ ಇನ್ ಲೈಫ್, ಬಟ್ ದೇ ಹ್ಯಾವ್ ಟು ಬಿಲೀವ್ ದಟ್ ದೇ ಕ್ಯಾನ್ ಡೂ ಇಟ್. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್,
1: ನಂಬಿಕೆ ಇರಬೇಕು,
0: ನಂಬಿಕೆ. ಅಂಡ್ ದ ಜರ್ನಿ ಆಫ್ ಲೈಫ್ ಇಟ್ ಇಸ್ ನಾಟ್ ಎ ಈಸಿ ಪಾತ್, ವಿ ಫೈಂಡ್ ಸೋ ಮೆನಿ ಹರ್ಡಲ್ಸ್ ದೇರ್, ಇಟ್ ಇಸ್ ಚಾಲೆಂಜಸ್ ಅಂಡ್ ಚಾನ್ಸಸ್ ಇರುತ್ತೆ, ಸಮಟೈಮ್ಸ್ ಚಾಲೆಂಜಸ್ ಇರುತ್ತೆ, ವಿ ಹ್ಯಾವ್ ಟು ಓವರ್ಕಮ್ ಇಟ್ ಅಂಡ್ ವಾಟ್ ಎವರ್ ದ ಪ್ರಾಬ್ಲಮ್ ಇಸ್ ವಿ ಹ್ಯಾವ್ ಟು ಬಿ ದ ಸೊಲ್ಯೂಷನ್ ಸೀಕರ್ಸ್, ನಾಟ್ ಜಸ್ಟ್ ಯೋ ಪ್ರಾಬ್ಲಮ್.

0: ಅಯ್ಯೋ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ
1: ಪರಿಹಾರ
0: ಹುಡುಕಿ ಅದನ್ನ ವಿ ಹ್ಯಾವ್ ಟು ಯು ನೋ ಪ್ರೊಸೀಡ್ ಫರ್ದರ್ ಅಂಡ್ ಇಟ್ ಇಸ್ ಸಮಥಿಂಗ್ ಕೀಪ್ ಲರ್ನಿಂಗ್ ಆಸ್ ಲರ್ನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ವಾಟ್ ಐ ವಾಂಟ್ ಟು ಸೇ ವಾಟ್ ಏಜ್ ಇಸ್ ನಾಟ್ ಎಟ್ ಆಲ್ ದ ಲಿಮಿಟ್ ಆಕ್ಚುಲಿ ಎವ್ರಿ ಡೇ ಇಸ್ ಎ ಲರ್ನಿಂಗ್ ಡೇ ಸೊ ವಿ ಹ್ಯಾವ್ ಟು ಪ್ರೊಸೀಡ್ ಅಂಡ್ ಒನ್ಸ್ ಇಟ್ ಕಮ್ಸ್ ಟು ದೇರ್ ಫ್ಯಾಮಿಲಿ ಲೈಫ್ ದೇ ಹ್ಯಾವ್ ಟು ಬ್ಯಾಲೆನ್ಸ್ ದೇರ್ ಸ್ಟಡೀಡ್ ಲೈಫ್ ಫ್ಯಾಮಿಲಿ ಲೈಫ್ ವರ್ಕ್ ಲೈಫ್ ಅಂಡ್ ದೇ ಹ್ಯಾವ್ ಟು ಪ್ರೊಸೀಡ್ ಇನ್ ದೇರ್ ಲೈಫ್ ಅಂಡ್ ದೇ ಶುಡ್ ಬಿ ಅನ್ ಆರ್ಕಿಟೆಕ್ಟ್ ಫಾರ್ ದೇರ್ ಓನ್ ಲೈಫ್ ವಿ ಹ್ಯಾವ್ ಟು ಡಿಸೈನ್ ಅವರ್ ಓನ್ ಲೈಫ್ ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ
2: ಕೋಗಿಲೇ ಓ ಕೋಗಿಲೇ ಯಾವೂರ ಸುದ್ದಿಯ ಹೊತ್ತು ತಂದೆ
3: ಹೌದ್ರಿ ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ
4: ರೀ ಮೈಸೂರು ಮಂಡ್ಯ ಚಾಮರಾಜನಗರದ್ದು
3: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ
4: ಸಾಹಿತ್ಯಿಕ ಸಾಮಾಜಿಕ ಸಾಂಸ್ಕೃತಿಕ ರೈತಪರ ಕಾರ್ಯಕ್ರಮಗಳು ಕಣ್ರಿ
3: ಯಾವತ್ತಿ ಬರುತ್ತೆ ಈ ಕಾರ್ಯಕ್ರಮ
4: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ
3: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ
4: ಖಂಡಿತವಾಗಿ ಕಳಿಸಿಪ್ಪ ಪತ್ರ ಬರೆಯಿರಿ ವಿಳಾಸ ಹೀಗಿದೆ ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ 5700020
3: ಮೇಲ್ ಕೂಡ ಮಾಡಬಹುದೇನೋ
4: ಓ ಖಂಡಿತ ರಿಪ್ಲೈ AIR mysore@gmail.com
3: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
4: ಸುತ್ತಮುತ್ತ

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ಕಸ್ತೂರಿ ಮಾತ್ರೆ
3: ವಾರಕ್ಕೊಂದು
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
3: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ
4: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
3: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
5: ನಗುವೆನ್ನು ನಗಿಸುತ್ತ ನಿನ್ನನು
2: ನಗೆ ಜಾತ್ರೆಗೆ ಬನ್ನಿ,
3: ಕಸ್ತೂರಿ ಮಾತ್ರೆ ತಿನ್ನಿ,
4: ನಾಕರಿಗೆ ಜೈ ಎನ್ನಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕಡೆಯದಾಗಿ ಒಂದು ರಾಪಿಡ್ ಫೈರ್ ಮಾಡೋಣ ಮೇಡಮ್. ಬಿ ಆರ್ಕ್ ಅಥವಾ ಬಿ ಪ್ಲಾನ್?
4: ಬಿ ಆರ್ಕ್.
3: ವಿದೇಶದಲ್ಲಿ ಬಂದ್ರೆ ದುಬೈ ಅಥವಾ ಜರ್ಮನಿ? ಫ್ರೆಷರ್ಗೆ ಯಾವ್ದು ಬೆಸ್ಟ್?
4: ಜರ್ಮನಿ.
3: ಇವಾಗ 10 ಲಕ್ಷ ಸಿಗುತ್ತೆ, ವಿದೇಶಕ್ಕೆ ಹೋಗ್ತೀರಾ ಅಥವಾ ಹಳ್ಳಿನಲ್ಲೇನೆ ಅಂದ್ರೆ ನಾ ಇರೋಂತಹ ಜಾಗದಲ್ಲೇನೆ ಸ್ಟಾರ್ಟ್ ಅಪ್ ಶುರು ಮಾಡೋದ?
4: ಸ್ಟಾರ್ಟ್ ಅಪ್ ಶುರು ಮಾಡೋದ್ ಬೆಟರ್.
3: ಈಗ ರೆವಿಟ್ ಅನ್ನುವಂತಹ ಪರೀಕ್ಷೆ ಇದೆ ಅಥವಾ ಅದೊಂದು ಕೋರ್ಸ್ ಇದೆ, ಈ ತರದ ಕೋರ್ಸ್ ಗಳನ್ನ ಕಲೀಲಿಲ್ಲ ಅಂದ್ರೆ ವಿದೇಶದಲ್ಲಿ ಆರ್ಕಿಟೆಕ್ಟ್ ಕೆಲಸ ಸಿಗತ್ತಾ ಸಿಗಲ್ವಾ?
4: ಸಿಗಲ್ಲ.
3: ನಿಮ್ಮ ಜೀವನದ ದೊಡ್ಡ ಟೀಚರ್, 25 ವರ್ಷಗಳ ಕ್ಷೇತ್ರದ ದೊಡ್ಡ ಟೀಚರ್ ಅಂದ್ರೆ ಪುಸ್ತಕನ ಪ್ರಯಾಣನ?
4: ಪುಸ್ತಕ ಓದು, ಟ್ರಾವೆಲ್ ಮಾಡು.
3: ಇವಾಗ ವಿದ್ಯಾರ್ಥಿಗಳಿಗೆ ಒಂದು ಸಾಫ್ಟ್ವೇರ್ ಯಾವ್ದಾದ್ರು ಕಲೀಲೇಬೇಕು ಅನ್ನೋದಾದ್ರೆ
4: ಆಟೋಕ್ಯಾಡ್.
3: 25 ವರ್ಷದ ನಂತರವೂ ಇವತ್ತಿಗೂ ನೀವು ಕಲಿಬೇಕು ಅಂತ ಇಷ್ಟಪಡೋ ಒಂದು ವಿಷಯ?
4: ಕ್ಯೂರಿಯಾಸಿಟಿ ಅನ್ನೋದೊಂದು ಇಟ್ಕೊಂಡಿದ್ದೀನಿ. ಐ ಲೈಕ್ ಟು ಲರ್ನ್ ಥಿಂಗ್ಸ್.
3: ಇಲ್ಲಿವರೆಗೆ ತುಂಬಾ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ವಿದೇಶದಲ್ಲಿರೋ ಅವಕಾಶಗಳ ಬಗ್ಗೆನೂ ಬಹಳಷ್ಟು ಮಾಹಿತಿಯನ್ನ ಎಲ್ಲ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ತೆ.
4: ಥ್ಯಾಂಕ್ ಯು. ಥ್ಯಾಂಕ್ ಯು ಆಕಾಶವಾಣಿ, ಅಂಡ್ ಥ್ಯಾಂಕ್ ಯು ಅರ್ಚನಾ ಮೇಡಮ್ ಫಾರ್ ಗಿವಿಂಗ್ ಮೀ ದ ಆಪರ್ಚುನಿಟಿ ಟು ಟಾಕ್ ಅಬೌಟ್ ಕರಿಯರ್ ಗೈಡೆನ್ಸ್. ಥ್ಯಾಂಕ್ ಯು ವೆರಿ ಮಚ್.
3: ನಮಸ್ಕಾರ ಸ್ನೇಹಿತರೆ, ವೃತ್ತಿ ಮಾರ್ಗದರ್ಶನದ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೀನಿ. ಇವತ್ತು ಆರ್ಕಿಟೆಕ್ಚರ್ ಮತ್ತೆ ಅರ್ಬನ್ ಪ್ಲಾನಿಂಗ್ ನಲ್ಲಿ ಏನೇನು ಅಧ್ಯಯನ ಅವಕಾಶಗಳಿವೆ, ಉದ್ಯೋಗದ ಅವಕಾಶಗಳಿವೆ ಅಂತ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮೈಸೂರಿನವರೇ ಆದಂತಹ ಶ್ರೀಮತಿ ಪದ್ಮಶ್ರೀ.

0: ಇದುವರೆಗೂ ವೃತ್ತಿ ಮಾರ್ಗದರ್ಶನ, ಆರ್ಕಿಟೆಕ್ಚರ್ ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಆರ್ಕಿಟೆಕ್ಟ್ ಮತ್ತು ಅರ್ಬನ್ ಪ್ಲಾನರಾದ ಪದ್ಮಶ್ರೀ ಅರಸ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಡನೆ ಭಾಗವಹಿಸಿದವರು ಅರ್ಚನಾ ಆರ್ಯ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5:17. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜೂನ್ 28 ಪೋಲಿಯೋ ಭಾನುವಾರ, ಭಾರತ ಪೋಲಿಯೋ ಮುಕ್ತ.

0: ಕಷ್ಟ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
1: ಸಸ್ಯ ವೈದ್ಯರ ಕಿವಿಮಾತು,
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಮರವನ್ನು ಪ್ರೀತಿಸುವೆ ನಾನು.
1: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು.
1: ಹರಿತೆ ಜಗ

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ಪ್ರೀತಿಯ ಕೇಳುಗರೆ, ನೀವು ಕೇಳ್ತಾ ಇರೋದು ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಸಮಯ ಆಗ್ತಾ ಇದೆ 5:18. ನೀವೆಲ್ಲ ಕಾತರದಿಂದ ಕಾಯ್ತಾ ಇರೋ ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಕ್ಕಂಥ ಸಮಯ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಯನ್ನು ಬಯಸಿ ನಮಗೆ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ನಿಮ್ಮೆಲ್ಲರಿಗೂ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ಇರೋ ನಿಮ್ಮ ಬಾನುಲಿ ಮಿತ್ರ AS ಗೋವಿಂದೇಗೌಡ ಈಗ ನಿಮ್ಮ ಜೊತೆ. ಕಾರ್ಯಕ್ರಮದ ಆರಂಭದಲ್ಲಿ ಮೊದಲ ಗೀತೆಯನ್ನು ನಾವು ಪ್ರೇಮಲೋಕ ಚಿತ್ರದಿಂದ ಪ್ರಸಾರ ಮಾಡ್ತಾ ಇದ್ದೇವೆ. ಗಾಯಕರು SP ಬಾಲಸುಬ್ರಹ್ಮಣ್ಯಂ, S ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಈ ಗೀತೆಗಾಗಿ ಕೋರಿಕೆ ಬಂದಿದೆ ನಮಗೆ ಸಂದೇಶದ ಮುಖೇನ. ಶ್ರೀರಂಗಪಟ್ಟಣದಿಂದ ಬಸವರಾಜು, ವನಜಾಕ್ಷಿ, ಹಿತೇಶ್, ಸರಿತಾ, ಪ್ರದೀಪ್ ಕುಮಾರ್, ನಿರ್ಮಲ ಹಾಗೂ ಅವರ ಮನೆಯವರು.

ನೀವೀಗ ಪ್ರೇಮ್ ಅಡ್ಡಾ ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ದೀರಿ. ಹಾಡಿರುವವರು ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು. ಗೀತ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಬಂದಿದೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

0: ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣ,

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.

ನೀವೀಗ ಮಾಣಿಕ್ಯ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಿ. ಹಾಡಿದ್ದವರು ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ಅರ್ಜುನ್ ಜನ್ಯ. ಈ ಗೀತೆಯನ್ನು ಕೋರಿ ನಮಗೆ ಸಂದೇಶ ಬಂದದ್ದು ಮೈಸೂರಿನ ಕಲ್ಯಾಣಗಿರಿಯಿಂದ ಶಬ್ನಮ್ ಬೇಗಂ, ಸಾನಿಯಾ ಅಂಜುಮ್ ಮತ್ತು ಅವರ ಮನೆಯವರು. ಇನ್ನು ಮುಂದೆ ಕೇಳೋಣ ಬೆಳ್ಳಿ ಮೋಡಗಳು ಚಿತ್ರದ ಒಂದು ಗೀತೆಯನ್ನು. ಗಾಯಕರು ಮನೋ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರು. ಕೆ ವಿ ರಾಜು ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್. ಸಂದೇಶ ಬಂದಿದೆ ನಂಜನಗೂಡು ತಾಲೂಕು ಮುದ್ದಳ್ಳಿ ಗ್ರಾಮದಿಂದ ಪುಟ್ಟಸ್ವಾಮಿ, KSRTC.

0: ನೀವೀಗ ಕೇಳಿದ ಗೀತೆ ಮನಸ್ಸೆಲ್ಲ ನೀನೇ ಚಿತ್ರದ್ದು. ಹಾಡಿದವರು ರಾಜೇಶ್ ಕೃಷ್ಣನ್, ಸ್ವರ್ಣಲತಾ ಮತ್ತು ಸಂಗಡಿಗರು. ವಿ ಮನೋಹರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಸಂಯೋಜನೆ ಮಾಡಿದವರು ರವಿರಾಜ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಬಂದದ್ದು ಮೈಸೂರಿನ ವಿದ್ಯಾರಣ್ಯಪುರಂನಿಂದ ಛಾಯಾದೇವಿ, ಶ್ರೀನಿವಾಸ್, ದಿಶಾಶ್ರೀ ಹಾಗೂ ಲಕ್ಷ್ಮೀಶ.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
0: ನೀವೀಗ ಬಡವರ ಬಂಧು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಹಾಡಿರುವವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಗೀತರಚನೆ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಎಂ ರಂಗರಾವ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಬಂದಿದೆ ಮಂಡ್ಯದಿಂದ ಮಂಜೇಗೌಡ.

ನೀವೀಗ ಬಾನನ್ನ ಪ್ರೀತಿಸು ಚಿತ್ರದ ಒಂದು ಗೀತೆಯನ್ನ ಕೇಳ್ತಾ ಇದ್ದೀರಿ. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಸಂದೇಶ ಬಂದಿದೆ ಮೈಸೂರಿನ ಮಂಚೇಗೌಡನ ಕೊಪ್ಪಲ್ನಿಂದ. ಶ್ವೇತಾ, ರೇಖಾ, ಪ್ರೇಮ, ಶ್ರುತಿ ಹಾಗೂ ಅವರ ಮನೆಯವರು.

ಇದುವರೆಗೆ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ. 9480858523. ಮತ್ತೊಮ್ಮೆ 9480858523. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದ ಹಾಗೂ ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ನಮಸ್ಕಾರ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ ಆಗ್ತಾ ಇದೆ 5:45. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಕೇಳುವಿರಿ.

0: ಆಕಾಶವಾಣಿ
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
2: ಭಾರತದಲ್ಲಿ ಪ್ರತಿ ವರ್ಷ 100,000+ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
0: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ
2: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
0: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
2: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144416 ಗೆ ಕರೆ ಮಾಡಿ.
0: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
1: ಮನೋಚಿಂತನ ಮನಸ್ಸಿನ ಮಂಥನ.
3: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
4: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನು ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನ ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
5: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ ಸಿಗರೇಟ್, ಈಗ ಯಂಗೆಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದ್ ತರ ತಂಬಾಕುನ ಯೂಸ್ ಮಾಡೋದು ಅಂತ ಹೇಳಿದ್ರೆ, ತಂಬಾಕುನು

0: ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ, ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 ಕೋಟಿ ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು ಜಗಿಯೋರು ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ್ರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡೋದ್ರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ, ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕುವನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
1: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
0: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನ ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತ ಹೇಳಿ ಅದರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟ್ ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 ಕೋಟಿ ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 ಕೋಟಿ ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ, ಅದರಲ್ಲಿ ಅರೌಂಡ್ 10 ಕೋಟಿ ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದನ್ನೊಂದು 30 ಲಕ್ಷ ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಅಡಲ್ಟ್ಸ್ ಅಲ್ಲಿ.
1: ಆದ್ರೆ ಉಪಯೋಗಿಸ ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
0: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು, ಅದು ಸಿವಿಯರಿಟಿ ಅನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನ್ನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂದ್ಸಲ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗಬಹುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್ ಕಾಫ್ ಅದೆಲ್ಲ ಆಗೋದು. ಇದು 3 ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು 2 ಆದ್ರೂ ಸಹ ಅವರು ವ್ಯಸನಿಗಳು. ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
1: ಸಿಗರೇಟ್ ಸೇವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
0: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿ ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವರು ಆ ಇದರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗ್ಬೋದು. ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಎಲ್ಲಾದ್ರೂ ಅದು
1: ಧೂಳು
0: ಅದು ಹೊಗೆದ್ದು ತಂಬಾಕುದು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು. ಅದನ್ನ ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ.
1: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
0: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತಾರೆ, ಅದ್ರಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ, ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇನು ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡಿ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ. ಸೇಲ್ ಮಾಡೋದು, ಪ್ರೊಕ್ಯೂರ್ ಮಾಡೋದು, ಅವ್ರಿಗೆ ಪನಿಷ್ಮೆಂಟು ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟು ಇದೆ. ಅದನ್ನ ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್ ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
1: ಇನ್ನು ಯಾರಾದ್ರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೊ ಕ್ವಿಟ್ ಲೈನ್ ಅಂತ ಇದೆ, ಅದು 1-800-11-2356. ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ, ಅದರದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವ್ರಿಗೆ ಸೈಕಾಟ್ರಿಸ್ಟ್ ತೋರಿಸಿ ಅವರಿಗೆ ಮಾತ್ರೇನು ಮಾಡ್ಕೊಡ್ತಾರೆ, ಇಲ್ದರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದ್ರೂ ತೊಂದರೆ ಇದ್ರೆ ಅವ್ರಿಗೆ ಅನ್ಸಿದ್ರೆ ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನು ಮಾಡಬೇಕು, ಏನೇನು ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನು ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದರೆ ಯಾವುದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದೆ, ಇಂಡಿಯಾದಲ್ಲಿ ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರ ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್ ಪ್ಯಾಚಸ್ ಅಥವಾ ಸ್ಪ್ರೇಸ್ ಅಲ್ಲಿ ಬರುತ್ತೆ, ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅದರಲ್ಲಿ ಅದನ್ನು ಗ್ರ್ಯಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ. ಅದು ಒಂಥರ ಟ್ರೀಟ್ಮೆಂಟು. ಇನ್ನೊಂದು ಅಂತ ಹೇಳಿದ್ರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬಾ ತರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗು ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ, ಅದು ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
1: ತಡೆಗಟ್ಟಿ
0: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು. ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗು ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನಾನೀಗ ತಂಬಾಕು ಬಿಟ್ರೆ ನನಗೇನೋ ತೊಂದರೆ ಕಮ್ಮಿ ಆಗುತ್ತಾ ಅಂತ. ಅದಕ್ಕೂ ಸ್ಟಡೀಸ್ ಇದೆ, 15-20 ಮಿನಿಟ್ ಅಲ್ಲಿ ಬಿಟ್ಟರು ಸಹ ನಿಮ್ಮ BP ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ಟರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ಟರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. BPL ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರುತ್ತೆ ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಅವರಿಗೆ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಇಲ್ಲ, ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿಯೇ ಆಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
0: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗ್ಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಸಿಗರೇಟ್ಸ್ ಅಂಡ್ ಅವ್ರು ಹೇಳ್ತಾ ಇರೋದು ಯಾಕಂತ ಹೇಳಿ ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದಾರೆ, ಈ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ, ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅದನ್ನು ಫ್ಲೇವರ್ಡ್ ಅಂತ ಇದ್ ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನು ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನ ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಬಾರ್ದು ಅಂತ ಹೇಳಿದ್ರೆ ಅವ್ರನ್ನು ಪ್ಯಾಕೇಜಿಂಗ್ ಆ ತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
1: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ, ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ ಆಮಿಷಗಳಿಗೆ ಒಳಗಾಗದಂತೆ ಆವರಿಸಿಕೊಳ್ಳದಂತೆ ನೋಡಿಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800110123556. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ BN, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ ಬಿಇನ್ ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ.

0: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
1: ಮನೋಚಿಂತನ, ಮನಸ್ಸಿನ ಮಂಥನ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಆಗ್ತಾ ಇದೆ 6 ಗಂಟೆಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಅವಲೋಕನ, 6:50 ಕೃಷಿರಂಗ, ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ನಂದಾದೀಪ ಅವರಿಂದ ಸಣ್ಣ ಕಥೆ ಮಲ್ಲಿಯ ನಾಳೆಗಾಗಿ. 8:00 ಸಂಧ್ಯಾರಾಗ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಬಿಪಿ ಬಾಲಚಂದ್ರ ಅರಸ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಜಿಎನ್ ಮಂಜುನಾಥ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಲಲಿತಾ ಮತ್ತು ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಹಳೇಬೀಡು ಗ್ರಾಮದ ಭಾರತಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎನ್ ಪ್ರಕಾಶ್ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿಯಲ್ಲಿ ಸ್ಥಳೀಯ ಪ್ರಕಟಣೆಗಳು. 7:45 8:30 ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆ. 10:30 ಮಧ್ಯಾಹ್ನ 2:40 ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ದ್ಯಾಮಲಾಂಬಿಕಾ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತದಲ್ಲಿ ಎಚ್ ಡಿ ಕೋಟೆ, ಕೆ ದೇವರಾಜು ಮತ್ತು ಸಂಗಡಿಗರಿಂದ ಕೇಳಬಹುದು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಮುಕ್ತಾ ಮುರಳಿ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ

ಮಾಡುತ್ತಿದ್ದೇವೆ. 1:30, ನಾಳೆ ಸಂಜೆ 5:05, ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನು ಆಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ತಾಯಿ, ರಚನೆ ಹೆಚ್ಎಸ್ ಮೋಹನ್, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನಾಡಿನ ಹಿರಿಯ ಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಹೆಚ್ಎಸ್ ವೆಂಕಟೇಶಮೂರ್ತಿ. ನಂತರ ಸಾಹಿತ್ಯ ಕ್ಷೇತ್ರದ ಹಿರಿಯ ವಿದ್ವಾಂಸರಾದ ಪೂತಿನ ಅವರ ಕಾವ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. 6:30 ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಾವಯವ ಬೇಸಾಯದ ಪ್ರಾಮುಖ್ಯತೆ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂಪಿ ಮಾಲಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿಯಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆ, ಈ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿಆರ್ ಅವರೊಂದಿಗೆ ಸಂವಾದ. ಸಂವಾದಕರು ಮಾಯಾರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರ ಸಂತೂರ್ ವಾದನ ಕೇಳುವಿರಿ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆತ್ಮೀಯ ಕೇಳುಗರೆ, ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Intelligence Technologies at the second PAC Silica Summit in Washington. India joined the initiative in February this year on the sidelines of the AI Impact Summit held in New Delhi. Commerce and Industry Minister Piyush Goyal has received the Special Award for Exceptional Leadership in Elevating UK-India Relations at the annual UK-India Awards 2026 in London. Sharing the information on social media, Mr. Goyal said the recognition belongs to the many bridge builders across governments, businesses, academia, culture and the vibrant diaspora who continue to strengthen India-UK ties. Indian shooters have ended their campaign at the ISSF Junior World Championship in Germany as table toppers with 24 medals, including 7 gold. They performed brilliantly in the pistol and rifle events, bagging 7 gold, 8 silver and 9 bronze, leaving behind the individual neutral athletes who claimed 14 medals and Italy at third position with 10 medals. In badminton, India's Ronak Chauhan created the biggest upset of the US Open tournament in Fullerton today when he packed off world number 6 and men's singles top seed Zhou Tianchen of Chinese Taipei in straight games 21-17, 26-24 to reach quarters. In another men's singles, Kidambi Srikanth registered a 21-14, 21-13 win over Li Zijia of Malaysia to enter quarterfinals. Also advancing to the last 8 stage were Tanvi Sharma, Rakshita Shree and Devika Sehag in women's singles. And that is the end of this news bulletin.
1: ಸಮಯ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ದಾನ ಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಪ್ರಸ್ತುತಿ ಬಿಕೆ ಮೀನಾಕ್ಷಿ
3: ಶ್ರೀಮತಿ ಸುಬ್ಬಲಕ್ಷ್ಮಿಯವರ ಜೀವನವೇ ಒಂದು ರೋಚಕ ಕಥೆಯಾಗಿದೆ. ತಾನು ಅನುಭವಿಸಿದ ಕಷ್ಟ ನಷ್ಟಗಳಿಂದ ಸಾವಿರಾರು ಹೆಣ್ಣು ಮಕ್ಕಳ ಜೀವನಕ್ಕೆ ಸುಬ್ಬಲಕ್ಷ್ಮಿಯವರು ಹೇಗೆ ಬೆಳಕಾದರೆಂದು ಹೇಳಬೇಕು. ಬ್ರಿಟಿಷ್ ಸರ್ಕಾರವು ಇವರ ಸಾರ್ವಜನಿಕ ಸೇವೆಗಾಗಿ ಕೈಸರ್ ಇ ಹಿಂದ್ ಎಂಬ ಬಿರುದನ್ನು ಕೊಡಮಾಡಿ ಚಿನ್ನದ ಪದಕವನ್ನಿತ್ತು ಗೌರವಿಸಿತು. ಭಾರತ ಸರ್ಕಾರವು ಪದ್ಮಶ್ರೀ ಗೌರವವನ್ನು ನೀಡಿ ಇವರ ಸೇವೆಯ ಮೌಲ್ಯವನ್ನು ಸನ್ಮಾನಿಸಿತು. ಸುಬ್ಬಲಕ್ಷ್ಮಿಯವರಿಗೆ ಪ್ರೌಢಾವಸ್ಥೆಗೆ ಮೊದಲೇ ವಿವಾಹ ನೆರವೇರಿತಲ್ಲದೆ ವರನು ಅಕಾಲಿಕ ಮರಣಕ್ಕೀಡಾಗಿ ಬಾಲಕಿ ಸುಬ್ಬಲಕ್ಷ್ಮಿ 11 ಹರೆಯಕ್ಕೆ ವೈಧವ್ಯ ಪಟ್ಟವನ್ನೇರಿದರು. ವಿಧವೆಯೆಂದರೆ ಅಶುಭವೆಂದೇ ಭಾವಿಸಿದ್ದ ಆ ಕಾಲದಲ್ಲಿ ಸುಬ್ಬಲಕ್ಷ್ಮಿ ಎಲ್ಲ ಶುಭಗಳಿಂದಲೂ ದೂರ ಉಳಿಯುವಂತಾಯಿತು. ಕಾಲೇಜು ಪ್ರಾಧ್ಯಾಪಕರಾಗಿದ್ದ ತಂದೆ ಮತ್ತು ತಾಯಿಯ ಬೆಂಬಲದಿಂದಲ್ಲದೆ ತಮ್ಮ ಮನೆಯಲ್ಲೇ ಇದ್ದ ವಿಧವೆ ಚಿಕ್ಕಮ್ಮನ ಪ್ರೋತ್ಸಾಹದಿಂದ ಸಮಾಜದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಸುಬ್ಬಲಕ್ಷ್ಮಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಪ್ರೆಸಿಡೆನ್ಸಿ ಕಾನ್ವೆಂಟಿನಲ್ಲಿ ತಮ್ಮ ಶೈಕ್ಷಣಿಕ ಸಾಧನೆಗಾಗಿ ಚಿನ್ನದ ಪದಕಗಳನ್ನು ಗೆದ್ದುಕೊಂಡು ಕಾಲೇಜಿಗೆ ಸೇರಿದರು. ಗಣಿತ ಮತ್ತು ಸಸ್ಯಶಾಸ್ತ್ರದಲ್ಲಿ 1912 ಪದವಿ ಗಳಿಸಿಕೊಂಡರು. ಮದ್ರಾಸಿನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಮೊದಲ ಹಿಂದೂ ವಿಧವೆ ಸುಬ್ಬಲಕ್ಷ್ಮಿಯವರು. ಈ ಪದವಿ ಗಳಿಸಲು ಜನರಿಂದ, ಶಾಲಾ ಕಾಲೇಜಿನ ಸಹಪಾಠಿಗಳಿಂದ ಸಾಕಷ್ಟು ಅವಮಾನ ತೊಂದರೆಗಳನ್ನು ಅನುಭವಿಸಿಯೂ ಎದೆಗುಂದದ ಸುಬ್ಬಲಕ್ಷ್ಮಿಯವರು ಮುಂದೆ ವಿಧವೆಯರಿಗಾಗಿಯೇ ಅನೇಕಾನೇಕ ಕಾರ್ಯಗಳನ್ನು ಕೈಗೊಂಡರು. ವಿಧವೆಯರ ಸರ್ವ ಕಷ್ಟಗಳನ್ನೂ ಅರಿತಿದ್ದ ಇವರು ಅವರಿಗಾಗಿಯೇ ಆಶ್ರಮ ತೆರೆದರು. ಯುವ ವಿಧವೆಯರಿಗೆ ಶಿಕ್ಷಣ ನೀಡಬೇಕೆಂಬ ಅವರ ಪೋಷಕರ ಒತ್ತಾಯದ ಮೇರೆಗೆ ಮನೆಯಲ್ಲೇ ಅನೌಪಚಾರಿಕವಾಗಿ ಶಾಲೆಯನ್ನು ತೆರೆದರು. ಬಾಲ್ಯ ವಿವಾಹದಿಂದ ಶಿಕ್ಷಣವನ್ನು ನಿಲ್ಲಿಸಿದ್ದ ಹೆಣ್ಣು ಮಕ್ಕಳಿಗೆ ಸುಬ್ಬಲಕ್ಷ್ಮಿ ದಾರಿದೀಪವಾದರು. ವಿಧವೆಯರಿಗಾಗಿಯೇ ಶಿಕ್ಷಕ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಸರ್ಕಾರದೊಂದಿಗೆ ಮಾತುಕತೆಯಾಗಿ ಅಂತೆಯೇ ಪ್ರಾರಂಭವೂ ಆಯಿತು. ಇಷ್ಟೇ ಅಲ್ಲದೆ 1919 ಅವಿವಾಹಿತ ನಿರ್ಗತಿಕ ಯುವತಿಯರಿಗಾಗಿ ಸೋರಲ್ ವಿದ್ಯಾಲಯವನ್ನು ತೆರೆದರು. 1921 ರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಮಹಿಳೆಯರಿಗೆ ಶಿಕ್ಷಣ ತರಬೇತಿ ಸಂಸ್ಥೆ ಸ್ಥಾಪಿಸುವ ಅಗತ್ಯ ಮತ್ತು ಪಠ್ಯಕ್ರಮದಲ್ಲಿ ವೃತ್ತಿಪರ ಚಟುವಟಿಕೆಗಳು ಬೇಕೆಂಬ ಆಗ್ರಹವಿತ್ತರು. ಸ್ವಾತಂತ್ರ್ಯ ನಂತರ ಸುಬ್ಬಲಕ್ಷ್ಮಿ ಶಾಸಕಾಂಗ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಎಲ್ಲ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಸಿ ಮಮತೆಯನ್ನು ಧಾರೆ ಎರೆದು

0: ಮಮತಾಮಯಿ ಎನಿಸಿದರು. ಇದಲ್ಲದೆ 2,200 ಹೆಚ್ಚು ವಿಧವೆಯರು ಶಿಕ್ಷಕ ತರಬೇತಿ ಪಡೆಯಲು ಕ್ರಿಸ್ಟಿನಾ ಲಿಂಚ್ ಎಂಬ ಆಂಗ್ಲ ಮಹಿಳೆಯೊಡಗೂಡಿ ತರಬೇತಿ ಸಂಸ್ಥೆ ಸ್ಥಾಪಿಸಿದರು. 1912 ಶಾರದಾ ಲೇಡೀಸ್ ಯೂನಿಯನ್ ಸ್ಥಾಪಿಸಿ ಮಹಿಳೆಯರ ಸಾಮಾಜಿಕ ಸಮಸ್ಯೆ ಮತ್ತು ಅವುಗಳ ಬಗ್ಗೆ ಪ್ರಜ್ಞಾವಂತರಾಗಲು ಪ್ರೋತ್ಸಾಹಿಸಿದರು. ಬಾಲವಿಧವೆಯರಿಗೆ ಪುನರ್ವಸತಿ ಮತ್ತು ಶಿಕ್ಷಣ ನೀಡಲು ಶಾರದಾ ಇಲ್ಲಂ ಸ್ಥಾಪಿಸಿದರು. ಶಾರದಾ ಲೇಡೀಸ್ ಯೂನಿಯನ್ ಆಶ್ರಯದಲ್ಲಿ ಶಾರದಾ ವಿದ್ಯಾಲಯ ಸ್ಥಾಪಿಸಿದ್ದಲ್ಲದೆ 1922 ಲೇಡಿ ವಿಲ್ಲಿಂಗ್ಡನ್ ತರಬೇತಿ ಕಾಲೇಜಿನ ಜೊತೆಗೆ ಅಭ್ಯಾಸ ಶಾಲೆ ಪ್ರಾರಂಭಿಸಿ ಅದರ ಮೊದಲ ಪ್ರಾಂಶುಪಾಲರು ಇವರೇ ಆದರು. 1942 ಮೈಲಾಪುರದಲ್ಲಿ ಮಹಿಳೆಯರ ವಯಸ್ಕ ಶಿಕ್ಷಣಕ್ಕಾಗಿ ಶ್ರೀವಿದ್ಯಾ ಕಲಾಲಯವನ್ನು, ಮೈಲಾಪುರ ಲೇಡೀಸ್ ಸ್ಕೂಲ್ ಮತ್ತು ಸೊಸೈಟಿಯನ್ನು ಪ್ರಾರಂಭಿಸಿದರು. ತಂಬರಂ ಬಳಿಯ ಮಡಂಬಕ್ಕಂ ಗ್ರಾಮದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಸಮಾಜ ಕಲ್ಯಾಣ ಕೇಂದ್ರ ಸ್ಥಾಪನೆ ಮಾಡಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿಯೇ ತಮ್ಮ ಜೀವ ಸವೆಸಿದ ಸುಬ್ಬಲಕ್ಷ್ಮಿಯವರು 1969 ತಮ್ಮ 84 ಸಾರ್ಥಕ ಇಳಿವಯಸ್ಸಿನಲ್ಲಿ ಅಂತ್ಯಗೊಳಿಸಿದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:15. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
3: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: June 8 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈಗ ಒಂದು ಪ್ರಕಟಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ದ್ವಿತೀಯ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ UG ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗ್ತಾ ಇದೆ. ಈ ಕೋರ್ಸನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಈ ಸಂಸ್ಥೆಯಲ್ಲಿ 1 ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ವೇತನದೊಂದಿಗೆ NAB ಅಥವಾ ಇತರೆ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದು. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026. ಅರ್ಜಿಯನ್ನು www.bcu.karnataka.gov.in, ಮತ್ತೊಮ್ಮೆ www.bcu.karnataka.gov.in.

kannada.gov.in ಇಲ್ಲಿ ಲಾಗಿನ್ ಆಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9538653180 6363891284 ಮತ್ತೊಂದು 9611924211 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026. ಅರ್ಜಿಯನ್ನು www.bcu.karnataka.gov.in ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು. ಪ್ರಕಟಣೆ ಕೇಳಿದಿರಿ.

0: पञ्चविंशति दिनाङ्कयोः दक्षिण कोरिया देशस्य आधिकारिक यात्रां विहितवान्। स्वयात्रावधौ डॉक्टर जयशंकरः द्विपक्षीय सम्बन्धान् सुदृढीकर्तुं दक्षिण कोरियायाः विदेश मन्त्रिणा चो ह्यून इत्यनेन सह विस्तृताम् उच्चस्तरीय चर्चां विहितवान्। उभाभ्यां नेतृभ्याम् अनेक प्रमुखाणां क्षेत्राणां सहयोगस्य समीक्षा कृता, यत्र व्यापार निवेशौ वित्तीय सहयोगः रक्षा सुरक्षा प्रविधयः नवाचाराः संस्कृतिः शिक्षा तथा च परस्पर जनसम्पर्कः सम्मिलिताः सन्ति। ताभ्यां क्षेत्रीय वैश्विक परिदृश्यानां विषये अपि विचाराणां विनिमयीकरणं कृतम् तथा च बहुपक्षीय मञ्चेषु सहकार्यं वर्धयितुम् उपायानां विषये मन्त्रणा कृता। विदेश मन्त्रालयानुसारं द्वाभ्यां मन्त्रिभ्यां भारत दक्षिण कोरिया सम्बन्धेषु नूतन गतिशीलतायाः स्वागतं कृतम्। सहैव भारत दक्षिण कोरिया विशेष रणनीतिक सन्धिम् इतोपि अग्रे नेतुम् अविरतं सम्पर्के स्थातुं सहमतिः प्रकटीकृता। भारतस्य रौनक चौहानेन अद्य फुटलन नगरे यूएस ओपन बैडमिंटन प्रतियोगितायां चीनी ताइपे इत्यस्य पुरुष एकलस्य क्रीडकं चाउ तिएन चेन इत्येतम् एकविंशति सप्तदश षड्विंशति चतुर्विंशति अंकैः पराभूय प्रागुपान्त्य चक्रीय द्वन्द्वे पदार्पणं कृतम् इति वार्ताः।
1: आकाशवाणी ಸಮಯ 6:31 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಅವಲೋಕನ ವಿಷಯ: ಹಡಗು ಮರುಬಳಕೆಯಲ್ಲಿ ವಿಶ್ವದ ಅಗ್ರ ರಾಷ್ಟ್ರವಾಗಿ ಹೊರಹೊಮ್ಮಿದ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತ 2025 ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಿ ಹೊರಹೊಮ್ಮಿದ್ದು ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 ಶೇಕಡ 30.1 2025 ಶೇಕಡ 35.4 ಏರಿದೆ. ಭಾರತದಲ್ಲಿ ಹಡಗು ಮರುಬಳಕೆ 2025 ಗಮನಾರ್ಹವಾಗಿ ಒಟ್ಟಾರೆ 2.99 ಟನ್ಗಳಿಗೆ ಏರಿಕೆಯಾಗಿದೆ. ಇದು 2024 1.86 ಟನ್ಗಳಿಗೆ ಹೋಲಿಸಿದರೆ ಸುಮಾರು ಶೇಕಡ 60 ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ಸೂಚಿತ ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಲಾಗಿದೆ. ಈ ಸಾಧನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡ ಕಡಲ ನೀತಿ ಸುಧಾರಣೆಗಳು ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವ ಉಪಕ್ರಮಗಳ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತದ ಹೊರಹೊಮ್ಮುವಿಕೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದು ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಭಾರತದ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯ ಹೆಚ್ಚಿನ ಪಾಲನ್ನು ವಶಪಡಿಸಿಕೊಳ್ಳಲು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಭಾರತ 2019 ಅಂಗೀಕರಿಸಿದ ಹಾಂಗ್ಕಾಂಗ್ ಅಂತಾರಾಷ್ಟೀಯ ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಸಮಾವೇಶದೊಂದಿಗೆ ಹೊಂದಿಕೆಯಾಗುವ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ ಹಡಗುಗಳ ಮರುಬಳಕೆ ಕಾಯ್ದೆ 2019 ಜಾರಿಗೆ ತಂದಿತು. ಹಡಗು ಮರುಬಳಕೆ ಯಾರ್ಡ್ಗಳ ಆಧುನೀಕರಣವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರ 53.5 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಿದೆ. ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಕ್ರೆಡಿಟ್ ನೋಟ್ ಯೋಜನೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ಹಡಗು ಮಾಲೀಕರು ಮರುಬಳಕೆಯ ಹಡಗಿನ ಸ್ಕ್ರ್ಯಾಪ್ ಮೌಲ್ಯದ ಶೇಕಡ 40 ಸಮಾನವಾದ ಕ್ರೆಡಿಟ್ ನೋಟ್ ಅನ್ನು ಪಡೆಯುತ್ತಾರೆ. ಭಾರತೀಯ ಹಡಗುಕಟ್ಟೆಯಲ್ಲಿ ನಿರ್ಮಿಸಲಾದ ಹೊಸ ಹಡಗಿನ ಮೌಲ್ಯದ ಶೇಕಡ 5 ಪಾವತಿಗೆ ಕ್ರೆಡಿಟ್ ನೋಟ್ ಅನ್ನು ಬಳಸಬಹುದು. ಇದು ಹಡಗು ಮರುಬಳಕೆ ಮತ್ತು ದೇಶೀಯ ಹಡಗು ನಿರ್ಮಾಣ ಎರಡನ್ನೂ ಉತ್ತೇಜಿಸುತ್ತದೆ. ಸವಾಲುಗಳನ್ನು ಗುರುತಿಸಲು ಮತ್ತು ಉದ್ದೇಶಿತ ಪರಿಹಾರಗಳನ್ನು ಕಾರ್ಯಗತಗೊಳಿಸಲು ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನಿಯಮಿತವಾಗಿ ಗುಜರಾತ್ ಮ್ಯಾರಿಟೈಮ್ ಬೋರ್ಡ್, ಶಿಪ್ ಮರುಬಳಕೆ ಕೈಗಾರಿಕೆಗಳ ಸಂಘ, ಜಾಗತಿಕ ಶಿಪ್ಪಿಂಗ್ ಕಂಪನಿಗಳು, ಖರೀದಿದಾರರು, ವರ್ಗೀಕರಣ ಸಂಘಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದೆ. ಭಾರತ ಸರ್ಕಾರ ಐರೋಪ್ಯ ಒಕ್ಕೂಟದ ಅನುಮೋದಿತ ಮರುಬಳಕೆ ಸೌಲಭ್ಯಗಳ ಪಟ್ಟಿಯಲ್ಲಿ ಭಾರತೀಯ ಹಡಗು ಮರುಬಳಕೆ ಯಾರ್ಡ್ಗಳನ್ನು ಸೇರಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದೆ. ಅನುಮೋದನೆಗಳನ್ನು ಸುಗಮಗೊಳಿಸಲು ಸಂಬಂಧಿತ ಅಧಿಕಾರಿಗಳೊಂದಿಗೆ ನಿರಂತರ ತೊಡಗಿಸಿಕೊಳ್ಳುವಿಕೆ ನಡೆಯುತ್ತಿದೆ. ಅಲಾಂಗ್ಶಿಪ್ ಮರುಬಳಕೆ ಯಾರ್ಡ್ನ ಯೋಜಿತ ವಿಸ್ತರಣೆಯ ಮೂಲಕ ಭಾರತ ತನ್ನ ಹಡಗು ಮರುಬಳಕೆ ಸಾಮರ್ಥ್ಯವನ್ನು ಸುಮಾರು 9 ದಶಲಕ್ಷ ಲೈಟ್ ಡಿಸ್ಪ್ಲೇಸ್ಮೆಂಟ್ ಟನ್ಗಳಿಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭವಿಷ್ಯದ ಬೇಡಿಕೆಯನ್ನು ಬೆಂಬಲಿಸಲು, ಮೂಲಸೌಕರ್ಯವನ್ನು ಸುಧಾರಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಗುಜರಾತ್ ಸರ್ಕಾರ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಬಾಲ್ಟಿಕ್ ಮತ್ತು ಅಂತಾರಾಷ್ಟೀಯ ಕಡಲ ಮಂಡಳಿಯ ಪ್ರಕಾರ ಮುಂದಿನ ದಶಕದಲ್ಲಿ ಜಾಗತಿಕವಾಗಿ 16,000ಕ್ಕೂ ಹೆಚ್ಚು ಹಡಗುಗಳನ್ನು ಮರುಬಳಕೆ ಮಾಡುವ ನಿರೀಕ್ಷೆ ಇದೆ. ಪ್ರಸ್ತುತ ಶೇಕಡಾ 35.4% ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತ ವಾರ್ಷಿಕವಾಗಿ ಸುಮಾರು 500-600 ಹಡಗುಗಳನ್ನು ಮರುಬಳಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಹಡಗು ಮರುಬಳಕೆ ಸಾಮರ್ಥ್ಯವನ್ನು ವಿಸ್ತರಿಸುತ್ತಲೇ ಇದೆ. ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಏರಿಕೆಯಾಗಿರುವುದು ಸುಸ್ಥಿರತೆ, ಸುಧಾರಣೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೈಗಾರಿಕಾ ಸಹಯೋಗದ ಮೇಲೆ ಕೇಂದ್ರೀಕರಿಸಿದ ಸಂಘಟಿತ ಕಾರ್ಯತಂತ್ರದ ಪರಿಣಾಮವಾಗಿದೆ. ಬಲವಾದ ಭವಿಷ್ಯ ಅನುಸರಣೆ ಮತ್ತು ನಿರಂತರ ಸರ್ಕಾರಿ ಬೆಂಬಲದೊಂದಿಗೆ ಭಾರತ ಆರ್ಥಿಕತೆ ಮತ್ತು ಸುಸ್ಥಿರ ಕಡಲ ಅಭಿವೃದ್ಧಿಯ ಉದ್ದೇಶಗಳನ್ನು ಮುನ್ನಡೆಸುವಾಗ ಹಡಗು ಮರುಬಳಕೆಯಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸಲು ಉತ್ತಮ ಸ್ಥಾನದಲ್ಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
6: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಪ್ರೀತಿಯ ಕೇಳುಗರೆ, ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಆಲಿಸೋಣ. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ದ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8-10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೃಷಿರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ ಕೇಳುವಿರಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುವವರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳಾ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು ಇಲ್ಲ. ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ತಮ್ಮ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲೇ ಮಾರಾಟ ಮಾಡಿ ಸರಿಯಾದ ತೂಕ, ಸ್ಪರ್ಧಾತ್ಮಕ ಬೆಲೆ ಹಾಗೂ ತಕ್ಷಣ ಹಣ ಪಾವತಿಗಾಗಿ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿ. ರೈತರು ಪ್ರತಿದಿನ ಎಸ್ಎಂಎಸ್ ಮೂಲಕ ತಾವು ಇಚ್ಛಿಸಿದ ಎಪಿಎಂಸಿ ಹಾಗೂ ಉತ್ಪನ್ನದ ಧಾರಣೆಯ ಮಾಹಿತಿ ಪಡೆಯಲು ಉಚಿತ ದೂರವಾಣಿ ಸಂಖ್ಯೆ 1800 4551552 ಅನ್ನ ಕಚೇರಿ ಸಮಯದಲ್ಲಿ ಸಂಪರ್ಕಿಸಿರಿ. ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ದಿನನಿತ್ಯ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ ಮಾಹಿತಿಗಾಗಿ www.krishimaratavahini.karnataka.gov.in ಜಾಲತಾಣ ನೋಡಿರಿ. ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
6: ಸೋಮಯ್ಯ ಅವರೇ ನಮಸ್ಕಾರ.
7: ನಮಸ್ಕಾರ ಸರ್.
6: ತಾವು ಇವತ್ತಿನ ದಿವಸ ಬೆಂಬಲ ಬೆಲೆ ಯೋಜನೆ, ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವೇನು ಹೇಳ್ತೀವಲ್ಲ ಆ ಯೋಜನೆ, ಮತ್ತೆ ಮಾರುಕಟ್ಟೆ ಮಧ್ಯಂತರ ಯೋಜನೆ ಎಂಐಎಸ್ ಅಲ್ವಾ, ಈ ಎರಡೂ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ನಿಮ್ಮ ಬಗ್ಗೆ ಒಂಚೂರು ಹೇಳಿ ಸೋಮಯ್ಯನವರೇ, ಎಲ್ಲಿಯವರು ತಾವು ಮೂಲತಃ?
7: ಮೂಲತಃ ಕೊಡಗು ಜಿಲ್ಲೆಯವರು.
6: ಅಲ್ಲೆಲ್ಲಿ? ಕೊಡಗು ಜಿಲ್ಲೆಯಲ್ಲಿ.
7: ಕೊಡಗು ಜಿಲ್ಲೆಯಲ್ಲಿ ಪೊನ್ನಂಪೇಟೆ ಕಡೆಯವರು.
6: ಓಕೆ.
7: ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಓದಿರೋದು.
6: ಕಾಫಿ ಬೆಳೆಗಾರರ?
7: ಹೌದು, ಕಾಫಿ ಸ್ವಲ್ಪ ಬೆಳಿತೀವಿ. ಮತ್ತೆ ಪಿ ಯು ಅದೆಲ್ಲ ಮಾಡಿರೋದು ಮಂಗಳೂರಲ್ಲಿ. ಮತ್ತೆ ಬಿ ಎಸ್ ಸಿ ಮತ್ತೆ ಎಂ ಎಸ್ ಸಿ ಜಿ ಕೆ ವಿ ಕೆ ಬೆಂಗಳೂರಲ್ಲಿ ಮಾಡಿದ್ದೀವಿ, ಅಗ್ರಿಕಲ್ಚರ್ ಕಾಲೇಜ್.
6: ಬಿ ಎಸ್ ಸಿ ಎ ಜಿ ಮಾಡಿರೋದು ನೀವು?
7: ಹೌದು, ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಲ್ಲಿ ಮಾಡಿದ್ದೀನಿ.
6: ಓಕೆ.
7: ಎಂ ಎಸ್ ಸಿ ಕೂಡ ಅದೇ ಇದರಲ್ಲಿ ಮಾಡಿದ್ದೀನಿ. ಸ್ಪೆಷಲ್
6: ಕೃಷಿ ಮಾರಾಟದಲ್ಲೇನೆ ಪ್ರಾವೀಣ್ಯತೆಯನ್ನು ಹೊಂದಿದ್ದೀರಿ.
7: ಹೌದು,
6: ಸ್ವಲ್ಪ ಮಟ್ಟಿಗೆ ಹೇಳ್ಬೋದಿದ್ದೀರಿ.
7: ಹೌದು
6: ಅಲ್ವಾ? ಓಕೆ, ಹೇಳಿ ಸರ್, ಏನಿದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ ಯೋಜನೆ ಅಂದರೆ?
7: ಬೆಂಬಲ ಬೆಲೆ ಯೋಜನೆ ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ಇದು ಯಾಕೆ ಮಾಡ್ತಿದ್ದಾರೆ ಅಂದರೆ, ರೈತರಿಗೆ ಬೆಳೆಯೋ ಬೆಳೆಗೆ ಸ್ಪರ್ಧಾತ್ಮಕ ಬೆಲೆ ಸಿಗಬೇಕು, ಪ್ಲಸ್ ರೈತರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕು. ಅಂದರೆ ನಾವು ಈ ಪ್ರೈಸ್ ಬೆಲೆ ನಿಮಗೆ ಮೊದಲೇ ನಿಗದಿಪಡಿಸಿದಾಗ ರೈತರು ಆ ಬೆಳೆನ ಬೆಳೆಯೋಕ್ಕೂ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೆ ಬಿತ್ತನೆ ಸಮಯ ಪ್ರಾರಂಭವಾಗುವ ಮೊದಲೇ ಅವರು ಏನು ಮಾಡ್ತಾರೆ ಅಂದರೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಬೆಂಬಲ ಬೆಲೆ ಘೋಷಣೆಯಾದ ನಂತರ ರೈತರು ಯಾವ ಬೆಳೆ ಬೆಳಿಬೇಕಂತ ಹೇಳ್ಬಿಟ್ಟು ಅವರು ಪ್ಲ್ಯಾನ್ ಮಾಡ್ಕೋಬೋದು. ತದನಂತರ ಅವ್ರಿಗೆ ಮಾರ್ಕೆಟಲ್ಲಿ ಯಾವ ರೇಟ್ ಸಿಗುತ್ತೆ ಅನ್ನೋದು ಅವರು ಖಾತ್ರಿಪಡಿಸ್ಕೋಬೋದು. ಇದರಿಂದ ರೈತರಿಗೂ ಒಂದು ಸ್ಪರ್ಧಾತ್ಮಕವಾದ ಬೆಲೆ ಸಿಗುತ್ತೆ. ಮತ್ತು ಇದು ಯಾವಾಗ ಪ್ರಾರಂಭವಾಯಿತು, ಇದ್ರದ್ದು ಹಿಸ್ಟ್ರಿ ಎಲ್ಲ ನೋಡಿದ್ರೆ, ಇತಿಹಾಸ ನೋಡಿದ್ರೆ, ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ನಮಗೆ ಫುಡ್ ಗ್ರೀನ್ಸ್ ಪ್ರೊಡಕ್ಷನಲ್ಲಿ ನಾವು ತುಂಬ ಹಿಂದೆ ಉಳಿದಿದ್ವಿ. ಅದನ್ನ ಇನ್ನೂ ಉತ್ತೇಜನೆ ಕೊಡೋಕ್ಕೆ ಹಸಿರು ಕ್ರಾಂತಿನ ತಂದರು ಗೌರ್ಮೆಂಟ್ ಅವರು. ಈ ಹಸಿರು ಕ್ರಾಂತಿ ತಂದ ಸಮಯದಲ್ಲೇ ಇನ್ನು ಬೆಲೆಗಳು ಕೂಡ ಅವರು ನಿಗದಿಪಡಿಸಬೇಕು ಮತ್ತು ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ 1965 ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರು, ಕೃಷಿ ಬೆಲೆ ಆಯೋಗ ಅಂತ. ಕೃಷಿ ಬೆಲೆ ಆಯೋಗ ಏನು ಮಾಡಿದ್ರು ಅಂದರೆ ಬೆಲೆ ನಿಗದೀಕರಣ ಮಾಡೋದು ಮತ್ತು ಬೆಂಬಲ ಬೆಲೆಗೆ ಅವರು ಪ್ಲಾನಿಂಗ್ ಏಜೆನ್ಸಿಯಾಗಿ ಸ್ಟಾರ್ಟ್ ಮಾಡಿದ್ರು. ಇದಾದಮೇಲೆ 1966-67 ಮೊದಲ ಬಾರಿಗೆ ಬೆಂಬಲ ಬೆಲೆ ಯೋಜನೆ ಅನುಷ್ಠಾನವಾಯಿತು. ಇದು ಮೊತ್ತ ಮೊದಲ ಬಾರಿಗೆ ಗೋಧಿ ಬೆಳೆಗೆ ಆಯಿತು. ಅದಾದಮೇಲೆ ಏನಾಯ್ತು ಅಂದರೆ 1985 ಈ ಕೃಷಿ ಬೆಲೆ ಯೋಜನೆಯನ್ನು CACP ಅಂತ ಮರುನಾಮಕರಣ ಮಾಡ್ತಾರೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸೇಮ್ ಇರುತ್ತೆ. ಅದ್ರ ಜೊತೆಗೆ ಅವರು ಎಲ್ಲ ಗೋಧಿ ಬಿಟ್ಟು ಬಾಕಿ ಬೆಳೆಗಳು ಈಗಲೂ ಕೂಡ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂತ ಸಂಸ್ಥೆ,
6: ಕೃಷಿ ವೆಚ್ಚ ಮತ್ತು ಬೆಲೆಗಳ
7: ಆಯೋಗ ಅವರು ಬೆಲೆಗಳನ್ನು ಶಿಫಾರಸು ಮಾಡ್ತಿದ್ದಾರೆ. ಈಗ ಇದು ಬೆಲೆಗಳ ಶಿಫಾರಸು ಹೇಗಾಗುತ್ತೆ ಅಂತಂದರೆ, ಇದೇ ಕಮಿಷನ್ ಅವ್ರದ್ದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಎಲ್ಲ ರಾಜ್ಯದಲ್ಲೂ ಅವ್ರದ್ದು ಕಮಿಟಿ ಇರುತ್ತೆ. ಈಗ ಕರ್ನಾಟಕದಲ್ಲಿ KAPC ಅಂತ ಇದೆ, ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್, ಕರ್ನಾಟಕ ಕೃಷಿ ಬೆಲೆ ಆಯೋಗ. ಇದಕ್ಕೆ ಚೇರ್ಮ್ಯಾನ್ ಕ್ಯಾಬಿನೆಟ್ ಲೆವೆಲ್ ಮಂತ್ರಿ ಆಗಿರ್ತಾರೆ. ಇವರು ಏನು ಮಾಡ್ತಾರಂದರೆ, ಕಮಿಟಿ ಥ್ರೂ ಪ್ರಮುಖವಾದ ಬೆಳೆಗಳಿಗೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಇದ್ರ ಬಗ್ಗೆ ಅವರು ಮಾಹಿತಿಯನ್ನು ರೈತರಿಂದ ಕಲೆಕ್ಟ್ ಮಾಡ್ತಾರೆ. ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೆಯುತ್ತೆ ಅಲ್ಲಿ ಸ್ಯಾಂಪಲ್ ಫಾರ್ಮರ್ನ ಅವರು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿದ ತಕ್ಷಣ ಅವರು ಬೆಳೆಗಳದ್ದು ಎಷ್ಟೆಷ್ಟು ಖರ್ಚು ವೆಚ್ಚ ಆಗುತ್ತೆ ಪ್ರತಿ ವರ್ಷ ಅವರು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾರೆ.
6: ರೈತರಿಂದ
7: ಮಾಡ್ತಾರೆ,
6: ಅಲ್ಲ
7: ವಿಶ್ವವಿದ್ಯಾನಿಲಯದವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಅಲ್ಲಿ ಅವ್ರದ್ದು ಒಂದು ಕಮಿಟಿ ಮಾಡಿರ್ತಾರೆ. ಅದ್ರ ಥ್ರೂ ಅವರು ರೈತರನ್ನ ಸಂಪರ್ಕ ಮಾಡ್ತಾರೆ, ಟ್ರೇಡರ್ಸ್ನ ಸಂಪರ್ಕ ಮಾಡ್ತಾರೆ, ಮತ್ತೆ ಮೇನ್ ಆಗಿ ಅವರು ಫೀಲ್ಡಲ್ಲಿ ಹೋಗಿ ಡಾಟಾ ಕಲೆಕ್ಷನ್ ಎಲ್ಲ ಮಾಡ್ತಾರೆ. ಏನೇನು ಬೆಲೆಗಳದ್ದು ಎಷ್ಟೆಷ್ಟು

0: ಖರ್ಚು ವೆಚ್ಚ ಆಯಿತು, ಯಾಕಂದರೆ ಈಗ ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಅದು ಎಷ್ಟೆಷ್ಟು ಆಯ್ತು ಅಂತ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ. ಇದನ್ನೆಲ್ಲ ಕ್ರೋಡೀಕರಿಸಿ ಮತ್ತೆ ಒಂದು ಸಭೆ ಮಾಡಿ ಫೈನಲ್ ಎಲ್ಲ ರೈತ ಮುಖಂಡರನ್ನು ಕರೆಸ್ತಾರೆ, ಎಲ್ಲ ಫಂಕ್ಷನರೀಸ್ ಯಾವ್ಯಾವ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕರೆಸಿ ಫೈನಲೈಸ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಬರೀ ಕರ್ನಾಟಕ ಅಲ್ಲ, ಇನ್ನಿತರ ಜಿಲ್ಲೆಗಳಿಂದನೂ ಅವರು ಮಾಹಿತಿ ಕೇಳಿ ಕಲೆ ಹಾಕ್ತಾರೆ. ಮತ್ತೆ ಫೈನಲ್ ಆಗಿ ಅವರು ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್, ಡೊಮೆಸ್ಟಿಕ್ ಮಾರ್ಕೆಟ್, ಮತ್ತು ಈಗ ಮೇಯ್ನಾಗಿ ನಾವು ಈಗ ಬೆಂಬಲ ಬೆಲೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಜನ ಯಾವ್ದನ್ನ ಸೇವನೆ ಮಾಡ್ತಾರೆ ಅಂಥ ಬೆಳೆಗಳಿಗೆ ನಾವು ಕೊಡ್ತೀವಿ. ಅದರಿಂದ ಅದು ಇನ್ಫ್ಲೇಷನ್ ಅಂದರೆ ಹಣದುಬ್ಬರನೂ ಜಾಸ್ತಿ ಆಗೋ ಸಂಭವ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಗೌರ್ಮೆಂಟ್ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಫಿಕ್ಸ್ ಮಾಡ್ತಾರೆ,
1: ಕನಿಷ್ಠ ಬೆಂಬಲ ಘೋಷಣೆ ಮಾಡ್ತಾರೆ ಅಲ್ವಾ. ಅದು ಹಂಗಾಮಿಗೆ ಮುನ್ನಾನೇ ಮಾಡಬೇಕು,
0: ಹಂಗಾಮಿಗೆ ಮೊದಲೇ ಮಾಡಬೇಕು.
1: ಅಂದರೆ ಈಗ ತಾವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು, ಯಾವುದೇ ಒಂದು ಕೃಷಿ ಉತ್ಪನ್ನವನ್ನು ರೈತ ಬೆಳೆಯುವಾಗ ಅವನು ಏನು ಖರ್ಚು ಮಾಡ್ತಾನೆ, ಈ ಖರ್ಚನ್ನು ಸಮಗ್ರವಾಗಿ ಪರಿಶೀಲನೆ ಮಾಡೋದಕ್ಕೆ ಒಂದು ತಂಡ ಇರುತ್ತೆ ಅಂತ.
0: ಹೌದು
1: ಅಲ್ವಾ,
0: ಸಮಗ್ರವಾಗಿ
1: ಪ್ರತಿ ರಾಜ್ಯದಲ್ಲೂ ಒಂದು ಕೃಷಿ ಬೆಲೆ ಆಯೋಗ ಅಂತ ಒಂದು ಆಯೋಗ
0: ಇರುತ್ತೆ.
1: ಅವರು ಎಲ್ಲ ತಜ್ಞರ ರೈತರ ಅನುಭವಿಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಜಮೀನಿಗೆ ಹೋಗಿ ನಿಂತು ಅಲ್ಲಿ ಏನು ಖರ್ಚಿದೆ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಒಂದು ಶಿಫಾರಸ್ ಮಾಡ್ತಾರೆ ಅಲ್ವೇ. ಈ ಥರ ಎಲ್ಲ ರಾಜ್ಯಗಳಿಂದ ಮಾಹಿತಿ ಪಡ್ಕೊಂಡು ಕೇಂದ್ರ ಸರ್ಕಾರ ಬೆಂಬಲ ಬೆಲೆನ ಘೋಷಣೆ ಮಾಡುತ್ತೆ.
0: ಹೌದು
1: ಅಲ್ವೇ. ಈಗ ರೈತನಿಗೆ ಏನಾದರೂ ಒಂಚೂರು ಅದರ ಬಗ್ಗೆ ನಾನೊಂಚೂರು ಏನಾದರೂ ಹೇಳಬೇಕಿತ್ತು, ನಾನೇನಾದ್ರು ಮಾಡಬೇಕಿತ್ತು ಅಂದರೆ ಆತ ಕೃಷಿ ಬೆಲೆ ಆಯೋಗವನ್ನು ಸಂಪರ್ಕ ಮಾಡ್ಬೋದೇ?
0: ಹೌದು, ಕೃಷಿ ಬೆಲೆ ಆಯೋಗವನ್ನು ಅವರು ಸಂಪರ್ಕ ಮಾಡ್ಬೋದು. ಮತ್ತು ಕೃಷಿ ಬೆಲೆ ಆಯೋಗ ರೈತ ಮುಖಂಡರು ಯಾವ್ಯಾವ ಪ್ರಮುಖ ಪ್ರದೇಶಗಳಿರುತ್ತೆ ಅಲ್ಲಿಂದೆಲ್ಲ ಅವರು ಕರೆಸ್ತಾರೆ, ಅವರದ್ದು ಕಡೆಯಿಂದನೂ ಮಾಹಿತಿ ತಗೊಳ್ತಾರೆ ಎಷ್ಟು ನಾವು ಈ ಪ್ರೈಸ್ ಫಿಕ್ಸೇಷನ್ ಮಾಡ್ಬೋದು ಅಂತ. ಇದ್ರದ್ದನ್ನ ಎಲ್ಲ ಅವರು ತಗೊಂಡು ಫೈನಲಿ ಅವರು ಶಿಫಾರಸು ಮಾಡೋ ಮುನ್ನ ಇದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ.
1: ಈಗ ಕನಿಷ್ಠ ಬೆಂಬಲ ಬೆಲೆ ವ್ಯಾಪ್ತಿಗೆ ಬರುವಂತಹ ಯಾವ್ಯಾವ ಬೆಳೆಗಳಿದ್ದಾವೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ.
0: ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಭಾರತ ಸರ್ಕಾರ 23 ಬೆಳೆಗಳಿಗೆ ಕೊಡ್ತಾ ಇದೆ. 23ರಲ್ಲಿ 22 ಮೇಜರ್ ಬೆಳೆಗಳು ಮತ್ತು ಇನ್ನೊಂದು ಕಬ್ಬಿಗೆ ಫೇರ್ ಅಂಡ್ ರಿಮ್ಯುನರೇಟಿವ್ ಪ್ರೈಸ್ ಅಂತ FRP ಅಂತ ಕೊಡ್ತೀವಿ. ಅದರಲ್ಲಿ 7 ಧಾನ್ಯಗಳು ಬರುತ್ತೆ, ಅದರಲ್ಲಿ ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಬಾರ್ಲಿ ಹಾಗೂ ರಾಗಿ.
1: ಇನ್ನೊಮ್ಮೆ ಹೇಳ್ತೀರಾ?
0: ಧಾನ್ಯಗಳಲ್ಲಿ 7 ಧಾನ್ಯಗಳು ಬರುತ್ತೆ, ಅದರಲ್ಲಿ ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಬಾರ್ಲಿ ಮತ್ತು ರಾಗಿ. ಮತ್ತೆ ಬೇಳೆಕಾಳು ಅಥವಾ ದ್ವಿದಳ ಧಾನ್ಯಗಳು ಇದರಲ್ಲಿ 5 ಬರುತ್ತೆ, ಕಡಲೆಕಾಳು, ತೊಗರಿ, ಹೆಸರುಕಾಳು, ಉದ್ದು ಮತ್ತು ಮಸೂರು.
1: ಇನ್ನೊಮ್ಮೆ,
0: ದ್ವಿದಳ ಧಾನ್ಯಗಳು ಅಥವಾ ಬೇಳೆಕಾಳುಗಳಲ್ಲಿ 5 ಬರುತ್ತೆ, ಕಡಲೆಕಾಳುಗಳು, ತೊಗರಿ, ಹೆಸರುಕಾಳು, ಉದ್ದು, ಮಸೂರು. ಮತ್ತೆ ಎಣ್ಣೆಕಾಳುಗಳು 7 ಬರುತ್ತೆ, ಅದು ಶೇಂಗಾ, ಸಾಸಿವೆ, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ, ಕುಸುಬೆ, ಹುಚ್ಚೆಳ್ಳು.
1: ಇನ್ನೊಮ್ಮೆ ಹೇಳಿ.
0: ಎಣ್ಣೆಕಾಳುಗಳಲ್ಲಿ 7 ಬರುತ್ತೆ, ಶೇಂಗಾ, ಸಾಸಿವೆ, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ, ಕುಸುಬೆ, ಹುಚ್ಚೆಳ್ಳು. ಮತ್ತೆ ವಾಣಿಜ್ಯ ಬೆಳೆಗಳಲ್ಲಿ 3 ಬರುತ್ತೆ, ಕೊಬ್ಬರಿ, ಹತ್ತಿ, ಕಚ್ಚಾ ಸೆಣಬು.
1: ಇನ್ನೊಮ್ಮೆ ಹೇಳ್ಬಿಡಿ.
0: ವಾಣಿಜ್ಯ ಬೆಳೆಗಳಲ್ಲಿ 3 ಬರುತ್ತೆ, ಕೊಬ್ಬರಿ, ಹತ್ತಿ, ಕಚ್ಚಾ ಸೆಣಬು. ಇದರಲ್ಲಿ ಮತ್ತೆ ಇನ್ನೂ 2 ಬರುತ್ತೆ, ತೋರಿಯಾ ಮತ್ತೆ ಸಿಪ್ಪೆ ಇಲ್ಲದ ತೆಂಗಿನಕಾಯಿ, ಡಿಎಸ್ಟ್ ಕೋಕೋನಟ್ ಅಂತ. ಇದಕ್ಕೆ ಕನಿಷ್ಠ ಬೆಂಬಲ ಯೋಜನೆ ಅದು ಖರೀದಿ ಮಾಡಬೇಕಂದ್ರೆ ಅವರು ಸಾಸಿವೆ ತಗೊಳ್ತಾರೆ ತೋರಿಯಾಗೆ, ಮತ್ತೆ ಕೊಬ್ಬರಿಗೆ ಏನು ನಿಗದಿಪಡಿಸಿರ್ತಾರೆ ಅದ್ರ ಮೇಲೆ ತೆಂಗಿನಕಾಯಿಗೆ ಕೊಡ್ತಾರೆ.
1: ಅಂದ್ರೆ ಕನಿಷ್ಠ 23 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಾರೆ.
0: ಟೋಟಲ್ 25 ಅಂತ ತಗೊಳ್ಬಹುದು. 25ರಲ್ಲಿ ಒಂದು ಫೇರ್ ಅಂಡ್ ರಿನ್ಯೂಮರೇಟಿವ್ ಪ್ರೈಸ್ ಆಗುತ್ತೆ FRP, ಅದು ಶುಗರ್ ಕೇನ್ಗೆ. ಅದು ಬಿಟ್ಟರೆ ಇದು ಆಲ್ಮೋಸ್ಟ್
1: ಮಸೂರ್ ದಾಲ್ ಅಂದರೆ ಬಹುಶಃ ಉತ್ತರ ಭಾರತದಲ್ಲಿ ಬೆಳೀತಾರೆ ಅಂತ ಅನ್ಸುತ್ತೆ.
0: ಮಸೂರ್ ಉತ್ತರ ಭಾರತದಲ್ಲಿ ಬೆಳೀತಾರೆ, ಸ್ವಲ್ಪ ಮಟ್ಟಿಗೆ ನಾರ್ತ್ ಕರ್ನಾಟಕ,
1: ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ ಅಲ್ವೇ. ಓಕೆ, ಈಗ ಕನಿಷ್ಠ ಬೆಂಬಲ ಬೆಲೆನ ವರ್ಷಕ್ಕೆ ಒಂದೇ ಬಾರಿನ ಸರ್ಕಾರ ಘೋಷಣೆ ಮಾಡೋದು?
0: ಸರ್ಕಾರ ಕನಿಷ್ಠ ಬೆಂಬಲ 2 ಬಾರಿ ಮಾಡ್ತಾರೆ, ಒಂದು ಮುಂಗಾರಲ್ಲಿ ಮಾಡ್ತಾರೆ, ಒಂದ್ಸಲ ಹಿಂಗಾರಲ್ಲಿ ಮಾಡ್ತಾರೆ.
1: ಅಂದ್ರೆ ಮುಂಗಾರಿಗಿಂತ ಮುಂಚೆ
0: ಒಂದ್ಸಲ, ಹಿಂಗಾರಿಗೆ ಒಂದ್ಸಲ. ಆದ್ರೆ ಕೆಲವು ಬೆಳೆಗಳು ಮುಂಗಾರು ಮತ್ತೆ ಹಿಂಗಾರು 2 ಕಡೆನೂ ಇರುತ್ತೆ, ಅದು ಮುಂಗಾರಲ್ಲಿ ಏನ್ ಕೊಟ್ಟಿರ್ತಾರೆ ಅದೇ ಪ್ರೈಸ್.
1: ಹಿಂಗಾರಿ ಬೆಳೆಗಳು ಕೂಡ ಒಂದಷ್ಟು ಇರೋದ್ರಿಂದ ಹಿಂಗಾರಿಗೆ ಮುಂಚೆನೆ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡ್ತಾರೆ ಅಲ್ವೇ.
0: ಹೌದು,
1: ಪ್ರತಿ ವರ್ಷ ಇದು ಘೋಷಣೆ ಆಗುವಂತದ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್.
0: ಹೌದು,
1: ಈಗ ಯಾತಕ್ಕೋಸ್ಕರ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಸರ್ಕಾರ ಘೋಷಣೆ ಮಾಡುತ್ತೆ?
0: ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾಕೆ ಘೋಷಣೆ ಮಾಡುತ್ತೆ ಅಂದರೆ 2 ಥರದ ಕಾರ್ಯಗಳು ನಡೆಯುತ್ತೆ ಇದರಲ್ಲಿ. ಒಂದು ಕೇಂದ್ರ ಸರ್ಕಾರದ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಲೂ ಮಾಡಿಬಿಟ್ಟಿದ್ದಾರೆ 2014 ಇಂಪ್ಲಿಮೆಂಟ್ ಆಗಿದೆ. ಇದೇನೆಂದರೆ ಅವರು ಗ್ಯಾರಂಟಿ ಕೊಟ್ಟಂಗೆ, ಯಾರು ಅತಿ ಬಡವರಿರ್ತಾರೆ ಅವರಿಗೆ PDS ಮುಖಾಂತರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಅವರು ಒಂದು ಆ್ಯಕ್ಟನ್ನೇ ಪಾಸ್ ಮಾಡಿದ್ದಾರೆ. ಈಗ ಅದಕ್ಕಾಗಿ ಬಫರ್ ಸ್ಟಾಕ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಅದಕ್ಕಾಗಿ ಮಾಡಬೇಕು. ಮತ್ತು ಎಲ್ಲಾದರೂ ನಮ್ಮದು ಫೆಮೈನ್ ಅಥವಾ ಈ ಥರ
1: ಭೂಕಂಪ
0: ಅದೆಲ್ಲ ಆದಾಗ ಅದಕ್ಕಾಗಿ ಬಫರ್ ಸ್ಟಾಕ್ ಮೇಂಟೈನ್ ಮಾಡಬೇಕಾಗುತ್ತೆ, ಅದು ಒಂದು ಮೇನ್ ರೀಸನ್. ಅದು ಬಿಟ್ಟರೆ ಇನ್ನು ಮೇಜರ್ ರೀಸನ್ ಅಂದರೆ ರೈತರಿಗೆ ಉತ್ತಮ ಬೆಲೆ ಕೊಡಬೇಕು. ಮತ್ತು ಎಲ್ಲಾದರೂ ಬೆಲೆ ಕುಸಿತ ಉಂಟಾದರೆ, ಓವರ್ ಪ್ರೊಡಕ್ಷನ್ ಆಗಿ ಎಲ್ಲಾದರೂ ಬೆಲೆ ಕುಸಿತ ಉಂಟಾದರೆ ಅವರಿಗೆ ಒಂದು ಪ್ರೊಡಕ್ಷನ್ ಕೊಡಬೇಕು ಅನ್ನೋದು ಒಂದು ಮೇನ್ ರೀಸನ್ ಆಗಿರುತ್ತೆ. ಮತ್ತು ಎಣ್ಣೆಕಾಳುಗಳಿಗೆ ಬಂದಾಗ ತುಂಬ ಆಮದು ಮಾಡ್ಕೊಳ್ತೀವಿ, ಆ ಆಮದನ್ನು ಕಡಿಮೆ ಮಾಡೋಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಗೌರ್ಮೆಂಟ್. ಆಗ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ, ಆಗ ರೇಟ್ ಜಾಸ್ತಿ ಆದರೆ ಜನರು ಅದನ್ನ ಬೆಳೀತಾರೆ ಅಂತ
1: ಹೇಳಿ ಬೆಳೆ ಬೆಳೆಯೋದಕ್ಕೆ
0: ಉತ್ತೇಜನ ಕೂಡ ಸಿಕ್ಕಂತೆ ಆಗುತ್ತೆ. ಈಗ ಇಷ್ಟು ಬೆಳೆಗಳಿಗೆ ನಿಮ್ಗೆ ಯಾವುದು ಬೆಲೆ ಸಿಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿದ್ರೆ ನಿಮಗೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ.
1: ಇದು ಒಂದು ರೀತಿ ಪ್ರೈಸ್ ಗ್ಯಾರಂಟಿ ಇದ್ದಂಗೆ,
0: ಪ್ರೈಸ್ ಗ್ಯಾರಂಟಿ.
1: ನೀವು ಬೆಳೆ ಬೆಳೆದ್ರೆ ನಿನಗೆ ಈ ಧಾರಣೆ ಸಿಗುತ್ತೆ
0: ಸಿಗುತ್ತೆ ಅಂತ.
1: ಒಂದು ವೇಳೆ ಮಾರುಕಟ್ಟೆನೆಲ್ಲ ಸಿಗ್ಲಿಲ್ಲ ಅಂದ್ರೆ ನಾನೇ
0: ಖರೀದಿ ಮಾಡ್ತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟಂಗೆ
1: ಮತ್ತೆ ದರ ನೋಡಿಕೊಂಡು ರೈತರು ಆ ಬೆಳೆನೇ ಬೆಳೀತಾರೆ
0: ಬೆಳೀತಾರೆ.
1: ಹಾಗಾಗಿ ನೀವು ಹೇಳ್ತಾ ಇರೋದು ದರ ಹೆಚ್ಚಿಗಿದ್ರೆ ಅಂಥ ಬೆಳೆನೇ ಬೆಳೆಯೋಕ್ಕೆ ರೈತರ ಪ್ರಯತ್ನ ಮಾಡ್ತಾನೆ ಅಲ್ವಾ?
0: ಹೌದು,
1: ಇದು ಬಹಳ ಹಿಂದಿಂದಲೂ ಇರುವಂತಹ ಯೋಜನೆ.
0: ಇದು ನಾವು ಮಿಲ್ಲೆಟ್ಸ್ ಉತ್ತೇಜನ ಕೊಡೋದಕ್ಕೆ,
1: ಸಿರಿಧಾನ್ಯಗಳಿಗೆ
0: ಉತ್ತೇಜನ ಕೊಡೋಕ್ಕೆ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ರಾಗಿ ಪ್ರೊಕ್ಯೂರ್ಮೆಂಟ್ ಮೊದಲಿಂದನೂ ಇತ್ತು, ಆದರೆ ಅದರದ್ದು ಪ್ರೈಸ್ ನಿಮಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಿತ್ತು ತುಂಬ ಕಡಿಮೆ ಆಗ್ತಿತ್ತು. ಆದರೆ ಒಂದು 2016-17 ತುಂಬ ಉತ್ತೇಜನ ಕೊಡಬೇಕು, ಮತ್ತು ಮಿಲ್ಲೆಟ್ ಕನ್ಸಂಪ್ಷನು ಜಾಸ್ತಿ ಆಗಬೇಕಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಟೈಮ್ ಪ್ರೊಕ್ಯೂರ್ಮೆಂಟಲ್ಲಿ ರಾಗಿ ಜೊತೆಗೆ ಇನ್ನು ಉಳಿದ ಸಿರಿಧಾನ್ಯಗಳ ಪರ್ಚೇಸ್ಗೂ ಕೊಟ್ಟಿದ್ದರು,
1: ಅನುಮತಿ
0: ಕೊಟ್ಟು ನೀಡಿದರು. ಪ್ಲಸ್ ಇದರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಒಂದು 2020 ಒಂದು 1,300-1,400 ರೂಪಾಯಿ ಇದ್ದ ರಾಗಿ ಈಗ ಮುಕ್ತ ಮಾರುಕಟ್ಟೆಯಲ್ಲಿ 3,600-3,800 ಕ್ವಿಂಟಲ್ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ. ಇದರಿಂದ ರೈತರಿಗೂ ಉತ್ತೇಜನ ಸಿಗುತ್ತೆ
1: ಖಂಡಿತವಾಗಿ.
0: ಈಗ ಪ್ಲಸ್ ಈಗ MSPದು ಲಾಸ್ಟ್ 2-3 ಪ್ರೈಸ್ ನೀವು ನೋಡಿದ್ರೆ ಪರ್ ಕ್ವಿಂಟಲ್ 300-400 ರೂಪೀಸ್ ಅವರೇಜ್ ಅಲ್ಲಿ ಜಾಸ್ತಿ ಆಗಿದೆ. ಇದರಿಂದ ಪರ್ ಕ್ವಿಂಟಲ್ಗೆ ಒಬ್ಬ ಸಣ್ಣ ರೈತನಿಗೂ 5,000 ರೂಪಾಯಿವರೆಗೂ ರಾಗಿಗೆ ಬೆಲೆ ಸಿಗುತ್ತೆ
1: ನೋಡಿ.
0: ಇದರಿಂದನೂ ಉತ್ತೇಜನೆ ಅವ್ರಿಗೆ ಸಿಕ್ತಂಗೆ ಆಗುತ್ತೆ.
1: ಸರಿ, ಈಗ ನೀವು ಬೆಳೆ ಬೆಳಿತೀರಿ, ಮಾರುಕಟ್ಟೆನಲ್ಲಿ ಬೆಲೆ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಈಗ ರೈತ ಉತ್ಪನ್ನನ ಯಾರು ಖರೀದಿ ಮಾಡ್ತಾರೆ?
0: ಈಗ
1: ಅದಕ್ಕೇನಾದ್ರು ಒಂದು ಏಜೆನ್ಸಿ ಇದೆಯಾ, ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಿದೆಯಾ ಸರ್ಕಾರ?
0: ಹೌದು, ಕೇಂದ್ರ ಸರ್ಕಾರದಿಂದ ಎರಡು ಥರ ಬರುತ್ತೆ. ಭಾರತ ಸರ್ಕಾರದ ನೋಡಲ್ ಏಜೆನ್ಸಿಗಳು ಬರುತ್ತೆ, ಮತ್ತು ರಾಜ್ಯ ಸರ್ಕಾರದಲ್ಲೂ ನೋಡಲ್ ಏಜೆನ್ಸಿಗಳು ಬರುತ್ತೆ. ಈಗ ಕೇಂದ್ರ ಸರ್ಕಾರದಲ್ಲಿ ಆಹಾರ ಧಾನ್ಯಗಳು, ಭತ್ತ, ರಾಗಿ, ಗೋಧಿ ಇದನ್ನೆಲ್ಲ ಖರೀದಿ ಮಾಡೋಕ್ಕೆ ಭಾರತೀಯ ಆಹಾರ ನಿಗಮ ಅಂತ ಇದೆ. ಇವ್ರದ್ದು ಮೇಯ್ನ್ ಕೆಲಸ ಏನಂದರೆ ಖರೀದಿ ಮಾಡಿ ಸಂಗ್ರಹಣೆ ಮಾಡಿ ಅದನ್ನ PDSನಲ್ಲಿ ವಿತರಣೆ ಮಾಡೋ ಕೆಲಸ ಆಗಿರುತ್ತೆ. ಇವರು ಮತ್ತೆ ಬಫರ್ ಸ್ಟಾಕ್ ಮೇಂಟೆನೆನ್ಸ್ ಕೂಡ ಇವ್ರು ಮಾಡ್ತಾರೆ, ಭಾರತೀಯ ಆಹಾರ ನಿಗಮ. ಇವರು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾರೆ ಭತ್ತ, ರಾಗಿ ಮತ್ತು ಗೋಧಿಗೆ. ಕರ್ನಾಟಕದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಇದು ಭತ್ತ, ರಾಗಿ, ಬಿಳಿಜೋಳ ಇದು ಖರೀದಿಯ ಮುಖ್ಯ ನೋಡಲ್ ಏಜೆನ್ಸಿ ಆಗಿರುತ್ತೆ. ಇದು ಎರಡು ಸಂಸ್ಥೆಗಳ ಕೋಆರ್ಡಿನೇಷನ್ ಅಲ್ಲಿ, ಮತ್ತು ಭಾರತ ಆಹಾರ ನಿಗಮ ಏನು ಮಾನದಂಡಗಳನ್ನು ಮಾಡಿರ್ತಾರೆ ಅದರ ಮೇಲೆ MSP ಖರೀದಿ ಪ್ರಕ್ರಿಯೆ ನಡೆಯುತ್ತೆ. ಮತ್ತು ಇದು ಬೇಳೆಕಾಳು ಮತ್ತು ಎಣ್ಣೆಕಾಳುಗಳಿಗೆ ಬಂದಾಗ ನಫೆಡ್ ಸಂಸ್ಥೆ ಅಂತ ಇದೆ, ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ, ಇವರು ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳು ಖರೀದಿಸುವ ಜವಾಬ್ದಾರಿ ಇವರತ್ತಿದ್ದಾರೆ. ಈಗ ಇದು ಎರಡಕ್ಕೆ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ಇದು ಭಾರತೀಯ ಆಹಾರ ನಿಗಮ ಏನು ಮಾಡುತ್ತೆ ಅಂದರೆ ಖರೀದಿ ಮಾಡಿ ರೈತರಿಂದ ಅದನ್ನ PDS ಮುಖಾಂತರ ವಿತರಣೆ ಮಾಡ್ತಾರೆ. ಏನು ಖರೀದಿ ಮಾಡ್ತಾರೆ ಅದು ವಿತರಣೆ ಕೂಡ ಅವರೇ ಮಾಡ್ತಾರೆ. ಆದರೆ ಇದರಲ್ಲಿ ಬೇಳೆಕಾಳು ಮತ್ತು ಎಣ್ಣೆಕಾಳಲ್ಲಿ ಎಲ್ಲಾದರೂ ಗೌರ್ಮೆಂಟ್ ಸ್ಕೀಮ್ ಇದ್ದರೆ ಮಾತ್ರ ಬೇಳೆಕಾಳುಗಳನ್ನ ಕೊಡ್ತಾರೆ, ಇಲ್ಲಾಂದರೆ ಅದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಹರಾಜು ಮಾಡಿಬಿಟ್ಟು ಕೊಡ್ತಾರೆ. ಎಣ್ಣೆಕಾಳುಗಳಿಗೂ ಇದೇ ರೀತಿ ಅವ್ರು ಫಾಲೋ ಮಾಡ್ತಾರೆ.
1: ಅದಕ್ಕೆ ಹೇಳ್ತಿರೋ ನಫೆಡ್ ಅಂತ,
0: ನಫೆಡ್ ಸಂಸ್ಥೆ ಅದು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತೆ. ಮತ್ತು ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ನೋಡಲ್ ಏಜೆನ್ಸಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇದೆ, ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಇದು ಇಂಪ್ಲಿಮೆಂಟೇಷನ್ ಮಾಡುತ್ತೆ,
1: ಮಹಾಮಂಡಳ.
0: ಇದು ನಫೆಡ್ ಜೊತೆಗೂಡಿ ನಫೆಡ್ ಅವರು ಅವ್ರದ್ದು ಮಾನದಂಡಗಳೇನಿದೆ ಅದನ್ನೆಲ್ಲ ಪಾಲಿಸ್ಕೊಂಡು ಅವರು ನಿಗದಿತ ಸಮಯ ಕೊಟ್ಟಿರ್ತಾರೆ. ಬೇಳೆಕಾಳು ಮತ್ತು ಎಣ್ಣೆಕಾಳುಗಳಿಗೆ 90 ಕೊಟ್ಟಿರ್ತಾರೆ. ಯಾವಾಗ ಪ್ರೈಸ್ ಮಾರ್ಕೆಟಲ್ಲಿ ಬೆಲೆ ಕುಸಿತ ಉಂಟಾಗುತ್ತೆ ಆವಾಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಬರೀಬೇಕಾಗುತ್ತೆ, ಅವರಿಂದ ಪರ್ಮಿಷನ್ ತಗೊಂಡು ನಾವು ಇಂಪ್ಲಿಮೆಂಟೇಷನ್ ಮಾಡ್ಬೋದು.
1: ಬೇರೆ ಇನ್ಯಾವುದಾದ್ರೂ ರಾಷ್ಟ್ರೀಯ ಸಂಸ್ಥೆ ಇದೆಯಾ?
0: ಇನ್ನು NCCF ಅಂತ ಇದೆ. ಭಾರತೀಯ ರಾಷ್ಟ್ರೀಯ ಸಹಕಾರ ಗ್ರಾಹಕರ ಒಕ್ಕೂಟ

0: ನಿಗಮ ಇದು ನೋಡಲ್ ಏಜೆನ್ಸಿ ಆಗಿರುತ್ತೆ. ಭತ್ತ ರಾಗಿ ಬಿಳಿ ಜೋಳ ಖರೀದಿಗೆ ಅವರು ಮೆಕ್ಕೆಜೋಳ ಕೂಡ ಖರೀದಿ ಮಾಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಹಾಮಂಡಳಿ ಕೂಡ ಇದೆ. ಇವರಿಗೆಲ್ಲ ಕೊಟ್ಟು ಅವರು ಬಾಕಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇದೆ, ಮತ್ತು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರು ಕೂಡ ಖರೀದಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ತೊಗರಿ ಖರೀದಿ ಮಾಡೋ ಸಂದರ್ಭದಲ್ಲಿ ತೊಗರಿ ಮಂಡಳಿ ಮತ್ತು ಕರ್ನಾಟಕ ಎಣ್ಣೆ ಬೀಜ ಒಕ್ಕೂಟ ಇವರೆಲ್ಲ ಖರೀದಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಕೃಷಿ ಮಾರಾಟ ಮಂಡಳಿ ಕಳೆದ 3 ವರ್ಷದವರೆಗೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಹಾಗೂ ಇನ್ನೂ ನಾರ್ತ್ ಕರ್ನಾಟಕ ಡಿಸ್ಟಿಕ್ಲಿ ಟೋಟಲ್ ಒಂದು 6 ಡಿಸ್ಟಿಕ್ಸಲ್ಲಿ 6 ಜಿಲ್ಲೆಗಳಲ್ಲಿ ನಾವು ಖರೀದಿ ಪ್ರಕ್ರಿಯೆಯಲ್ಲಿ ಮಾಡಿದ್ದೀವಿ. ಮತ್ತು 2024 ಸಾಲಿನಲ್ಲಿ ಉಂಡೆ ಕೊಬ್ಬರಿ ಬೆಲೆ ಕುಸಿತ ಉಂಟಾದಾಗ ಖರೀದಿ ಪ್ರಕ್ರಿಯೆ ಕೈಗೊಂಡಿದ್ದೀವಿ.
1: ಬಾನುಲಿ ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29 ಸೋಮವಾರ ಬೆಳಗ್ಗೆ 10
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
3: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
4: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಖರೀದಿ ವ್ಯವಸ್ಥೆ ಹೇಗೆ ನಮ್ಮ ಕರ್ನಾಟಕದಲ್ಲಿ?
3: ಖರೀದಿ ವ್ಯವಸ್ಥೆ ಎರಡು ತರ ಸಿಸ್ಟಮ್ ಇದೆ. ಒಂದು FCI ಇದು ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್, ಭಾರತ ಆಹಾರ ನಿಗಮ ಡೈರೆಕ್ಟಾಗಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಳುತ್ತೆ, ಅವರೇ ಪೇಮೆಂಟ್ ಮಾಡ್ತಾರೆ, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದು ಕೆಲವು ರಾಜ್ಯಗಳಲ್ಲಿ ಇದೆ, ಪಂಜಾಬಲ್ಲಿದೆ, 100% ಇಲ್ಲ, ಯಾಕೆಂದರೆ ಪ್ರೊಕ್ಯೂರ್ಮೆಂಟ್ದು ಸೈಜ್ ತುಂಬ ದೊಡ್ಡದಿರೋದ್ರಿಂದ ಅವರು ಸಣ್ಣ ಮಟ್ಟಕ್ಕೆ ಮಾಡ್ತಾರೆ. ಆದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಏನಿದೆ ಅಂತೇಳಿದ್ರೆ, ಇದು ಡಿಸೆಂಟ್ರಲೈಸ್ಡ್ ಪ್ರೊಕ್ಯೂರ್ಮೆಂಟ್ ಸ್ಕೀಮ್ ಅಂತಿದೆ, ಅಂದರೆ ವಿಕೇಂದ್ರಿತ ಖರೀದಿ ಯೋಜನೆ ಅಂತ. ಇದು 1997 ಅನುಷ್ಠಾನವಾಯಿತು. ಇದರಿಂದ ಏನಾಗುತ್ತೆ ಅಂತೇಳಿದ್ರೆ, ರಾಜ್ಯದವರೇ ಖರೀದಿ ಮಾಡ್ತಾರೆ, ಸ್ಟೋರೇಜ್ ಮಾಡ್ತಾರೆ, ಮತ್ತು ವಿತರಣೆಯೂ ಮಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದು ನೋಡಲ್ ಏಜೆನ್ಸಿ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಇವರದ್ದು ಇದರಲ್ಲಿ ಮಾಡ್ತಾರೆ. ಮಾಡಾದ್ಮೇಲೆ ಅದರದ್ದು ಏನೆಲ್ಲ ವೆಚ್ಚ ಆಗಿರುತ್ತೆ ಅದನ್ನ ಕೇಂದ್ರ ಸರ್ಕಾರ ಭರಿಸುತ್ತೆ. ಈ ಸ್ಕೀಮ್ MSP ಸ್ಕೀಮ್ದು 100% ವೆಚ್ಚಗಳನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತೆ. ಅದರಲ್ಲೂ ಎರಡು ಥರ ಬರುತ್ತೆ. ಒಂದೊಂದ್ಸಲ ಕೇಂದ್ರ ಸರ್ಕಾರ ಈಗ ರಾಗಿಗೆ 5,205 ಕೊಟ್ಟಿದ್ದಾರೆ. ಈಗೆಲ್ಲಾದರೂ ರಾಜ್ಯ ಸರ್ಕಾರ ಇಲ್ಲ, ನಾವು ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಒಂದು 300-500 ಪ್ರೋತ್ಸಾಹ ಧನ ಕೊಡ್ತೀವಿ ಅಂತಂದರೆ ರಾಜ್ಯ ಸರ್ಕಾರ ಕೊಡ್ಬೋದು. ಆದರೆ ಪ್ರೋತ್ಸಾಹ ಧನದ ಏನು ಭಾಗ ಇದೆ ಅದನ್ನ ರಾಜ್ಯ ಸರ್ಕಾರವೇ ಭರಿಸಬೇಕಾಗುತ್ತೆ.
2: ಅಂದರೆ ಬೆಂಬಲ ಬೆಲೆ ಅಂತ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ, ಆ ಬೆಂಬಲ ಬೆಲೆಯ ಸಂಪೂರ್ಣ ಹಣವನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ. ರಾಜ್ಯ ಸರ್ಕಾರ ಇಷ್ಟಪಟ್ಟರೆ ಅವರು ಬೋನಸ್ ಅನ್ನ ಘೋಷಣೆ ಮಾಡಿ ಆ ಹಣವನ್ನು ಕೊಡಬಹುದು ಅಲ್ವೇ. ಮತ್ತೆ ಏನು ಖರೀದಿ ಮಾಡ್ತಾರೆ ಅದು ರೈತನಿಗೆ ಸೇರೋದು ಹೇಗೆ ಹಣ?
3: ಈಗ ನಾವು ಏನು ಖರೀದಿ ಮಾಡ್ತೀವಿ ಅದರಲ್ಲಿ ಖರೀದಿಗೆ ಒಂದು ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ಇರುತ್ತೆ. ಇದ್ರ ಪ್ರೊಸೀಜರ್ ಅಂದರೆ, ಈಗ ಎಷ್ಟು ಜನ ರೈತರು ಬೆಳೆದಿರ್ತಾರೆ ಆದರೆ ಎಲ್ಲರಿಗೂ ಈ ಸ್ಕೀಮ್ ಅವೈಲ್ ಮಾಡಬೇಕಂದ್ರೆ ಸ್ವಲ್ಪ ಮಾನದಂಡಗಳು ಕೇಂದ್ರ ಸರ್ಕಾರದ ಕಡೆಯಿಂದ ಇರುತ್ತದೆ.
0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ

0: ಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
1: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾಣಲಿ ಕುಸಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು. ಕೃಷಿ ಬೆಳಗು
2: ಈ ವರ್ಷ ಏನು 2026-27 ಸಾಲಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ನಿಗದಿಪಡಿಸಿರುವಂತಹ ದರಗಳನ್ನು ಒಂಚೂರು ಹೇಳ್ಬಿಡಿ ದಯಮಾಡಿ.
3: ಈಗ 2026-27 ಸಾಲದ್ದು ಆಲ್ರೆಡಿ ದರಗಳು ನಿಗದಿಪಡಿಸಲಾಗಿದೆ. ಪ್ರಮುಖ ಬೆಳೆಗಳ ದರಗಳನ್ನು ನಿಮಗೆ ಹೇಳ್ತೀನಿ. ಭತ್ತದಲ್ಲಿ ಏನಾಗುತ್ತೆ ಅಂದರೆ ಎರಡು ಥರ ಗ್ರೇಡ್ ಬರುತ್ತೆ. ಒಂದು ಸಾಮಾನ್ಯ ಅಂತ ಬರುತ್ತೆ, ಒಂದು ಗ್ರೇಡ್ ಎ ಅಂತ ಬರುತ್ತೆ. ಗ್ರೇಡ್ ಎ ಅಂದರೆ ಅದು ಸೋನ ಮಸೂರಿ ಇಂಥದ್ದೆಲ್ಲ ಬರುತ್ತೆ. ಅದು ಇಲ್ಲಿ ಪ್ರೊಕ್ಯೂರ್ಮೆಂಟ್ ನಡೆಯೋಲ್ಲ, ಕರ್ನಾಟಕದಲ್ಲಿ ನಡೆಯಲ್ಲ. ಸಾಮಾನ್ಯ ಭತ್ತದ ಪ್ರೊಕ್ಯೂರ್ಮೆಂಟ್ ಸಣ್ಣ ಮಟ್ಟಕ್ಕೆ ನಡೀತಾ ಇದೆ. ಅದರದ್ದು ದರ 2441 ರೂಪಾಯಿ ಪ್ರತಿ ಕ್ವಿಂಟಲ್ಗೆ. ಮತ್ತು ಗ್ರೇಡ್ ಎದು ಇಲ್ಲಿ ನಡೆದಿದ್ರು ಅದು ಕೊಟ್ಟಿರ್ತಾರೆ, ಇಲ್ಲಾದರೂ ಮಾಡೋದಿದ್ರೆ 2461 ರೂಪಾಯಿ. ಮತ್ತು ರಾಗಿದು 5205 ರೂಪಾಯಿ. ಮತ್ತು ಬಿಳಿ ಜೋಳದ್ದು ಖರೀದಿ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ ಉತ್ತರ ಕರ್ನಾಟಕದಲ್ಲಿ. ಅದು ಬಿಳಿ ಜೋಳ ಹೈಬ್ರಿಡ್ದು ಬೆಲೆ 4023 ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ. ಮತ್ತು ಬಿಳಿ ಜೋಳದಲ್ಲಿ ಇನ್ನೊಂದು ಮಾಲ್ದಂಡಿ ಅಂತ ಬರುತ್ತೆ, ಅದರದ್ದು 4073 ಇದೆ. ಇಲ್ಲಿ ನಾವು ಖರೀದಿ ಪ್ರಕ್ರಿಯೆಯಲ್ಲಿ ಮಾಲ್ದಂಡಿ ಹೆಚ್ಚುವರಿಯಾಗಿ ಬರಲ್ಲ, ಇಲ್ಲಿ ಬಿಳಿ ಜೋಳ ಹೈಬ್ರಿಡ್ ಖರೀದಿ ನಡೆಯುತ್ತೆ. ಇದ್ದು ದರಗಳು ಕೊಟ್ಟಿದ್ದಾರೆ.
2: ಹೇಳ್ತಾ ಇದ್ರೆ ನೀವು ಯೋಜನೆ ಮಾನದಂಡಗಳು ಹೇಳಿ ಸರ್.
3: ಈಗ ರೈತರಿಂದ ನಾವು ಖರೀದಿ ಮಾಡುವ ಮುನ್ನ ಕೇಂದ್ರ ಸರ್ಕಾರದ ಕೆಲವೊಂದು ಮಾನದಂಡಗಳಿರುತ್ತೆ. ಯಾಕೆಂದರೆ ರೈತರು ಅವರೇ ಬೆಳೆದಿದ್ದಾರೆ, ಈ ಕ್ರಾಪಿಂಗ್ ಆ್ಯಕ್ಚುಲಾಗಿ ಅವ್ರು ಬೆಳೆದಿದ್ದಾರೆ, ಅದಕ್ಕೆ ಎಲ್ಲ ಡಾಕ್ಯುಮೆಂಟೇಷನ್ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಏನಾಗುತ್ತೆ ಅಂದರೆ ಪ್ರೊಕ್ಯೂರ್ಮೆಂಟ್ MSP ದರ ನಿಗದಿಪಡಿಸಲಾಗಿರುತ್ತದೆ. ಈಗ ಒಂದ್ಸಲ ಕ್ರಾಪ್ ಹಾರ್ವೆಸ್ಟ್ ಟೈಮ್ ಬರುವಾಗ ಎಲ್ಲಾದರೂ ಪ್ರೊಕ್ಯೂರ್ಮೆಂಟ್ ಮಾಡಬೇಕಂತಂದರೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ರೈತರು ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಕಡ್ಡಾಯವಾದಾಗ ನೀವು ಎಷ್ಟು ಎಕರೆಯಲ್ಲಿ ಒಂದು ರೈತರಿಂದ ಖರೀದಿ ಮಾಡ್ತಾರೆ ಇದನ್ನು ನಿಗದಿಪಡಿಸ್ತಾರೆ. ಒಂದು ರೈತರು ಇಷ್ಟು ಎಕರೆಗೆ ಇಷ್ಟು ಕ್ವಿಂಟಲ್ ಅಂತ ಮಾಡಿರ್ತಾರೆ. ಈಗ ಒಂದು ಎಕರೆಗೆ 10 ಕ್ವಿಂಟಲ್ ರಾಗಿ ಅಂತ ಮಾಡಿರ್ತಾರೆ. ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ, ಒಬ್ಬ ರೈತರಿಗೆ 20 ಕ್ವಿಂಟಲ್ 30 ಕ್ವಿಂಟಲ್, ಇದು ಡಿಪೆಂಡ್ ಆಗುತ್ತೆ. ಈಗ ಬೆಳೆ ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ, ಹೆಚ್ಚು ರೈತರಿಗೆ ಸಿಗಲಿ ಅಂತ. ಎಲ್ಲಾದರೂ ಬೆಲೆ ಈಗ ಮಳೆ ತುಂಬ ಕಡಿಮೆ ಆಗಿದೆ, ನಿಮಗೆ ಯಾವುದು ಸಿಗ್ತಿಲ್ಲ ಅಂತಂದರೆ ಇದನ್ನ ಸ್ವಲ್ಪ
2: ಮಿತಿನೇ
3: ಜಾಸ್ತಿ ಮಾಡ್ತಾರೆ. ಇದಾದಮೇಲೆ ಏನು ಮಾಡ್ತಾರೆ, ರೈತರಿಗೆ ಕಡ್ಡಾಯವಾಗಿ ಫ್ರೂಟ್ಸ್ ಪೋರ್ಟಲ್ ID ಇರಬೇಕು. ಫ್ರೂಟ್ಸಲ್ಲಿ ಅವರು ಹೋಗಿ ಕೃಷಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಫ್ರೂಟ್ಸ್ ID ಜನರೇಟ್ ಮಾಡಿಕೊಡ್ತಾರೆ. ಇದು ಕಡ್ಡಾಯವಾಗಿ ಹೊಂದಿರಬೇಕು ರೈತರು. ಇದು ಹೊಂದಿದ್ರೆ ಮಾತ್ರ ಫ್ರೂಟ್ಸ್ ID ಮುಖಾಂತರ ಅವರಿಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಆಮೇಲೆ ರೈತರು ಇನ್ನೊಂದು ಮುಖ್ಯ ಅಂಶ ಏನಂದರೆ, ಅವರು ಎಲ್ಲ ಈಗ ಮುಂಗಾರು ಬಂದಾಗ ಮುಂಗಾರಲ್ಲಿ ಅವರು ಬೆಳೆ ಬೆಳೆದಿದ್ದಾರೆ ಅಂದರೆ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಮಾಡಬೇಕು.
2: ಕ್ರಾಪ್ ಸರ್ವೆ
3: ಈ ಕ್ರಾಪ್ ಸರ್ವೆ ಮಾಡಿದರೆ ಮಾತ್ರ ಅವ್ರದ್ದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಸಕ್ಸಸ್ ಆಗುತ್ತೆ. ಅದು ನೀವು ಸೆಪ್ಟೆಂಬರ್ ಒಳಗಡೆ ಮುಗಿಸ್ಬೇಕು. ಪ್ರೊಕ್ಯೂರ್ಮೆಂಟ್ ಟೈಮಲ್ಲಿ ನೀವು ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಖರೀಫ್ ಅಂದರೆ ಮುಂಗಾರದ್ದು ಮುಂಗಾರಲ್ಲೇ ಮಾಡಬೇಕು, ಹಿಂಗಾರದ್ದು ಹಿಂಗಾರಲ್ಲಿ ಸಪ್ರೇಟ್ ಮಾಡಬೇಕು. ಎಲ್ಲ ಟೈಮ್ ಅವರು ಕ್ರಾಪ್ ಸರ್ವೆ ಮಾಡ್ಕೋಬೇಕು. ಬೆಳೆ ಸಮೀಕ್ಷೆ ಕೃಷಿ ಇಲಾಖೆ ಕಡೆಯಿಂದ ಅವ್ರು ಬಂದು ಹೊಲದಲ್ಲಿ ಮಾಡಿಕೊಡ್ತಾರೆ, ಇಲ್ಲಾಂದರೆ ತಾವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಾವೇ ಮಾಡ್ಕೊಳ್ಬೋದು. ಮತ್ತು ಈ 2 ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿದ್ದಾರೆ. ರೈತರು ಬಂದು ರಿಜಿಸ್ಟ್ರೇಷನ್ ಮಾಡುವಾಗ ಅವರು ಬಯೋಮೆಟ್ರಿಕ್ ನೀಡಿ ನೋಂದಣಿ ಮಾಡಬೇಕಾಗುತ್ತೆ. ಮತ್ತು ರೈತರು ಇದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆದಮೇಲೆ ಅವರು ಖರೀದಿ ಪ್ರಕ್ರಿಯೆಗೆ ದಿನಾಂಕ ನಿಗದಿಪಡಿಸ್ತಾರೆ. ಯಾಕೆಂದರೆ ತುಂಬ ಜನ ರೈತರು ರಿಜಿಸ್ಟ್ರೇಷನ್ ಆಗಿರುತ್ತೆ, ಅದಕ್ಕೆ ಅವರಿಗೆ ಅಲ್ಲಿ ಖರೀದಿ ಮಾಡುವ ಸಂಸ್ಥೆಯವರು ಈ ದಿನ

0: ನೀವು ತರಬೇಕು ಅಂತ ರೈತರಿಗೆ ಕೊಟ್ಟಿದ್ದ ದಿನ ರೈತರು ಏನು ಬೆಳೆದಿರೋ ಬೆಳೆಯನ್ನು ತಗೊಂಡು ಬರಬೇಕಾಗುತ್ತೆ. ಅವ್ರು 20 ಕ್ವಿಂಟಲ್ಗೆ ಅವ್ರದ್ದು ನಿಗದಿ ಫಿಕ್ಸ್ ಆಗಿದ್ರೆ ಅಷ್ಟು ಮಾತ್ರ ತರಬೇಕು, ಹೆಚ್ಚುವರಿ ತಂದರೆ ಅದನ್ನ ಖರೀದಿ ಮಾಡಲಾಗೋದಿಲ್ಲ, ಅದು ಏನಿದೆ ಅದನ್ನ ತರಬೇಕಾಗುತ್ತೆ. ತಂದಿದ ತಕ್ಷಣ ಏನಂದ್ರೆ ಖರೀದಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ FAQ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ, ಒಂದೊಂದು ಬೆಳೆಗೆ ಒಂದೊಂದು ಥರ ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ. ಇದರದ್ದು ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಅವರು ನೆಕ್ಸ್ಟ್ ನಾವು PDSಲ್ಲಿ ಹೋಗುವಾಗ ಅದೇ ಸೇಮ್ ಬೆಳೆನ PDS ವಿತರಣೆಗೆ ಹೋಗುತ್ತೆ, ಅದರಿಂದ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡೋ ಸಲುವಾಗಿ FAQ ಪ್ಯಾರಾಮೀಟರ್ಸ್ ಸೆಟ್ ಮಾಡಿರ್ತಾರೆ. ಆ ಪ್ಯಾರಾಮೀಟರ್ಸ್ ಪ್ರಕಾರನೇ ರೈತರು ತರಬೇಕಾಗುತ್ತೆ, ಚೆನ್ನಾಗಿ ಕ್ಲೀನ್ ಮಾಡಿ ಶುಚಿಗೊಳಿಸಿ ಎಲ್ಲ ಪ್ರೊಡ್ಯೂಸ್ನ ಅವ್ರು ತರಬೇಕಾಗುತ್ತೆ. ತಂದಾದಮೇಲೆ ಅಲ್ಲಿ ಸರ್ಕಾರದಿಂದ ನೇಮಿಸಲಾದ ಗುಣಮಟ್ಟ ವಿಶ್ಲೇಷಕರು ಇರ್ತಾರೆ, ಅವರು ಅದನ್ನ ಚೆಕ್ ಮಾಡ್ತಾರೆ. ಕ್ವಾಲಿಟಿ ಪ್ಯಾರಾಮೀಟರ್ಸ್ ಎಲ್ಲ ಓಕೆ ಆದರೆ ನೆಕ್ಸ್ಟ್ ಇದಕ್ಕೆ ಕಳಿಸ್ತಾರೆ. ಅಲ್ಲಿ ಅವರು ವೇಮೆಂಟ್ ಎಲ್ಲ ಮಾಡ್ತಾರೆ, ವೇಮೆಂಟ್ ಎಲ್ಲ ಮಾಡಿಬಿಟ್ಟು ಅವರಿಗೆ ಬಿಲ್ ಜನರೇಟ್ ಮಾಡಿಬಿಟ್ಟು ರೈತರಿಗೆ ಕೊಡ್ತಾರೆ. ಈಗ ಬಿಲ್ ಜನರೇಟ್ ಆದಮೇಲೆ ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯಕ್ಕೆ 3 ದಿನದಲ್ಲಿ ಪೇಮೆಂಟ್ ಆಗಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾ ಇದಿದೆ, ಮತ್ತು ಇದು ನಾರ್ಮಲ್ ಭತ್ತ ರಾಗಿ ಜೋಳಕ್ಕೆ 8-10 ದಿನದಲ್ಲಿ ಪೇಮೆಂಟ್ ಆಗುತ್ತೆ. ಈ ಪೇಮೆಂಟ್ ಆಗಬೇಕಂದ್ರೆ ಅವ್ರದ್ದು ಫ್ರೂಟ್ಸ್ ಐಡಿಗೆ ಆಧಾರ್ ಕಾರ್ಡ್ ಇರುತ್ತಲ್ಲ, ಅದಕ್ಕೆ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ. ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಅದೇ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ DBT ಮೂಲಕ ಪೇಮೆಂಟ್ ಆಗುತ್ತೆ.
1: ಆಗಿದೆಯೋ ಇಲ್ವೋ ಅಂತ ಹೆಂಗೆ ತಿಳ್ಕೋಬೋದು?
0: ಅವರು ಆಗಿದೆಯೋ ಇಲ್ವೋ ಅಂತೇಳಿ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ನೋಡ್ಬೋದು, ಅವ್ರಿಗೆ SMS ಬರುತ್ತೆ. ಇಲ್ಲಾಂದರೆ ಅವರು DBT ಅಪ್ಲಿಕೇಶನ್ ಇದೆ, ಮೊಬೈಲ್ ಅಪ್ಲಿಕೇಶನ್, ಅದು ಡೌನ್ಲೋಡ್ ಮಾಡಿಕೊಂಡು ಅವ್ರದ್ದು ಫ್ರೂಟ್ ಸೈಡ್ ಹಾಕಿ ಲಾಗಿನ್ ಆದರೆ ಅವ್ರಿಗೆಲ್ಲ ವರ್ಷದ ಪೇಮೆಂಟ್, ಅದು ಬೇರೆ ಯಾವುದಾದ್ರೂ DBT ಪೇಮೆಂಟ್ ಆಗಿದ್ರೆ ಎಲ್ಲನೂ ಅವರು ಚೆಕ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನು ಅಲ್ಲಿ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು, ಫ್ರೂಟ್ಸ್ ಆ್ಯಪಲ್ಲಿ ಅವ್ರು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಖರೀದಿ ಪ್ರಕ್ರಿಯೆ ನಡೀತಾ ಇದ್ದರೆ ಖರೀದಿ ಅಧಿಕಾರಿಗಳ ಹತ್ರ ಹೋಗಿ ಪೇಮೆಂಟ್ ಆಗಿದೆಯೋ ಇಲ್ಲವೋ ಅಂತ ಇನ್ಫಾರ್ಮೇಶನ್ ತಗೋಬೋದು.
1: ಹಣ ಪಾವತಿನಲ್ಲಿ ಸಮಸ್ಯೆಗಳು ಯಾವ ರೀತಿ ಉಂಟಾಗಬಹುದು ಅಂತೀರಿ?
0: ಹಣ ಪಾವತಿಯಲ್ಲಿ 98-99% ಯಾವುದೇ ತೊಂದರೆ ಇಲ್ಲದೆ ಆಗುತ್ತೆ, ಇನ್ನೊಂದು 1-2% ಈ ಥರ ತೊಂದರೆಗಳಾಗುತ್ತೆ. ನಾರ್ಮಲ್ ಆಗಿ ನಾವು ನೋಡೋಂಥ ತೊಂದರೆಗಳೆಂದರೆ ಆಧಾರ್ ಮತ್ತು NCPI ಸೀಡಿಂಗ್ ಆಗಿರೋಲ್ಲ, ಆಧಾರ್ ಬ್ಯಾಂಕ್ ಸೀಡಿಂಗ್ ಆಗಿಲ್ದಿರೋ ಕಾರಣನೇ ಇದು ಮೇಜರ್ ರೀಸನ್ ಇರುತ್ತೆ. ಅದು ಬ್ಯಾಂಕಿಗೆ ಹೋಗ್ಬಿಟ್ಟು ಅವರು ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡ್ರೆ ಮತ್ತೆ ಒಂದು ನೆಕ್ಸ್ಟ್ ಪೇಮೆಂಟಲ್ಲಿ ಅದು ಪೇಮೆಂಟ್ ಬರುತ್ತೆ. ಮತ್ತು ಎಲ್ಲಾದರೂ ಬ್ಯಾಂಕ್ ಲೋನ್ ಎಲ್ಲಾದರೂ ತಗೊಂಡಿದ್ರೆ ಪೇಮೆಂಟ್ ಆದಮೇಲೆ ಡಿಡಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಇದು ರೈತರು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡಲ್ಲಿ ಈಗ ಒಂದೊಂದು ಸಲ ಅವರು ಆಧಾರ್ ಅಪ್ಡೇಷನ್ ಮಾಡ್ತಾರೆ, ಆಧಾರ್ ಅಪ್ಡೇಷನ್ ಮಾಡುವಾಗ ಅವ್ರದ್ದು ಹೆಸರು ಚೇಂಜ್ ಮಾಡಿಬಿಡ್ತಾರೆ, ಹೆಸರು ಇನಿಷಿಯಲ್ ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆಗುತ್ತೆ, ಇದು ಆಧಾರ್ ನೇಮ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಅದು ಫ್ರೂಟ್ಸಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಎರಡು ಸೇಮ್ ಹೆಸರು ಇರಬೇಕು, ಸೇಮ್ ಸ್ಪೆಲ್ಲಿಂಗ್ ಎಲ್ಲ ಇರಬೇಕು, ಇದೊಂದು ರೈತರು ನೋಡ್ಕೋಬೇಕಾಗುತ್ತೆ. ಮತ್ತು ಈಗ ವರ್ಷ ವರ್ಷ ನಾವು ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆಗ ಇವ್ರಿಗೆ ಇಲ್ಲಿ ಕ್ರೆಡಿಟ್ ಲಿಮಿಟ್ ಒಂದೊಂದು ಬ್ಯಾಂಕಲ್ಲಿ ಸೆಟ್ ಆಗಿರುತ್ತೆ, 2 ಲಕ್ಷ 3 ಲಕ್ಷ ಅಂತ, ಅದಕ್ಕಿಂತ ಜಾಸ್ತಿ ಅಮೌಂಟ್ ಇದ್ದರೆ ಪೇಮೆಂಟ್ ರಿವರ್ಸಲ್ ಆಗುತ್ತೆ, ಇದೊಂದು ಕೆಲವೊಂದು ನೋಡ್ಕೋಬೇಕಾಗುತ್ತೆ.
1: ಮಾರುಕಟ್ಟೆ ಮಧ್ಯಂತರ ಯೋಜನೆ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ.
0: ಮಾರಾಟ ಮಧ್ಯಂತರ ಯೋಜನೆ ಎಲ್ಲ ಟೈಮಲ್ಲಿ ಇದು ಚಾಲ್ತಿ ಇರೋದಿಲ್ಲ, ಇದು ಮೇಜರ್ ಆಗಿ ಹಣ್ಣು ಮತ್ತು ತರಕಾರಿಗಳಿಗೆ ಅನ್ವಯಿಸುತ್ತೆ. ಹಣ್ಣು ಮತ್ತು ತರಕಾರಿಗಳ ಬೆಲೆಗಳು ಕುಸಿದಾಗ ಮಾರುಕಟ್ಟೆ ಮಧ್ಯಂತರ ಯೋಜನೆ ಚಾಲ್ತಿಯಲ್ಲಿ ಬರುತ್ತದೆ. ಇದರಲ್ಲಿ ಏನು ಮಾಡುತ್ತೆ ಅಂದರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಪರ್ಮಿಷನ್ ತಗೊಂಡು ಪ್ರೊಕ್ಯೂರ್ಮೆಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ 50%ರಷ್ಟು ಕೇಂದ್ರ ಸರ್ಕಾರ ಭರಿಸುತ್ತೆ, ಇನ್ನು 50% ರಾಜ್ಯ ಸರ್ಕಾರ ಭರಿಸಬೇಕಾಗುತ್ತೆ. ಅದರಲ್ಲಿ ಕೆಲವು ಮಾನದಂಡಗಳು ಇರುತ್ತೆ. ಈಗ ನೀವು ಖರೀದಿ ಒಂದು APMC ಕಡೆಯಿಂದ ಮಾಡಿಸ್ತಾರೆ, ಇಲ್ಲಾಂದರೆ ನಫೆಡ್ ಸಂಸ್ಥೆ ಕಡೆಯಿಂದ ಖರೀದಿ ಮಾಡಿಸ್ತಾರೆ. ಖರೀದಿ ಮಾಡಿಸಿದ ತಕ್ಷಣ ಅವರು ಮುಕ್ತ ಮಾರುಕಟ್ಟೆಯಲ್ಲಿ ಮತ್ತೆ ಅದನ್ನ ಸೇಲ್ ಮಾಡಬೇಕಾಗುತ್ತೆ. ಅದಕ್ಕೂ ಟೈಮ್ ಲಿಮಿಟ್ ಇರುತ್ತೆ, 7-10 ದಿನ ಕಳೆದ ನಂತರನೇ ಮಾರಾಟ ಮಾಡಬೇಕಂತ ಇರುತ್ತೆ, ಯಾಕಂದರೆ ರೀಸೈಕ್ಲಿಂಗ್ ಎಲ್ಲ ಆಗ್ತಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರ್ತಾರೆ. ಇದರಲ್ಲಿ ಟೊಮೆಟೊ ಬೆಳೆಗೆ 5 ವರ್ಷದ ಹಿಂದೆ ಮಾಡಿದರು ಇದು.
1: ಅಂದರೆ ಯಾವ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಆಗಿರೋದಿಲ್ಲ ಬೆಳೆಗಳಿಗೆ,
0: ಅಂಥ ಬೆಳೆಗಳಿಗೆ ಪ್ಲಸ್ ಮೇಯ್ನ್ ಆಗಿ ಹಣ್ಣು ಮತ್ತು ತರಕಾರಿಗಳಿಗೆ ಮಾಡ್ತಾರೆ.
1: ಅಂದ್ರೆ ಪೆರಿಷಬಲ್
0: ಪೆರಿಷಬಲ್ ಕಮೋಡಿಟಿಗೆ ಮೇನ್ ಆಗಿ ಮಾಡ್ತಾರೆ.
1: ಅಂದ್ರೆ ವಿಪರೀತವಾಗಿ ದರ
0: ಕುಸಿದಾಗ
1: ರೈತರ ಆತ್ಮಸ್ಥೈರ್ಯ ತುಂಬಾ ಕಡಿಮೆ ಆದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ
0: ಈ ಸ್ಕೀಮ್ನ ಜಾರಿಗೆ ತರ್ತಾರೆ.
1: ಅಂದ್ರೆ ಇದು ಮಾರುಕಟ್ಟೆ ಮಧ್ಯಂತರ ಪ್ರವೇಶ ಯೋಜನೆ ಇರಬೇಕು.
0: ಮಾರ್ಕೆಟ್ ಮಧ್ಯಂತರ ಪ್ರವೇಶ ಯೋಜನೆ.
1: ಓಕೆ ಓಕೆ. ಇದರಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರು ಕೂಡ
0: ಪಾಲುದಾರಿಕೆ ಇರುತ್ತದೆ
1: ಅಲ್ವಾ? ಇದಕ್ಕೇನಾದರೂ ವಿಶೇಷವಾದ ಒತ್ತು ಕೊಟ್ಟಿದೆಯಾ ಕೇಂದ್ರ ಸರ್ಕಾರ ಈ ಬಾರಿ? ಏನಾದರೂ ಇದರ ಹೆಸರೇನಾದರೂ ಬದಲಾಯಿಸಿ ಅಥವಾ ಅದಕ್ಕೇನಾದರೂ?
0: ಹೆಸರೇನು ಬದಲಾಗಿಲ್ಲ, ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತಲೇ ಇದೆ, ಅದರ ಅಡಿಲೇ ನಡೀತಾ ಬರ್ತಿದೆ. ಮಾರುಕಟ್ಟೆ ಮಧ್ಯಂತರ ಯೋಜನೆ ಅಂದರೆ ನಾವು ಈಗ ಸ್ವಲ್ಪ ಕಡಿಮೆ ಆದರೆಲ್ಲ ಮಾಡೋಕ್ಕಾಗಲ್ಲ, ಪರ್ಟಿಕ್ಯುಲರ್ ಮಾರುಕಟ್ಟೆಯಿಂದ ಮಾಡಲ್ ಪ್ರೈಸಸ್ ತಗೊಂಡು ಅನಲೈಸ್ ಮಾಡ್ತಾರೆ, ಅದು ಆಲ್ಮೋಸ್ಟ್ 10-15% ಮೇಲೆ ಕುಸಿದ್ರೆ ಮಾತ್ರ ಕೇಂದ್ರ ಸರ್ಕಾರದಿಂದ ಪಾವತಿಯಾಗುತ್ತೆ.
1: ರಾಜ್ಯ ಸರ್ಕಾರವು ನೇರವಾಗಿ ಎಷ್ಟೋ ಸಾರಿ ಖರೀದಿ ಮಾಡುತ್ತಲ್ವೇ,
0: ಹೌದು ಮಾಡುತ್ತೆ,
1: ರೈತರಿಗೆ ಅನುಕೂಲ ಆಗಲಿ
0: ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಆದರೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಪೆರಿಷಬಲ್ ಕಮಾಡಿಟಿ ಮಾಡ್ತಾರೆ, ಅದು ಬೇಗ ಹಾಳಾಗೋಗುತ್ತೆ, ಮತ್ತು ಸರ್ಕಾರಕ್ಕೆ ಹೆಚ್ಚು ವೆಚ್ಚ ಬೀಳುತ್ತೆ. ಅದು ತುಂಬ ಕುಸಿದಾಗ ಮಾತ್ರ ಈ ಸ್ಕೀಮ್ನ ಚಾಲ್ತಿಯಲ್ಲಿ ತರ್ತಾರೆ. ಮತ್ತು ಇದಕ್ಕೆ ಇನ್ನೊಂದು ಸ್ಕೀಮ್ ಇದೆ, ಪಿ ಡಿ ಪಿ ಎಸ್ ಸ್ಕೀಮ್ ಅಂತಿದೆ, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಇಲ್ಲಾಂದ್ರೆ ಇದನ್ನ ಚಾಲ್ತಿ ಮಾಡ್ತಾರೆ. ಇದು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಲ್ಲ, ಇದು ಸಪರೇಟ್ ಸ್ಕೀಮ್ ಬರುತ್ತೆ. ಇದು ಯಾವುದೇ ಬೆಳೆಗೆ ಬರುತ್ತೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಬೇಳೆಕಾಳುಗಳು ಎಣ್ಣೆ ಕಾಳುಗಳು ಇದಕ್ಕೆಲ್ಲ ಬರುತ್ತೆ, ವಾಣಿಜ್ಯ ಬೆಳೆಗಳಿಗೆ. ಎಲ್ಲ ಕಡೆನೂ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೆ ರಾಜ್ಯ ಸರ್ಕಾರದ ಹತ್ರ ಫೆಸಿಲಿಟಿ ಇರಲ್ಲ. ಈಗ ನಾವು ಶೇಖರಣೆ ಮಾಡಬೇಕು, ಟ್ರಾನ್ಸ್ಪೋರ್ಟೇಷನ್, ಮತ್ತು ಅದಕ್ಕೆ ಈಗ ಬೇರೆ ಬೆಂಬಲ ಬೆಲೆ ಯೋಜನೆ ಚಾಲ್ತಿಯಲ್ಲಿರುತ್ತೆ, ಸ್ಟಾಫ್ ಕ್ರಂಚ್ ಇರುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ, ಯಾವ ಈಗ ಎಮ್ ಎಸ್ ಪಿ ದರದ್ದು ಡಿಫ್ರೆನ್ಸ್ ಏನು ಅಮೌಂಟ್ ಇದೆ ಅದನ್ನ ಪಿ ಡಿ ಪಿ ಎಸ್ ಮುಖಾಂತರ ರೈತರಿಗೆ ಕೊಟ್ಟು ಅವರಿಗೆ ಒಳ್ಳೆ ಬೆಲೆ ಸಿಗೋಂಗೆ ಮಾಡ್ತಾರೆ. ಇದಕ್ಕೆ ಸಪ್ರೇಟ್ ಮಾನದಂಡಗಳು. ಈಗ ಕರ್ನಾಟಕ ಸರ್ಕಾರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮೆಕ್ಕೆಜೋಳದ ಖರೀದಿ ಮಾಡಲಾಯಿತು. ಇದು ಏನಂದರೆ, ಮೆಕ್ಕೆಜೋಳದ ದರ ತುಂಬ ಕುಸಿದ್ರಿಂದ ಈಗ ಸರ್ಕಾರಕ್ಕೆ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಅಂದರೆ, ಅವರು ಏನು ಡಿಫ್ರೆನ್ಸ್ ಇದೆ ಈಗ 2400 ರೂಪಾಯಿ ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಿಸಿದ್ರು, ಅದರದ್ದು ಈಗ ಮಾರುಕಟ್ಟೆ ಬೆಲೆಗೆ 1600 ರೂಪಾಯಿ ಇದ್ದರೆ ಅದ್ರದ್ದೇನು ಡಿಫ್ರೆನ್ಸ್ ಅಮೌಂಟ್ ಇದೆ ಸರ್ಕಾರ ಭರಿಸುತ್ತೆ. ಆದರೆ ಮೆಕ್ಕೆಜೋಳ ಈಗ ವ್ಯಾಪ್ತಿಗೆ ಬರೋದ್ರಿಂದ 100% ಸ್ಟೇಟ್ ಗೌರ್ಮೆಂಟಿಂದನೇ ರೈತರಿಗೆ ಪಾವತಿ ಮಾಡಬೇಕಾಗಿತ್ತು. ಈಗ ಮೆಕ್ಕೆಜೋಳ ಅದರಲ್ಲೂ 2400 ಮೇಲೆ ಕೊಡುವಾಗಿಲ್ಲ, ಎಮ್ ಎಸ್ ಪಿ ಏನು ದರ ಇದೆ ಅದರ ಮೇಲೆ ಕೊಡುವಾಗಿಲ್ಲ. ಹಾಗೂ ಇದು ಖರೀದಿ ಪ್ರಕ್ರಿಯೆ ಸಂಪೂರ್ಣವಾಗಿ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ನಡೀಬೇಕು, ಅದರದ್ದು ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿರಬೇಕು, ಪೇಮೆಂಟ್ ಇರಬೇಕು, ಎಲ್ಲ ಆ ರೈತರದ್ದು ಡೀಟೇಲ್ಸ್ ಇದ್ದರೆ ಮಾತ್ರ ಅವ್ರಿಗೆ ಇದು ಪೇಮೆಂಟ್ ಆಗುತ್ತೆ. ಇದು ಒಂದು ಸ್ಕೀಮ್ ಇದೆ. ಇದು ಮಾವಿನಕಾಯಿಗೆ ಮತ್ತು ಮೆಕ್ಕೆಜೋಳಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಮಾಡಿದರು, ಕೇಂದ್ರ ಸರ್ಕಾರದ ವತಿಯಿಂದ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳಿಗೆ ಮಾತ್ರ ಇದೆ. ಅದು ನೀವು ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ, ಮತ್ತು ಕೇಂದ್ರ ಸರ್ಕಾರವು 50% ಅವ್ರು ಭರಿಸ್ತಾರೆ, 50% ರಾಜ್ಯ ಸರ್ಕಾರದಿಂದ ಭರಿಸ್ಬೇಕಾಗುತ್ತೆ.
1: ಎ ಪಿ ಎಂ ಸಿ ಪಾತ್ರ ಏನಿದ್ರಲ್ಲಿ,
0: ಪಿ ಡಿ ಪಿ ಎಸ್ ಸ್ಕೀಮಲ್ಲಿ ಈಗ ಮೆಕ್ಕೆಜೋಳ ನಿಮಗೆ ಎಕ್ಸಾಂಪಲ್ ತಗೊಂಡ್ರೆ, ಈಗ ಅವ್ರು ಇ ಟೆಂಡರಿಂಗ್ ಸಿಸ್ಟಮ್ ಇರೋ ಕಡೆ ಅವ್ರು ಇ ಟೆಂಡರಿಂಗ್ ಸಿಸ್ಟಮ್ ಮುಖಾಂತರ ರೈತರದ್ದು ಫಸ್ಟ್ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಕನಿಷ್ಠ ಬೆಂಬಲ ಯೋಜನೆ ಇದು ಯಾವ ಥರ ಇದೆ, ಸೇಮ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ರಿಜಿಸ್ಟ್ರೇಷನ್ ಆಗಿದ ನಂತರ ರೈತರು ಅವರು ಯಾವ ಮಾರ್ಕೆಟ್ ಹತ್ರದ ಮಾರ್ಕೆಟ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದೇ ಬೆಳೆನ ಅಲ್ಲಿ ಕೊಡಬೇಕಾಗುತ್ತೆ. ಅವರು ಟ್ರೇಡರ್ಸ್ಗೆ ಕೊಡ್ತಾರೆ, ಅಲ್ಲಿರೋ ಟ್ರೇಡರ್ಸ್ ಕಮಿಷನ್ ಏಜೆಂಟ್ ಥ್ರೂ ಪೇಮೆಂಟ್ ಮಾಡ್ತಾರೆ, ಟ್ರೇಡರ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಈ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗುವಾಗ ರೈತರದ್ದು ಫ್ರೂಟ್ಸ್ ಐ ಡಿನ ಯು ಎಂ ಪಿ ಪೋರ್ಟಲಲ್ಲಿ ಆ್ಯಡ್ ಮಾಡ್ತಾರೆ. ಇದು ಆ್ಯಡ್ ಮಾಡಾದ್ಮೇಲೆ ಅದರದ್ದು ಎಷ್ಟು ಅವ್ರದ್ದು ಟ್ರಾನ್ಸಾಕ್ಷನ್ ಮಾಡಿದಾರೆ ತಗೊಳ್ತಾರೆ ರಾಜ್ಯ ಸರ್ಕಾರ. ತಗೊಂಡು ಅವ್ರು ರಿಜಿಸ್ಟರ್ ಆಗಿರೋ ಫಾರ್ಮರ್ಗೆ ಎಷ್ಟು ನಿಗದಿಪಡಿಸಿರ್ತಾರೆ, ಏನು ಡಿಫ್ರೆನ್ಸ್ ಅಮೌಂಟು. ಈಗ ಅವ್ರಿಗೆ ಎಲಿಜಿಬಿಲಿಟಿ 50 ಕ್ವಿಂಟಲ್ ಅವ್ರಿಗೆ ಎಲಿಜಿಬಿಲಿಟಿ ಇದ್ದರೆ ಅವ್ರು 100 ಕ್ವಿಂಟಲ್ ತಂದರೆ 50 ಕ್ವಿಂಟಲ್ಗೆ ಅವ್ರಿಗೆ ತಗೊಳ್ತಾರೆ, 50 ಕ್ವಿಂಟಲ್ಗೆ ಏನು ಡಿಫ್ರೆನ್ಸ್ ಅಮೌಂಟ್ ಇದೆ ಅದನ್ನ ಅವ್ರದ್ದು ನೇರವಾಗಿ ಅವ್ರ ಖಾತೆಗಳಿಗೆ ಹಾಕ್ತಾರೆ.
1: ಅಂದರೆ ಆ ರೈತ ಈ ಯೋಜನೆ ಲಾಭವನ್ನು ಪಡಿಬೇಕು ಅಂದರೆ ಎ ಪಿ ಎಂ ಸಿಗೆ ಬಂದು ಅವನು ಮಾರಾಟ ಮಾಡಿರಬೇಕು.
0: ಹೌದು,
1: ಜಮೀನಲ್ಲಿ ಯಾವುದೋ ಒಬ್ಬ ವರ್ತಕ
0: ಇಲ್ಲ
1: ಅಂತಂದ್ರೆ ಅದನ್ನ
0: ಕನ್ಸಿಡರ್ ಮಾಡಲ್ಲ. ಮತ್ತೆ ಕಡ್ಡಾಯವಾಗಿ ಅವರು ರಿಜಿಸ್ಟ್ರೇಷನ್ ಮಾಡಿರಬೇಕು. ರಿಜಿಸ್ಟ್ರೇಷನ್ ಮಾಡಿದ ರೈತರು ಮತ್ತೆ ಅವ್ರಿಗೆ ಟೈಮ್ ಫ್ರೇಮ್ ಕೊಟ್ಟಿರ್ತಾರೆ, ಅದೇ ಸಮಯದಲ್ಲೇ ಬಂದು ಅವರು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಬೇಕು. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ್ರೆ ಅವರಿಗೆ ಸ್ಕೀಮ್ ಸೌಲಭ್ಯವನ್ನು
1: ಮುಖ್ಯ ಅಂದ್ರೆ ಬೆಳೆ ಸಮೀಕ್ಷೆಯಲ್ಲಿ ಅವರು ಭಾಗವಹಿಸಿರಬೇಕು.
0: ಬೆಳೆ ಸಮೀಕ್ಷೆ 100% ಕಂಪಲ್ಸರಿ ಮಾಡಿರಲೇಬೇಕು. ಅಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ನಿಮ್ದು ಆ ಬೆಳೆ ಬಂದಿಲ್ಲ ಅಂದ್ರೆ ನೀವು ಬೆಳೆದಿದ್ರು ನೀವು ಅದು ಸ್ಕೀಮ್ನ ಪ್ರಯೋಜನ ಪಡ್ಕೊಳಕಾಗಲ್ಲ.
1: ಅಂದ್ರೆ ಅನುಮಾನಗಳು ಸಾಕಷ್ಟು ಇರ್ತವೆ ನಮ್ಮ ರೈತರಿಗೂ.
0: ಅದೇ
1: ಸೋಮಯ್ಯನವರೇ, ಈಗ ಬೆಂಬಲ ಬೆಲೆ ಯೋಜನೆಗೆ ಸಂಬಂಧಪಟ್ಟಂತೆ, ಹಾಗೆ ಮಾರುಕಟ್ಟೆ ಮಧ್ಯಂತರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿ ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ?
0: ಖಂಡಿತ, ನನ್ನ ಮೊಬೈಲ್ ಸಂಖ್ಯೆ 8074484843.
1: ಇನ್ನೊಮ್ಮೆ ಹೇಳ್ತೀರಾ?
0: 8074484843.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 8074484843.
1: ಒಳ್ಳೆಯದು ಸೋಮಯ್ಯನವರೇ, ಇದುವರೆಗೂ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎನ್ ಕೇಶವ ಮೂರ್ತಿ. ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ಕೃಷಿ ಅಥವಾ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಮರಣ ಅಥವಾ ಶಾಶ್ವತ ಅಂಗವಿಕಲತೆಯಾದಲ್ಲಿ

ಮೂರು ದಿನದ ಒಳಗಾಗಿ ಸ್ಥಳೀಯ ಮಾರುಕಟ್ಟೆ ಸಮಿತಿಗೆ ಅಗತ್ಯ ಅರ್ಜಿ ಹಾಗೂ ದಾಖಲಾತಿಗಳೊಂದಿಗೆ ಸಂಪರ್ಕಿಸಿ. ಉಚಿತ ವಿಮಾ ಯೋಜನೆಯ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯ ಪರಿಹಾರ ಧನ ಪಡೆಯಿರಿ. ಮುಕ್ತ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಬೆಳೆಗಳ ಬೆಲೆ ಕುಸಿದಾಗ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಲಾಭ ಪಡೆಯಿರಿ. ಮಾರಾಟ ಮಾಡುವ ಸ್ಥಳಗಳಲ್ಲಿ ಯಾವುದೇ ಅನಧಿಕೃತ ಕಡಿತ ಅಥವಾ ಮಾದರಿ ತೆಗೆದುಕೊಳ್ಳಲು ಪೇಟೆ ಕಾರ್ಯಕರ್ತರಿಗೆ ಅವಕಾಶ ನೀಡಬೇಡಿ. ರೈತರು ಯಾವುದೇ ದಲ್ಲಾಳಿ ನೀಡಬೇಡಿ ಮತ್ತು ಯಾವುದೇ ಅನಧಿಕೃತ ಶುಲ್ಕ ಮುರಿದುಕೊಳ್ಳಲು ಅವಕಾಶ ನೀಡಬೇಡಿ. ಸಂಕಲನ ಜಿಎನ್ ಮಂಜುನಾಥ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೆ ಶಿವಮೂರ್ತಿ.

ಇದುವರೆಗೆ ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎನ್ ಕೆ ಶಿವಮೂರ್ತಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾಳೆ ಸಾವಯವ ಬೇಸಾಯದ ಪ್ರಾಮುಖ್ಯತೆ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ ಜಿ ಸುಬ್ಬಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ.

ಇದುವರೆಗೆ ಜನಪದ ಗೀತೆಯೊಂದನ್ನು ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು. ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ನಮಸ್ಕಾರ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

ಪ್ರೀತಿಯ ಕೇಳುಗರೆ, ನೀವು ಕೇಳ್ತಾ ಇರೋದು ಆಕಾಶವಾಣಿ ಮೈಸೂರು ಕೇಂದ್ರವನ್ನು FM 100.6 ಕಂಪನಾಂಕಗಳಲ್ಲಿ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

0: 2028 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು ಇದರ ವಿರುದ್ದದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನಿಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನಿಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ. ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನೆಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ದ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೀಡಕ್ ಏರ್ ರೈಫಲ್ನಲ್ಲಿ ಪ್ರೀತಂ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕಾ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589 ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಐವರು ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಇದು ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಸಮಯ 7:45:46. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ನಂದಾದೀಪ ಅವರಿಂದ ಸಣ್ಣ ಕಥೆ ಮಲ್ಲಿಯ ನಾಳೆಗಾಗಿ.
1: ನಸುಕಿನ 4 ಗಂಟೆಗೆ ಗಿಡಗಂಟಿ ಬೆಳೆದು ನಿಂತು ಅರ್ಧಂಬರ್ಧ ಮುಚ್ಚಿಕೊಂಡಿದ್ದ ಬಸ್ಯಾಪುರದ ಬಸ್ ಸ್ಟ್ಯಾಂಡಿಗೆ ಬಿರಬಿರನೆ ನಡೆದು ಬರುತ್ತಿದ್ದಳು ನೀಲವ್ವ. ಸಣ್ಣಗೆ ಉದುರುತ್ತಿದ್ದ ಮಳೆಗೆ ಕೈ ಹಿಡಿದು ನಡೆದು ಬರುತ್ತಿದ್ದ ಮಲ್ಲಿಯ ತಲೆಯ ಮ್ಯಾಲೆ ತನ್ನ ಸೆರಗ ತುದಿಯ ಎಳೆದು ಹೊದ್ದಿಸಿದಳು. ನಸುಕಿನಲ್ಲಿ ಆತುರಾತುರದಿಂದ ಮಲ್ಲಿಯನ್ನು ಎಬ್ಬಿಸಿ ಬಂದಿದ್ದರಿಂದ ಅವಳಿನ್ನೂ ನಿದ್ದೆ ಜೊಂಪಲ್ಲೇ ಇದ್ದಳು. ಇನ್ನೇನು ಊರಿಂದ ಸಿಟಿಗೆ ಹೊರಡುವ ಬಸ್ಸು ಬರುವುದರಲ್ಲಿತ್ತು. ಆತಂಕದಲ್ಲೇ ಯಾರಾದರೂ ನೋಡಿಬಿಟ್ಟಾರು ಎಂಬ ಭಯದಲ್ಲೇ ಅರ್ಧ ಗೋಡೆ ಮುರಿದು ಬಿದ್ದ ಬಸ್ಯಾಪುರದ ಬಸ್ ಸ್ಟ್ಯಾಂಡಿನಲ್ಲೇ ಮಲ್ಲಿಯನ್ನು ಎದೆಗೆ ಅಪ್ಪಿಕೊಂಡು ತಾನೂ ಆ ಕತ್ತಲೆಯಲ್ಲೇ ಮುದುರಿಕೊಂಡು ಕೂತಳು. 15 ವರ್ಷಕ್ಕೆ ಮದುವೆಯಾಗಿ ಬಂದವಳು ನೀಲವ್ವ. ಮದುವೆಯ ಮೊದಲ ದಿನಗಳಲ್ಲೇ ಅವಳ ಕನಸುಗಳನ್ನೆಲ್ಲ ಮಣ್ಣಿನೊಳಗೆ ಹೂತುಬಿಟ್ಟಂತೆ ಆಗಿತ್ತು. ಮೊದಲ ರಾತ್ರಿಯ ಕನಸು ಕಂಡವಳಿಗೆ ಗಂಡ ಶಂಕರನ ಮದ್ಯದ ವಾಸನೆಯಲ್ಲಿ ಸುಖದಿ ನಲುಗಬೇಕಿದ್ದ ಮಲ್ಲಿಗೆ ನರಳಿದಂತೆ ಭಾಸವಾಯಿತು. ಮದುವೆಯ ಮೊದಲ ದಿನಗಳಲ್ಲೇ ಅವಳ ಕನಸುಗಳನ್ನೆಲ್ಲ ಮಣ್ಣಿನೊಳಗೆ ಹೂತುಬಿಟ್ಟಂತೆ ಆಗಿತ್ತು. ಮೊದಲ ರಾತ್ರಿಯ ಕನಸು ಕಂಡವಳಿಗೆ ಗಂಡ ಶಂಕರನ ಮದ್ಯದ ವಾಸನೆಯಲ್ಲಿ ಸುಖದಿ ನಲುಗಬೇಕಿದ್ದ ಮಲ್ಲಿಗೆ ನರಳಿದಂತೆ ಭಾಸವಾಯಿತು. ವಯಸ್ಸಾದ ಅತ್ತೆಯ ಕಟುಬಾಯಿಗೆ ಮೂಕಿಯಾಗಿಯೇ ಉಳಿದು ಹೋಗಿದ್ದಳು. ಅದರ ಜೊತೆಗೆ ಶಂಕರನ ಕುಡಿತದ ಚಟಕ್ಕೆ ಅವರಿವರಲ್ಲಿ ಕೈಚಾಚಿ ಮಾಡಿಕೊಂಡಿದ್ದ ಸಾಲದ ಹೊರೆ ಇವಳ ಹೆಗಲಿಗೇರಿ ಕುಂತಿತ್ತು. ಇದೆಲ್ಲದರ ನಡುವೆಯೇ ಮಲ್ಲಿ ಇವಳ ಮಡಿಲು ಸೇರಿದ್ದಳು. ದಿನೇ ದಿನೇ ಗಂಡನ ಕುಡಿತದ ಜೊತೆಗೆ ಸಾಲವೂ ಹೆಚ್ಚುತ್ತಲೇ ಇತ್ತು. ಅವರಿವರ ಮನೆ ಕೆಲಸ ಮಾಡಿ ಅವರು ಕೊಟ್ಟ ತಂಗಳ ಊಟ ಮಲ್ಲಿಯ ಹೊಟ್ಟೆ ತುಂಬಿಸುತ್ತಿತ್ತು. ಬಂದ ಪಗಾರಕ್ಕೆ ರುಚಿಯಾಗಿ ಮಗಳಿಗೆ ಏನಾದರೂ ತಿನ್ನಿಸೋಣ ಎಂದರೆ ಸಾಲದ ಹೊರೆ ಕೈಕಟ್ಟಿ ಹಾಕುತ್ತಿತ್ತು. ಸಾಲ ತೆಗೆದವನಿಗೆ ಹಬ್ಬ ಇಲ್ಲ ಹಾಯಿಲ್ಲ ಎನ್ನೋ ಮಾತಿನ ಹಾಗೆ ಒಪ್ಪತ್ತಿನ ಗಂಜಿ ಕುಡಿಯಲೂ ನೆಮ್ಮದಿ ಇರಲಿಲ್ಲ. ಸದಾ ತೊಟ್ಟಿಕ್ಕುವ ಕಣ್ಣೀರ ಉಂಡ ಸೀರೆ ಸೆರಗ ಅಂಚಿನ ಬಣ್ಣ ನೀಲವನ ಬದುಕಿನಂತೆ ಮಾಸಿ ಹೋಗಿತ್ತು. ಊರಿನ ಮೇಲಿನ ಕೇರಿಯ ಗೌಡರ ಮನೆಯಲ್ಲಿ ಕೊಟ್ಟಿಗೆ ತೊಳೆಯುತ್ತಾ ಇದ್ದ ನೀಲವನನ್ನು ಹುಡುಕಿಕೊಂಡ ಬಂದ ಗಂಗಿ, ಇಲ್ಕೇಳು ನೀಲವ್ವ, ಅಲ್ಲಿ ಇಲ್ಲಿ ಕೈಚಾಚಿ ಸಾಲ ಮಾಡಿಕೊಂಡು ಒಂದು ಸಾಲ ತೀರಿಸೋಕೆ ಇನ್ನೊಂದು ಸಾಲ ಮಾಡ್ಕೊಳ್ಳೋದ ಬಿಟ್ಟು ನಮ್ಮ ಸಂಘದಲ್ಲಿ ಮೆಂಬರಾದರೆ ಸಾಲ ಕೊಡ್ತಾರೆ, ಅದನ್ನ ತಗೊಂಡು ಬೇರೆ ಸಾಲ ತೀರಿಸು ಎಂದು ಸಲಹೆ ಕೊಟ್ಟಿದ್ದಳು. ಈ ಸಲಹೆ ನೀಲವನಿಗೂ ಸರಿಯೆನಿಸಿ ಬರೀ ಹೆಂಗಸರೇ ಇದ್ದ ಒಂದು ಸಂಘ

ಸಂಘಕ್ಕೆ ಸದಸ್ಯೆಯೂ ಆಗಿ ಹೋಗಿದ್ದಳು. ಒಂದು ಸಂಘ ಹೋಗಿ ನಾಲ್ಕೈದು ಸಂಘಕ್ಕೆ ಸದಸ್ಯೆಯೂ ಆಗಿ ಹೋದಳು. ಸಂಘದ ಹೆಸರಿನಲ್ಲಿ ಸಿಕ್ಕ ಸಾಲ ನೀಲವನಿಗೆ ಉಸಿರು ಕೊಟ್ಟಂತೆ ಅನಿಸಿತು. ಹಳೆಯ ಸಾಲದ ಕಣ್ಣು ಕೆಂಪಾಗಿದ್ದವರ ಕೈಗೆ ಹೊಸದಾಗಿ ಪಡೆದ ಹಣ ಕೊಟ್ಟು ಸ್ವಲ್ಪ ತಲೆ ಎತ್ತಿದ್ದಳು. ಆದರೆ ಆ ಉಸಿರು ದೀರ್ಘವಾಗಿರಲಿಲ್ಲ. ಒಂದು ಸಾಲ ಮುಚ್ಚಿದ ಜಾಗಕ್ಕೆ ಇನ್ನೊಂದು ಸಾಲ ಬಂದು ಕುಳಿತುಕೊಂಡಿತು. ಶಂಕರನಲ್ಲಿ ಮಾತ್ರ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಅವನಿಗೆ ಸಾಲವೆಂದರೆ ನಾಳೆಯ ವಿಷಯ, ಇಂದಿನ ಕುಡಿತವೇ ಮುಖ್ಯ. ಇನ್ನೊಂದು ದಿನ ನೋಡ್ಕೊಳ್ಳೋಣ, ನೀಲಿ ಇದ್ದಾಳೆ ಅನ್ನೋ ಮಾತು ಅವನ ತುಟಿಯ ಮೇಲೆ ಅಂಟಿಕೊಂಡೇ ಇತ್ತು. ಆದರೆ ಆ ನಾಳೆ ಯಾವತ್ತೂ ಬಂದಿರಲಿಲ್ಲ. ಬದಲಾಗಿ ಸಾಲದವರು ಮನೆ ಬಾಗಿಲಿಗೆ ಬಂದು ಗದ್ದಲ ಮಾಡ್ತಿದ್ದ ದಿನಗಳು ಮಾತ್ರ ಹೆಚ್ಚುತ್ತಾ ಹೋದವು. ಮಲ್ಲಿಯನ್ನು ಓದಲು ಕೂರಿಸಿ ಅನ್ನ ಬೇಯಿಸುತ್ತಿದ್ದ ನೀಲವಳಿಗೆ ಮನೆ ಬಾಗಿಲ ಮುಂದೆ ಮೂವರು ನಿಂತು ಕೂಗಿದ ಶಬ್ದ ಕೇಳಿತು. ಸಾಲ ತೀರಿಸೋಕೆ ಆಗಲ್ಲ ಅಂದ್ರೆ ಮನೆ ಸಾಮಾನು ಎತ್ಕೊಳ್ತೀವಿ ಅನ್ನೋ ಮಾತು ಅವಳ ಎದೆಯೊಳಗೆ ಗುದ್ದಿದ ಕಲ್ಲಿನಂತೆ ಬಿತ್ತು. ಅದಕ್ಕೂ ಮೀರಿ ಬಸ್ಯಾಪುರದ ಸಾರಾಯಿ ಅಂಗಡಿ ಯಜಮಾನ ನೀಲವನ ಮೇಲೆ ಕಣ್ಣು ಮಡಗಿಬಿಟ್ಟಿದ್ದ. ಇವನ ಈ ಕುಡಿತದಿಂದ ಮನೆ ಅನ್ನೋದು ಮನೆ ಆಗ್ತಿಲ್ಲ, ನರ್ಕ ಆಗ್ತಿದೆ. ಇವನ ಕುಡಿತದ ಚಟಕ್ಕೆ ಆ ಯಜಮಾನನಿಗೆ ಹೊಂದ್ಕೋ ಅಂದ್ರೂ ಆಶ್ಚರ್ಯ ಏನೂ ಇಲ್ಲ. ಕೆರೆಯೋ ಬಾವಿಯೋ ಎಂದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಮಲ್ಲಿಯ ಮುಖ ನೆನೆದು ಸುಮ್ಮನಾದಳು. ಪುಸ್ತಕ ಹಿಡಿದು ಕುಳಿತಿದ್ದ ಮಲ್ಲಿಯ ಕಣ್ಣುಗಳಲ್ಲಿ ಭಯ ಕಾಣಿಸಿತು. ನೀಲವಳಿಗೆ ತನ್ನ ಬದುಕಿನ ಬಾಧೆಗಿಂತ ಮಗಳ ಭಯವೇ ದೊಡ್ಡದಾಗಿ ಕಾಣಿಸಿತು. ಜೊತೆಗೆ ನಾಳೆ ಸೋಮವಾರ ಸ್ವಸಹಾಯ ಸಂಘವಿದೆ ಎಂದು ನೆನೆದ ನೀಲವನ ಕಣ್ಣಿಗೆ ನಿದ್ರೆ ತಾಕಲಿಲ್ಲ. ಸೂರ್ಯ ಉದಯಿಸಿದ್ದ, ಆದರೆ ನೀಲವನೊಳಗೆ ಮಾತ್ರ ಕತ್ತಲೆಯ ಛಾಯೆ ಆವರಿಸಿಕೊಂಡಿತ್ತು. ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರೆಲ್ಲ ಒಮ್ಮೆಗೆ ನೀಲವನ ಕತ್ತು ಹಿಚುಕಿದಂತೆ ಭಾಸವಾಗಿ ಬೆವರು ಇಳಿಯುತ್ತಿತ್ತು. ಮಧ್ಯದಲ್ಲಿ ಬಿದ್ದಿದ್ದ ಲೆಕ್ಕದ ಪುಸ್ತಕ, ಅದರಲ್ಲಿ ಬರೆದುಕೊಂಡ ಸಾಲದ ಲೆಕ್ಕ ನೀಲವನ ಹೃದಯದ ಮೇಲೆ ಇಟ್ಟ ಕಲ್ಲಿನಂತೆ ಭಾರವಾಗಿತ್ತು. ಸಾಲ ಶೂಲ ಎಂಬ ಹಿರಿಯರ ಮಾತು ಕಿವಿಯೊಳಗೆ ಗಿಜಿಗಿಜಿ ಎನಿಸಿತ್ತು. ನೀಲವ್ವ, ಈ ವಾರವೂ ಕಂತು ಕಟ್ಟಿಲ್ಲ ಅಲ್ವಾ ಅನ್ನೋ ಅಲ್ಲಿದ್ದ ಸಂಘದ ಅಧ್ಯಕ್ಷೆ ಕೇಳಿದಾಗ ಇಲ್ಲ ಎಂದು ತಲೆ ತಗ್ಗಿಸಿದಳು. ಇದನ್ನೇನು ಸಂಘ ಅಂತ ಅನ್ಕೊಂಡಿದೆಯೋ, ಇಲ್ಲ ನಿನ್ ಖಜಾನೆ ಅಂತ ತಿಳ್ಕೊಂಡಿದೆಯೋ ಎಂದು ಸಂಘಕ್ಕೆ ಸೇರಿಸಿದ್ದ ಗಂಗಿಯೇ ಜೋರಾಗಿ ರೇಗಿದಳು. ಒಬ್ಬಳು ಕಟ್ತೇ ಇದ್ರೆ ಎಲ್ರಿಗೂ ಕಷ್ಟ, ನಿನ್ಗಷ್ಟೇ ಅಲ್ಲ ತಾಯಿ, ನಮಗೂ ನಮ್ದೇ ಕಷ್ಟಗಳು ಇರುತ್ತೆ. ನಿನ್ ಸಾಲ ಕಟ್ಟೋದರ್ದು ನಮ್ಗ್ಯಾಕೆ ಎಂದು ಅಲ್ಲಿದ್ದ ಇನ್ನೊಬ್ಬ ಹೆಂಗಸಿನ ಬೈಗುಳ ನೀಲವನ ನಿಂತ ನೆಲ ಕೆಳಗೆ ಜಾರಿದಂತೆ ಅನಿಸಿತು. ತಲೆ ತಗ್ಗಿಸಿಕೊಂಡೇ ಕೂತಿದ್ದಳು. ಕಣ್ಣಲ್ಲಿ ತುಂಬಿಕೊಂಡಿದ್ದ ನೀರು ಹೊರಗೆ ಬರಲು ಹಾ ತೊರೆಯುತ್ತಿತ್ತು. ಆದರೆ ಅವಳು ಅದನ್ನ ನುಂಗಿಕೊಂಡಳು. ಏಕೆಂದರೆ ಅಲ್ಲಿ ಅತ್ತರೆ ಅದು ಕಣ್ಣೀರಲ್ಲ, ತನ್ನ ಅಸಹಾಯಕತೆಯ ಒಪ್ಪಿಗೆಯಂತೆ ಕಾಣುತ್ತೆ ಅನ್ನೋ ಭಯ ನೀಲವನಿಗಿತ್ತು. ಇನ್ನೊಂದು ವಾರ ಟೈಂ ಕೊಡ್ತೀರಾ? ಅಳಕುದನಿಯಲ್ಲಿ ಕೇಳಿದಳು. ಆ ಮಾತಿನಲ್ಲಿ ಬೇಡಿಕೆಯೂ ಇತ್ತು, ನಾಚಿಕೆಯೂ ಇತ್ತು. ವಾರ? ನಿನಗಿನ್ನೆಷ್ಟು ವಾರ ಕೊಡೋದು? ಮೊನ್ನೆನೂ ಇದೇ ಮಾತು ಎಂದು ಅಧ್ಯಕ್ಷೆ ಕಟುವಾಗಿ ಹೇಳಿದಳು. ಹೀಗೆ ಹೇಳ್ತಾನೇ ಬರ್ತಾ ಇದೆಯಲ್ಲ, ನಾವೆಲ್ಲ ಬ್ಯಾಂಕಲ್ವಲ್ಲ ಎಂದು ಮತ್ತೊಬ್ಬಳು ಕಟುವಾಗಿ ನುಡಿದಳು. ನಿನ್ಗೋಸ್ಕರ ನಾವು ಹಣ ಹಾಕಿ ಕಾಯ್ಬೇಕಾ? ತೀರ್ಸಕ್ಕಾಗಲ್ಲ ಅಂದ್ರೆ ತೆಗೆದುಕೊಳ್ಳೋದು ಯಾಕೆ ಎಂಬ ಮಾತುಗಳು ಮತ್ತಷ್ಟು ಕಠಿಣವಾಗಿ ಕೇಳಿಸಿತು. ಗಂಗಿಯು ತಲೆ ಆಡಿಸಿಕೊಂಡು, ನೀನೇ ನೋಡ್ಕೋ ನೀಲವ್ವ, ಇನ್ನು ನಾವೇನೂ ಮಾಡೋಕ್ಕಾಗಲ್ಲ ಅಂತ ಮಾತಲ್ಲಿ ತಳ್ಳಿಬಿಟ್ಟಳು. ಈ ಮಾತು ಕೇಳಿದ ನೀಲವ್ವ ಎದ್ದು ನಿಂತಳು. ಕಾಲುಗಳು ಕಂಪಿಸುತ್ತಿದ್ದವು. ಅಲ್ಲಿಂದ ಹೊರಗೆ ಬಂದಾಗ ಬಿಸಿಲು ತಲೆಯ ಮೇಲೆ ಬಿದ್ದರೂ ಅವಳೊಳಗಿನ ಚಳಿ ಹೋಗಿರಲಿಲ್ಲ. ಶಾಲೆಯಿಂದ ಅಮ್ಮನ ಬಳಿಗೆ ಓಡಿ ಬಂದ ಮಲ್ಲಿ, ಅಪ್ಪ ಸಾರಾಯಿ ಅಂಗಡಿ ಹತ್ರ ಕುಡಿದು ಬಿದ್ದಿದ್ದ, ಅಂಗಡಿ ಯಜಮಾನ ನಿಮ್ಮಮ್ಮನ ಕಳಿಸು, ಅಪ್ಪನ ಕರ್ಕೊಂಡು ಹೋಗು ಅಂದ ಎಂದಳು. ಈ ಮಾತು ಕೇಳಿದ ನೀಲವನಿಗೆ ಸಾರಾಯಿ ಅಂಗಡಿ ಯಜಮಾನನ ಮಾತಿನ ಒಳಾರ್ಥ ಅರಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಮಲ್ಲಿಯ ಬಾಯಿಂದ ಆ ಮಾತು ಬಂದ ಕ್ಷಣ ನೀಲವನ ಹೃದಯದಲ್ಲಿ ಏನೋ ಒಡೆದ ಶಬ್ದ ಕೇಳಿಸಿತು. ಅದು ಭಯವೋ ಬೇಸರವೋ ಕೋಪವೋ ಅವಳಿಗೇ ಅರ್ಥವಾಗಲಿಲ್ಲ. ಆದರೆ ಮಲ್ಲಿಯ ಕಣ್ಣುಗಳಲ್ಲಿ ಕಾಣಿಸಿಕೊಂಡಿದ್ದ ಆತಂಕ ಮಾತ್ರ ಸ್ಪಷ್ಟವಾಗಿತ್ತು. ಅಮ್ಮ ನೀನು ಹೋಗ್ತೀಯಾ ಎಂದಾಗ ಅದು ಪ್ರಶ್ನೆ ಮಾತ್ರ ಅಲ್ಲ, ಅದರಲ್ಲಿ ಒಂದು ಭಯವಿತ್ತು. ನೀಲವ್ವ ಕ್ಷಣ ಮೌನವಾದಳು. ಮಲ್ಲಿಯ ಕಣ್ಣುಗಳಲ್ಲಿ ತನ್ನ

ಬಾಲ್ಯವನ್ನು ನೋಡಿದಳು. ಒಮ್ಮೆ ಕನಸುಗಳಿದ್ದ ಭಯವಿಲ್ಲದ ನಿರ್ಭಯ ನಗುವಿದ್ದ ಒಂದು ಮಗುವನ್ನು ಕಂಡಳು. ಆದರೆ ಇಂದು ಆ ಕಣ್ಣುಗಳಲ್ಲಿ ಅಂಜಿಕೆಯ ನೆರಳು ತಾಂಡವವಾಡುತ್ತಿತ್ತು. ಅಮ್ಮ, ಅವನು ನೋಡೋ ರೀತಿ ನನಗೆ ಭಯವಾಗುತ್ತೆ. ಮಲ್ಲಿಯ ಮಾತು ನಿಧಾನವಾಗಿ ಹೊರಬಂದರೂ ಅದರಲ್ಲಿ ಒಂದು ರೀತಿಯ ನಡುಕ ಸ್ಪಷ್ಟವಾಗಿತ್ತು. ಆ ಒಂದು ಮಾತು ನೀಲವ್ವನೊಳಗಿನ ತಾಯಿ ಮನಸ್ಸನ್ನು ಬೆಂಕಿಯಂತೆ ಹೊತ್ತಿಸಿತು. ಇಷ್ಟು ದಿನ ತಾನೇ ಸಹಿಸಿಕೊಂಡ ನೋವು, ಬೈಗುಳ, ಅವಮಾನ ಎಲ್ಲವೂ ತನಗಷ್ಟೇ ಸೀಮಿತ ಎಂದುಕೊಂಡಿದ್ದಳು. ಆದರೆ ಅದು ಈಗ ಮಲ್ಲಿಯ ಹಾದಿಯತ್ತ ಬಂದು ನಿಂತಿದೆ ಅನ್ನೋ ಅರಿವು ಅವಳನ್ನು ಬೆಚ್ಚಿ ಬೀಳಿಸಿತು. ಇವತ್ತು ನಾನು ಹೋದರೆ ನಾಳೆ, ಇವತ್ತು ಮೌನವಾದರೆ ಮಲ್ಲಿಯ ಬದುಕೇನು? ಅವಳೊಳಗೆ ಎರಡು ಧ್ವನಿಗಳು ಹೊಡೆದಾಡುತ್ತಿದ್ದವು. ಒಂದು, ಸಾಲ ತೀರಿಸಬೇಕು, ಬದುಕು ಸಾಗಿಸಬೇಕು. ಇನ್ನೊಂದು, ಮಗಳ ಗೌರವ ಉಳಿಸಬೇಕು, ಅವಳ ಬಾಲ್ಯವನ್ನು ಉಳಿಸಬೇಕು. ನೀಲವ್ವ ಮಲ್ಲಿಯನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡಳು. ನೀನೀಗ ಭಯ ಪಡೋದು ಬೇಡ, ನಾನಿದ್ದೀನಿ ಎಂದು ಹೇಳಿದಳು ನೀಲವ್ವ. ಆ ಮಾತು ಮಗಳಿಗೆ ಅಮ್ಮ ನೀಡಿದ ಒಂದು ವಾಗ್ದಾನವಾಗಿತ್ತು. ಆ ಕ್ಷಣದಲ್ಲಿ ಅವಳು ನಿರ್ಧಾರ ಮಾಡಿದಳು. ಸಾರಾಯಿ ಅಂಗಡಿಗೆ ಹೋಗುವ ಹೆಜ್ಜೆ ಇಡುವುದಿಲ್ಲ, ಇನ್ನು ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸುವುದಿಲ್ಲ. ಸಾಲ ಇಂದಲ್ಲ ನಾಳೆ ತೀರುತ್ತದೆ. ಮಗಳ ಭವಿಷ್ಯಕ್ಕೆ ಬುನಾದಿ ನಾಳೆ ಹಾಕಲು ಸಾಧ್ಯವಿಲ್ಲ. ಸಾಲದ ಹೊರೆ ಇರಲಿ, ಹಸಿವಿರಲಿ, ಆದರೆ ಮಲ್ಲಿಯ ಕಣ್ಣುಗಳಲ್ಲಿ ಭಯ ಇರಬಾರದು ಎಂದು ಮನಸ್ಸು ದೃಢ ನಿರ್ಧಾರ ಮಾಡಿತ್ತು. ನೀಲವ್ವನಿಗೆ ರಾತ್ರಿ ನಿದ್ರೆ ಹತ್ತಲಿಲ್ಲ. ಮನಸ್ಸು ಹೊಯ್ದಾಡುತ್ತಿತ್ತು. ಮಗ್ಗಲು ಬದಲಿಸಿದಳು. ತುಸುದೂರ ಮಲಗಿದ್ದ ಗಂಡನ ಸಾರಾಯಿ ವಾಸನೆ ಮೂಗಿಗೆ ಬಡಿಯಿತು. ರಾತ್ರಿ ತುಂಬ ಕಣ್ಣು ಮುಚ್ಚಲಿಲ್ಲ. ಮನೆ ಗೋಡೆಗಳೇ ಅವಳನ್ನು ನುಂಗುವಂತೆ ಭಾಸವಾಯಿತು. ಬಾಗಿಲಿನ ಅಂಗಳದಲ್ಲಿ ಬಂದು ನಿಲ್ಲುವ ಸಾಲ ಕೊಟ್ಟವರ ನೆರಳು, ಸಾರಾಯಿ ಅಂಗಡಿ ಯಜಮಾನನ ಕಣ್ಣು, ಸಂಘದ ಹೆಂಗಸರ ಚುಚ್ಚುಮಾತು ಎಲ್ಲವೂ ಒಟ್ಟಾಗಿ ಅವಳನ್ನು ಉಸಿರುಗಟ್ಟಿಸಿತು. ಭಯದಿಂದ ಮತ್ತೊಮ್ಮೆ ಮಗ್ಗಲು ಬದಲಿಸಿದಳು. ಮಲ್ಲಿಯ ಮುಗ್ಧ ಮುಖ ಕಾಣಿಸಿತು. ಇಲ್ಲಿ ಉಳಿದ್ರೆ ಬದುಕಿಲ್ಲ, ಮಲ್ಲಿಗೆ ನಾಳೆ ಇಲ್ಲ ಅನ್ನೋ ಸತ್ಯ ಅವಳ ಮನಸ್ಸಿಗೆ ನಾಟಿಕೊಂಡಿತು. ಇಲ್ಲಿಂದ ಹೊರಟು ಬಿಡಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನ ಗಟ್ಟಿಯಾದ ಕ್ಷಣ ಅವಳಿಗೆ ಹಿಂದಿರುಗೋ ದಾರಿ ಕಾಣಿಸಲಿಲ್ಲ. ಅರ್ಧರಾತ್ರಿಯಲ್ಲೇ ಎದ್ದು ಮಲ್ಲಿಯ ಹಳೆಯ ಪುಸ್ತಕಗಳು, ಎರಡು ಜೊತೆ ಬಟ್ಟೆ ಒಂದು ಚೀಲದಲ್ಲಿ ಹಾಕಿಕೊಂಡಳು. ಮನೆ ಒಳಗೆ ಒಮ್ಮೆ ಕಣ್ಣು ಹಾಯಿಸಿದಳು. ಅದು ಮನೆಯಲ್ಲ, ಅವಳ ಕಷ್ಟಗಳಿಗೆ ಸಾಕ್ಷಿಯಾಗಿ ಕಾಣಿಸಿತು. ಇಲ್ಲಿ ಇನ್ನೇನೂ ಉಳಿದಿಲ್ಲ ಎಂದು ತನಗೆ ತಾನೇ ಹೇಳಿಕೊಂಡಳು. ಅಲ್ಲಿಂದ ಹಿಂತಿರುಗಿ ನೋಡದೆ ಹೊರಟಳು. ದೂರದಿಂದ ಬರುತ್ತಿದ್ದ ಬಸ್ಸಿನ ಬೆಳಕು ನಸುಕಿನ 4 ಗಂಟೆಯಲ್ಲಿ ಬಸ್ಯಾಪುರದ ಬಸ್ ಸ್ಟ್ಯಾಂಡಿನಲ್ಲಿ ಕೂತಿದ್ದ ನೀಲವಳ ಮೊಗದ ಮೇಲೆ ಬಿದ್ದು ಯೋಚನಾಲಹರಿಯಲ್ಲಿದ್ದ ಅವಳನ್ನು ಎಬ್ಬಿಸಿತು. ಆ ಬೆಳಕು ಅವಳಿಗೆ ಮೊದಲ ಬಾರಿಗೆ ಭರವಸೆಯ ಬೆಳಕಾಗಿ ಕಂಡಿತು. ಮಲ್ಲಿ ಇನ್ನೂ ಅವಳ ಎದೆಗೆ ಒರಗಿ ನಿದ್ದೆಯಲ್ಲೇ ಇದ್ದಳು. ಮಗಳಿಗಾದರೂ ಒಂದೊಳ್ಳೆ ಬದುಕು ಕಟ್ಟಿಕೊಡಬೇಕು ಎಂದು ಅವಳ ಕೂದಲನ್ನು ಸವರುತ್ತಾ ಮನಸ್ಸಿನಲ್ಲೇ ಮಾತನಾಡಿಕೊಂಡಳು. ಬಸ್ ಹತ್ತಿರ ಬಂತು. ನೀಲವ್ವ ಎದ್ದು ನಿಂತಳು. ಕಾಲುಗಳು ಸ್ವಲ್ಪ ನಡುಗಿದರೂ ಮನಸ್ಸು ನಡುಗಲಿಲ್ಲ. ಮಲ್ಲಿಯನ್ನು ಎತ್ತಿಕೊಂಡೇ ಬಸ್ ಏರಿದಳು. ಆ ಬಸ್ ಕೇವಲ ಊರನ್ನು ಬಿಟ್ಟು ಹೋಗುತ್ತಿರಲಿಲ್ಲ, ನೀಲವ್ವನ ಹಳೆಯ ಬದುಕನ್ನೇ ಹಿಂದೆ ಬಿಟ್ಟು ಹೋಗುತ್ತಿತ್ತು. ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ನೀಲವಳಿಗೆ ಊರಿನ ಮರಗಳು, ಮನೆಗಳು ನಿಧಾನವಾಗಿ ಕಾಣೆಯಾಗುತ್ತಿದ್ದವು. ಪ್ರತಿ ದೃಶ್ಯವೂ ಒಂದೊಂದು ನೋವಿನ ನೆನಪು. ಆದರೆ ಮುಂದೆ ಅವಳಿಗೆ ಕಾಣಿಸುತ್ತಿದ್ದದ್ದು ಒಂದೇ ಒಂದು ಖಾಲಿ ದಾರಿ. ಅದು ಹೊಸ ಬದುಕಿನ ದಾರಿ. ಮಲ್ಲಿ ಎಚ್ಚರಗೊಂಡು, ಅಮ್ಮ, ನಾವೆಲ್ಲಿಗೆ ಹೋಗ್ತಿದ್ದೀವಿ ಎಂದು ನಿಧಾನವಾಗಿ ಕೇಳಿದಳು. ನೀಲವ್ವ ಸ್ವಲ್ಪವೇ ಸ್ವಲ್ಪ ನಗುತ್ತಾ, ಹೊಸ ಜಾಗಕ್ಕೆ, ಅಲ್ಲಿ ನಿನಗೆ ಭಯ ಇರೋದಿಲ್ಲ ಎಂದಳು. ಆ ಉತ್ತರದಲ್ಲಿ ಭವಿಷ್ಯದ ಸ್ಪಷ್ಟತೆ ಇರಲಿಲ್ಲವಾದರೂ ನಂಬಿಕೆ ಇತ್ತು. ಮಲ್ಲಿಯ ತಲೆಯನ್ನು ತನ್ನ ಹೆಗಲ ಮೇಲೆ ಇರಿಸಿಕೊಂಡು ನೀಲವ್ವ ಕಣ್ಣು ಮುಚ್ಚಿದಳು. ಈ ಬಾರಿ ನಿದ್ರೆ ಬರಲಿಲ್ಲ, ಆದರೆ ಮನಸ್ಸು ಮಾತ್ರ ನಿರಾಳವಾಗಿತ್ತು.

0: ಪ್ರೀತಿಯ ಕೇಳಗರೆ, ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 8 ಗಂಟೆಗಳಾಗ್ತಾಯಿದೆ. ಇನ್ನು ಮುಂದೆ ಸಂಧ್ಯಾರಾಗ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ BP ಬಾಲಚಂದ್ರ ಅರಸ್ ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ. ಇವರೊಂದಿಗೆ GN ಮಂಜುನಾಥ್.
1: ಆಕಾಶವಾಣಿ ಮೈಸೂರು. ಸಂಧ್ಯಾರಾಗ
2: ನಿವೃತ್ತ ಬ್ಯಾಂಕ್ನ ಹಿರಿಯ ಅಧಿಕಾರಿ BP ಬಾಲಚಂದ್ರ ಅರಸ್ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ GN ಮಂಜುನಾಥ್.
1: ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿದ್ದಾರೆ ಹಿರಿಯ ನಿವೃತ್ತ ಬ್ಯಾಂಕ್ನ ಅಧಿಕಾರಿಗಳು, ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿರುವ BP ಬಾಲಚಂದ್ರ ಅರಸ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
1: ತಮಗೀಗ 73 ವರ್ಷಗಳು.
3: ಹೌದು ಸರ್.
1: ರಿಟೈರ್ ಆಗಿ 13 ವರ್ಷಗಳು ಕಳೆದಿದೆ.
3: ಹೌದು ಸರ್.
1: ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದೀರಿ.
3: ಹೌದು ಸರ್.
1: ನಿಮ್ಮ ವೃತ್ತಿ ಪ್ರವೃತ್ತಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸರ್, ನಿಮ್ಮ ಊರು, ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಪರಿಚಯ.
3: ಸರ್, ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದೆಲ್ಲ ಮೈಸೂರು. ನನ್ನ ವಿದ್ಯಾಭ್ಯಾಸ ಆಗಿದ್ದು ಮೈಸೂರೇ. ಶಾರದಾವಲಾಸ್ ಹೈಸ್ಕೂಲಲ್ಲಿ ಓದಿದ್ದು. BCOM ಡಿಗ್ರಿಗೆ ಡಿ ಬನುಮಯಾಸ್ ಕಾಲೇಜಿಗೆ ಶಿಫ್ಟ್ ಆದೆ. ನಮ್ಮ ತಂದೆಯವರು ಲೇಟ್ ಡಾಕ್ಟರ್ BV ಪುಟ್ಟರಾಜರಸ್ ಅಂತ, ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಡೀನ್ ಆಗಿದ್ದರು. ಅದಾದಮೇಲೆ ಬೆಂಗಳೂರಿನಲ್ಲಿ ಜಾಯಿಂಟ್ ಡೈರೆಕ್ಟರಾಗಿ ಪ್ರಮೋಷನ್ ಆಗಿ ಹೋಗಿ ಆಮೇಲೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಗೆ ಡೈರೆಕ್ಟರಾಗಿ ಸ್ಟೇಟ್ ಆಫೀಸರ್ ಆಗಿ ರಿಟೈರ್ಡ್. ನಮ್ಮ ತಾಯಿ ಹೆಸರು ಸುಶೀಲಾ ದೇವಿ ಪುಟ್ಟರಾಜರಸ್ ಅಂತ, ಅವರು ಹೌಸ್ ವೈಫ್. ಸೊ ಅವ್ರಗಳ ಪ್ರೋತ್ಸಾಹ ಇದಿಲ್ದಿದ್ರೆ ನಾವು ಇಷ್ಟು ಬೆಳೆಯೋಕ್ಕೂ ಆಗ್ತಿರ್ಲಿಲ್ಲ. ತುಂಬ ಚಿಕ್ಕವರಾಗಿದ್ದಾಗಲೇ ಮೈಸೂರು ಏನು ಬೆಳೆದಿರಲಿಲ್ಲ. ಅಷ್ಟು ಚಿಕ್ಕ ಊರಿನಲ್ಲಿ ನಾವು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಕೊನೆಗೆ BCOM ಮುಗಿದ ತಕ್ಷಣವೇ 1976 ಇಸ್ವಿಯಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಸೇರಿಕೊಂಡೆ. ಬೆಂಗಳೂರಿನಲ್ಲಿ ಸುಮಾರು 6-7 ವರ್ಷ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನನಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಅದು ಮೈಸೂರು ಟ್ರಾನ್ಸ್ಫರ್ ಆಗಿದ್ದಕ್ಕೆ, ಯಾಕೆಂದರೆ ನಮ್ಮ ತಂದೆಯವರು ಡಾಕ್ಟರ್ ಆಗಿದ್ರು ಹೈಲಿ ಡಯಾಬಿಟಿಕ್, ಅವರು ತುಂಬ ಬೇಗ ಅವ್ರನ್ನ ಕಳ್ಕೋಬೇಕಾಯಿತು 1981 ಇಸ್ವಿ May 10. ಸೊ ಅದಾದಮೇಲೆ ನಾನು ಮೈಸೂರಿಗೆ ಸುಮ್ಮನೆ ಒಂದು ರಿಕ್ವೆಸ್ಟ್ ಕೊಟ್ಟೆ. ಸೊ ಅದು ಸ್ಯಾಂಕ್ಷನ್ ಆಗಿ ಮೈಸೂರಿಗೆ ಬಂದು ಇಲ್ಲಿ ಸರಸ್ವತಿಪುರಂ ಬ್ರಾಂಚ್ ಅಂತ ಇದೆ, ಅಲ್ಲಿ ನಾನು ಸೇರಿ ಕ್ಲರಿಕಲ್ ಇದನ್ನು ಮುಂದುವರೆಸಿದೆ. ಅದಾದಮೇಲೆ ನನಗೆ ಸ್ಪೆಷಲ್ ಅಸಿಸ್ಟೆಂಟ್ ಆಗಿ ತುಮಕೂರಿಗೆ ಪೋಸ್ಟಿಂಗ್ ಆಯಿತು. ಸ್ಪೆಷಲ್ ಅಸಿಸ್ಟೆಂಟ್ ಅಂತಂದರೆ ಅದು ಕ್ಲರ್ಕೂ ಅಲ್ಲ, ಆಫೀಸರೂ ಅಲ್ಲ, ಮಧ್ಯದ ಇದು ಅಂದರೆ ನಮಗೆ ಪಾಸಿಂಗ್ ಎಲ್ಲ ಪವರ್ಸ್ ಇರುತ್ತೆ, ಜೂನಿಯರ್ ಆಫೀಸರ್ ಅಂತ ಕರಿಬಹುದು. ಸೊ ಅದಾದಮೇಲೆ ನನಗೆ ಬೆಂಗಳೂರಿಗೆ ತಿರುಗಾ ಟ್ರಾನ್ಸ್ಫರ್ ಆಯಿತು. ಅದು ನಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪಾಪ ತುಂಬ ಓಡಾಡ್ತಾ ಇದ್ರು ತುಮಕೂರಿಗೆ, ಅವ್ರ ಮನೇಲಿ ನಾನು ಬಾಡಿಗೆಗಿದ್ದೆ. ಸೊ ಅವರು ಕೇಳಿಕೊಂಡ್ರು ನಿಮಗೆ ತೊಂದರೆ ಆಗದಿದ್ರೆ ಸ್ವಲ್ಪ ಆಯಿತು ಅಂತ ಹೇಳಿದಾಗ ಬೆಂಗಳೂರಿಗೆ ಹೋಗಿ 6 ನನಗೆ ಆಫೀಸರ್ ಆಗಿ ಪ್ರಮೋಷನ್ ಆಗಿ ನನಗೆ ಎರ್ನಾಕುಲಂಗೆ ಟ್ರಾನ್ಸ್ಫರ್ ಆಯಿತು ಕೊಚ್ಚಿನ್. ಅದು ಯಾಕೆ ಅಂತಂದ್ರೆ ನಮ್ಮಲ್ಲಿ ಏನು ಅಂತಂದರೆ ಆಫೀಸರ್ಸ್ ಪ್ರಮೋಷನ್ ಆದಾಗ ನಾರ್ಮಲ್ ಆಗಿ ನಾವು ಒಂದು ಇಂಟರ್ಸ್ಟೇಟ್ ಟ್ರಾನ್ಸ್ಫರ್ ತಗೊಳ್ಳೇಬೇಕು. ಸೊ ಅದರಿಂದ ಕೊನೆಗೆ ನನಗೆ ಎರ್ನಾಕುಲಂನಲ್ಲಿ ಅಲ್ಲಿ 3 ಕೆಲಸ ಮಾಡಿದ್ಮೇಲೆ ತಿರ್ಗಾ ನನಗೆ ಮಂಡ್ಯ ಕೊಟ್ಟರು. ಮಂಡ್ಯದಲ್ಲಿ 2 ಆಯಿತು. ಆಮೇಲೆ ಮೈಸೂರು ಅರಸೂರು ರೋಡ್ ಬ್ರ್ಯಾಂಚಲ್ಲಿ ಆಫೀಸರ್ದು ಇದು ಖಾಲಿ ಇತ್ತು. ಸೊ ನನಗೆ ಅಲ್ಲಿ ತಿರ್ಗಾ ಮೈಸೂರಿಗೆ ಪೋಸ್ಟಿಂಗ್ ಆಗಿ ಆಮೇಲೆ ಅಲ್ಲಿ 1.5 ಇದ್ದು ಇನ್ನೊಂದು 6 ಚಾಮುಂಡಿಪುರಂ ಮೈಸೂರಿನಲ್ಲಿ ಕೆಲಸ ಮಾಡಿ 31/5/2014 ರಿಟೈರ್ ಆದೆ.
1: ನಿಮ್ಮ ಸೇವಾವಧಿಯಲ್ಲಿ ಬಹಳಷ್ಟು ಕಡೆ ಊರುಗಳನ್ನ ಸುತ್ತಿ ಬಂದಿದ್ದೀರಿ.
3: ಹೌದು ಸರ್. ಬಟ್ ಆಕ್ಚುಲ್ ಆಗಿ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಕಮ್ಮಿ
1: ಕಡಿಮೆ, ಯಾಕೆಂದ್ರೆ ಬ್ಯಾಂಕಿಂಗ್ ಅಧಿಕಾರಿಗಳು ಅಂದ್ರೆ 2-3 ಒಂದು ಕಡೆ ಮತ್ತೆ ಬೇಗ ಟ್ರಾನ್ಸ್ಫರ್.
3: ಹೌದು ಸರ್, ಹೌದು ಹೌದು
1: ಸರ್. ನೀವು ಅರಸು ಮನೆತನದ ಬಗ್ಗೆ ಹೇಳಿದ್ರಿ, ನಿಮಗೂ ಮತ್ತು ಮೈಸೂರು ಅರಸರ ಸಂಸ್ಥಾನಕ್ಕೆ ಏನಾದ್ರೂ ರಿಲೇಷನ್ಶಿಪ್ ಏನಾದ್ರು?
3: ಸರ್, ರಿಲೇಷನ್ಶಿಪ್ ಅಂತ ಏನು ಇಲ್ಲ. ಸಾಮಾನ್ಯ ನಮ್ಮ ಅರಸು ಕಮ್ಯುನಿಟಿಯಲ್ಲಿ ವಿ ಆರ್ ದಿ ಫಾಲೋಯರ್ಸ್ ಆಫ್ ದಿ ವಾಡಿಯರ್ಸ್. ಅವರು ಅರಸುಗಳೇ ತರನೇ, ಬಟ್ ಅವ್ರ ಸ್ಥಾನ ಬೇರೆ, ನಮ್ಮ ಸ್ಥಾನ ಬೇರೆ. ಯಾಕೆಂದ್ರೆ ನಾವು ಮಾಮೂಲಿ ಜನಗಳ ತರ, ಅವರು ಮಹಾರಾಜರು. ಸೊ ಅದರಿಂದ ಅವ್ರನ್ನ ವಾಡಿಯರ್ ಅಂತ ಕರೀತಾರೆ. ಸೊ ಆದ್ರಿಂದ ಅವ್ರಿಗೆ ನಮ್ಗೆ ಅಜಗಜಾಂತರ ಅಂದ್ರೆ ಅರಸು ಮನೆತನ ಮಾತ್ರ ಒಂದು.
1: ಈ ಮದುವೆ ಸಂಬಂಧಗಳು ಕೊಟ್ಟು ತಂದು ಆ ತರದ ಅವಕಾಶಗಳಿದೆಯಾ?
3: ಇಲ್ಲ, ಆ ತರ ಯಾವುದು ಬಂದಿರಲಿಲ್ಲ. ಆದ್ರಿಂದ ಅಂದ್ರೆ ನಮ್ಗೆ ಏನು ಅಂತಂದ್ರೆ ನಮ್ಗೆ ಒಂದು ಹೆಮ್ಮೆ. ಏನು

0: ನಾವು ರಾಜಮನೆತನದ ಕಡೆಯವರು ಅಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೋಬಹುದು.
1: ಸರ್, ನೀವು ಸುದೀರ್ಘವಾಗಿ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದಿರಿ. ಆಗಿನ ಕಾಲದ ಬ್ಯಾಂಕಿನ ಕೆಲಸದ ವೈಖರಿನೇ ಬೇರೆ ಇತ್ತು, ಈಗಿನ ಕಾಲದ ಬ್ಯಾಂಕಿನ ಕೆಲಸದ ವೈಖರಿನೇ ಬೇರೆ ಇದೆ. ಗ್ರಾಹಕರ ಸಂಬಂಧಗಳು ಅವಾಗ ಹೇಗಿತ್ತು, ಇವಾಗ ಹೇಗಿದೆ? ಅವಾಗಂತೂ ಲೆಡ್ಜರ್, ಪಾಸ್ಬುಕ್ಗಳೆಲ್ಲ ನೀವು ನೋಡ್ತಾ ಇದ್ರಿ, ಈಗೆಲ್ಲ ಡಿಜಿಟಲೈಸ್ ಆಗಿಬಿಟ್ಟಿದೆ.
0: ಸರ್, ನಿಜ ಹೇಳಬೇಕು ಅಂತಂದ್ರೆ ನಾನು ಕೈ ಬರಹದಿಂದ ಹಿಡಿದು ಕಂಪ್ಯೂಟರ್ ಯುಗದ ತನಕ ನಾನು ಕೆಲಸ ಮಾಡಿದ್ದೇನೆ. ನನ್ನ ಪರ್ಸನಲ್ ಒಪಿನಿಯನ್ ಏನಂತಂದ್ರೆ ಸರ್, ಈ ಕೈ ಬರಹದ ಮತ್ತೆ ಆವಾಗಿದ್ದ ಗ್ರಾಹಕರ ಜೊತೆ ಒಂದು ನೆಂಟಸ್ತಿಕೆ ನಿಜವಾಗ್ಲೂ ಈಗ ಕಂಪ್ಯೂಟರ್ ಯುಗದಲ್ಲಿ ಇಲ್ಲ ಸರ್. ಈಗ ಕಂಪ್ಯೂಟರ್ ಮಾಸ್ಟರ್ಗಳು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ರಿಟೈರ್ಡ್ ಆದ್ಮೇಲೆ ಮತ್ತೆ ಇರುವಾಗ್ಲೂ ಅಷ್ಟೇ ಗ್ರಾಹಕರು ಸುಮಾರು ಜನ ಸಿಕ್ಕಿ ಹೇಳ್ತಿದ್ರು. ಈಗಲೂ ಹೇಳ್ತಾರೆ, ಸರ್ ನೀವು ಇದ್ದಾಗ ಆ ನಂಟಸ್ಕೆ ಮತ್ತೆ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ ಅದು ನಿಜವಾಗ್ಲು ಈಗಿಲ್ಲ ಸರ್. ಈಗ ಏನಿದ್ರು ಅವರು ತುಂಬಾ ಕಂಪ್ಯೂಟರಲ್ಲಿ ಬ್ಯುಸಿ ಆಗಿರ್ತಾರೆ. ಆಮೇಲೆ ಇನ್ನೊಂದೇನಂತಂದ್ರೆ ಪರ್ಸನಲ್ ಟಚ್ ಇಲ್ಲ ಸರ್,
1: ಬರೀ ಮೆಕ್ಯಾನಿಕಲ್.
0: ಸೊ ಹಾಗೆ ಏನಂತಂದ್ರೆ ನಾವು ಇಷ್ಟಪ್ಪ ಲೆಡ್ಜರ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾವು ಮಾಡಿರೋ ಟೈಮಲ್ಲಿ ಕ್ಯಾಲ್ಕುಲೇಟರ್ ಇರಲಿಲ್ಲ. 1976 1988 ತನಕ ಕ್ಯಾಲ್ಕುಲೇಟರ್ ನಾವು ನೋಡೇ ಇಲ್ಲ.
1: ನಮ್ಮ ಮೆದುಳೆ ಕ್ಯಾಲ್ಕುಲೇಟರ್
0: ನಾವು ಗಣಿತ ಎಷ್ಟು ಮಾಡಿದ್ದೀವಿ ಅಂತಂದ್ರೆ ಒಂದು ಗೋಲ್ಡ್ ಲೋನ್ಗಾಗ್ಲಿ ಮತ್ತೆ ಬೇರೆ ಯಾವ್ದಾದ್ರು ಲೋನ್ಗಾಗ್ಲಿ ಒಂದು ಪ್ರಾಡಕ್ಟ್ಸ್ ಅಂತ ಮಾಡ್ಕೊಂಡು ಅದನ್ನ ನಂಬರ್ ಆಫ್ ಡೇಸ್ ಅಂತ ಇಂಟು ಮಾಡ್ಕೊಂಡು ಕೈ ಬರಹ ಬರೆದು ಈಗ 120x24 ಅಂತಂದ್ರೆ ಅದನ್ನ ನಾವು ಟೋಟಲ್ ಮಾಡ್ತಿದ್ವಿ. ಈಗ ಕ್ಯಾಲ್ಕುಲೇಟರ್ ಇದೆ, ಪಟ ಪಟ ಪಟ ಅಂತ ಹೇಳ್ಬಿಡ್ತಾರೆ. ಸೊ ಅದು ಅವಾಗ ಆತರ ಇತ್ತು ಸರ್, ಅಂದ್ರೆ ಕೈಯಲ್ಲಿ ಬರ್ದಿದ್ದೇ ಒಂಥರ ನಮ್ಗೆ ಅದು ತುಂಬಾ ತೃಪ್ತಿ ಕೊಡ್ತಾ ಇತ್ತು. ಈಗ ಕಂಪ್ಯೂಟರ್ ಫಾಸ್ಟ್ ಇರ್ಬೋದು, ತುಂಬಾ ಬೇಗ ಬೇಗ ಕೆಲಸ ಆಗ್ಬೋದು, ನಮ್ಗೆ ಸಂತೃಪ್ತಿ ಕೊಡ್ತಿರಲಿಲ್ಲ ಸರ್.
1: ಜೊತೆಗೆ ಅವಾಗ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಗ್ರಾಹಕರು ನೇರವಾಗಿ ಬಂದು ನಿಲ್ತಾ ಇದ್ರು, ಮಾತಾಡ್ತಾ ಇದ್ರಿ,
0: ನಿಜವಾಗ್ಲೂ ಸರ್
1: ಒಂದು ಸಂಬಂಧ ಬೆಳೀತಾ ಇತ್ತು.
0: ಹೌದು ಸರ್, ಯಾಕಂದ್ರೆ ಕೆಲವು ಗ್ರಾಹಕರುಗಳು ಅದೇನಾಗುತ್ತೆ ಗೊತ್ತಿಲ್ಲ, ಕೆಲವ್ರನ್ನ ಅವ್ರು ಚೂಸ್ ಮಾಡ್ಕೊಂಡ್ಬಿಡ್ತಾರೆ, ಇಂಥವ್ರ ಹತ್ರನೇ ಕೆಲಸ ಮಾಡಿಸ್ಕೋಬೇಕು ಹಂಗೆ ಹಿಂಗೆ ಅಂತ. ಸೊ ಅದರಿಂದ ಏನಾಗ್ತಿದ್ರು ಹುಡ್ಕೊಂಬರೋರು. ಒಂದು ನಾನು ಎಕ್ಸಾಂಪಲ್ ನಿಮ್ಗೆ, ನಾನು ಚಾಮುಂಡಿಪುರಂಲಿ ಇದ್ದಾಗ ನನ್ಗೆ ಒಂಥರ ಹೇಳ್ಕೊಳಕ್ ಹೆಮ್ಮೆ ಏನು ಅಂತಂದ್ರೆ, ನನ್ಗೆ ಮೊದಲಿಂದನು ನನ್ಗೆ ಈ ಅನಕ್ಷರಸ್ಥರು ಮತ್ತು ವಯಸ್ಸಾದವ್ರಿಗೆ ನನ್ ಸರ್ವಿಸ್ ಕೊಡ್ಬೇಕು. ನನ್ಗೆ ಯಾವಾಗ್ಲೂ ಅದೊಂದು ತುಂಬಾ ಇಷ್ಟ. ಒಂದ್ಸತಿ ಏನಾಯ್ತು ಅಂತಂದ್ರೆ, ಒಬ್ರು ಏಜ್ಡ್ ಸುಮಾರು 70 ಗಂಡ ಹೆಂಡತಿ ಬರೋರು, ಅವ್ರು ಬಂದಾಗ ನನಗೆ ಒಂಥರ ಏನೋ ಒಂದು ಖುಷಿ, ಅವ್ರಿಗೆ ನಾನು ಎದ್ದೋಗಿ ಅವ್ರಿಗೊಂದು ಸೇವೆ ಮಾಡಬೇಕು ಅಂತ. ಅವರು ಎಷ್ಟು ನನಗೆ ಇದು ಅಂತಂದ್ರೆ ಬರುವಾಗ ಏನಾದರೂ ಒಂದು ತಿಂಡಿ ಗಿಂಡಿ ಇಟ್ಕೊಂಬರೋರು. ಸರ್ ಇದೆಲ್ಲ ಬೇಡ ನಮಗೆ, ನಾನು ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತಲೂ ಹೇಳಿದೆ. ಇಲ್ಲ ಇಲ್ಲ, ನೀವು ಅಷ್ಟು ನಮಗೆ ಸಹಾಯ ಮಾಡ್ತಿರುವಾಗ ಸೊ ದಯವಿಟ್ಟು ನೀವು ಇದನ್ನು ಆಕ್ಸೆಪ್ಟ್ ಮಾಡಿ ಅಂದರು. ಆಯಿತು. ಕೊನೆಗೆ ಒಂದ್ಸತಿ ಏನಾಯ್ತು ಅಂತಂದ್ರೆ, 3 ದಿನ ಬಂದ್ರಂತೆ. 3 ದಿನ ಬಂದು ಬಾಲಚಂದ್ರ ಅವರಿಲ್ವಾ ಅಂತ ಕೇಳಿದ್ರಂತೆ. ಇಲ್ಲ, ಅವ್ರು ರಾಜ್ಯದಲ್ಲಿದ್ದಾರೆ. ಸರಿ ಅಂತ ಹೊರಟೋಗ್ತಿದ್ರಂತೆ. ಆಮೇಲೆ ಮ್ಯಾನೇಜರ್ಗೆ ಡೌಟ್ ಬಂದು ಕೇಳಿದ್ರಂತೆ, ಅವ್ರು ಯಾರಿಗೆ ಕೇಳಿ ಕೇಳಿ ಹೋಗ್ತಿದ್ದಾರೆ ಅಂತ. ಕೊನೆಗೆ ಅವ್ರು ಹೇಳಿದ್ರಂತೆ, ನಮ್ಗೆ ಬಾಲಚಂದ್ರ ಅವರು ಬೇಕು ಸರ್ ಅಂತ. ಸರಿ ಹೇಳಿ, ನಾನು ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ ಅಂತಂದ್ರಂತೆ. ಇಲ್ಲ, ನಾವೊಂದು 50,000 ರೂಪಾಯಿ ಡಿಪಾಸಿಟ್ ಮಾಡಬೇಕು, ಅವ್ರ ಕೈಲೇ ಮಾಡಿಸ್ಕೋಬೇಕು ನಾವು ಅದಕ್ಕೆ ಅಂತಂದ್ರೆ. ಇಲ್ಲ ಇಲ್ಲ, ನಾನೇ ಮಾಡ್ತೀನಿ ಅಂತಂದ್ರೆ. ಇಲ್ಲ ಇಲ್ಲ ಬಿಡಿ, ನಾಳೆ ಬರ್ತಾರಲ್ಲ, ನಾನು ನಾಳೆ ಬಂದ್ಬಿಟ್ಟು ಮಾಡ್ತೀವಿ ಅಂತಂದ್ರು. ಅದೊಂದು ನನಗೆ ನಿಜವಾಗ್ಲು ಜೀವನದಲ್ಲಿ ಒಂದು ಮರೆಯಲಾಗದ ಸಂಗತಿ ಸರ್. ಯಾಕೆಂದ್ರೆ ನನಗೇನು ಅಂತಂದ್ರೆ ಒಂದು ಮೈಂಡಲ್ಲಿ ಏನಿತ್ತು ಅಂತಂದ್ರೆ, ನಾವು ವಯಸ್ಸಾದವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ವಯಸ್ಸಾದಾಗ ಯಾರಾದ್ರೂ ಮಾಡ್ತಾರೆ, ಆ ಭಾವನೆಯಿಂದ ನಾವು ಮಾಡಿದ್ದೆ. ಅದು ಸೆಕೆಂಡ್ರಿ, ಬಟ್ ಅಂದ್ರೆ ನನ್ನ ಸೇವೆ ಅದು ಆಕ್ಚುಲಾಗಿ. ನಾನು ಕೆಲಸ ಮಾಡ್ಬೇಕಾಗಿರೋದು ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇದ್ದೆ ಮೊದ್ಲಿಂದನು ಅಂತಾರೆ ಅದೊಂದು ಇದು. ಆಮೇಲೆ ಈಗ ನಾವು LTM ಅಂತ ಕರಿತಿದ್ವಿ, ಲೆಫ್ಟ್ ಹ್ಯಾಂಡ್ ಇಂಪ್ರೆಷನ್ ಅಂತ. ಅದು ಸೈನ್ ಯಾರು ಮಾಡ್ತಾ ಇರಲಿಲ್ವ ಚೆಕ್ಗೆ, ಅದನ್ನ ನಾವು ತಗೊಂಡ್ ಮಾಡ್ತಿದ್ವಿ,
1: ಹೆಬ್ಬೆಟ್ಟಿನ
0: ಮಾರ್ಕ್. ಸೊ ಅದಕ್ಕೂ ಅಷ್ಟೇ, ನಾವು ಅವ್ರನ್ನ ಕರೆದು ನಾನೇ ಚೆಕ್ ಎಲ್ಲ ಬರ್ಕೊಟ್ಬಿಟ್ಟು ಇದೆಲ್ಲ ಮಾಡ್ತಿದ್ವಿ. ಯಾಕಂದ್ರೆ ಅವರು ತುಂಬಾ ಸಫರ್ ಮಾಡಿದ್ದಾರೆ ಸರ್. ಯಾಕಂದ್ರೆ ಯಾರಾದ್ರೂ ಕರ್ಕೊಂಬರೋರು, ಇವ್ರು ಒಂದು ಅಮೌಂಟ್ ಹೇಳಿದ್ರೆ ಅವರೊಂದು ಅಮೌಂಟ್ ಬರ್ಕೊಂಡು ಅವ್ರಿಗೆ 250 ಕೇಳಿದ್ರೆ ಇವರು 300 ಬರೆದು 50 ರೂಪಾಯಿ ಅವ್ರು ಇಟ್ಕೊಂಡು ಹಂಗೆಲ್ಲ ಮಾಡ್ತಿದ್ರು. ಸೊ ಆದ್ರಿಂದ ಅವ್ರಿಗೆ ಕೇಳಿ ಆಮೇಲೆ ನಾವು ಪ್ರತಿ ಸತಿ ಅವ್ರಿಗೆ ಅದೇ ರಿಕ್ವೆಸ್ಟ್ ಮಾಡ್ತಿದ್ವಿ, ದಯವಿಟ್ಟು ಬರುವಾಗ ನಿಮ್ಮ ಮನೆಯವ್ರು ಯಾರಾದ್ರೂ ಕರ್ಕೊಂಡ್ ಬನ್ನಿ ಅಂದ್ರೆ ಇದು ಅಕ್ಷರಸ್ಥರು ಯಾರಾದ್ರೂ ಇದ್ರೆ ಕರ್ಕೊಂಡ್ ಬನ್ನಿ, ಯಾಕಂದ್ರೆ ಈ ತರ ಮೋಸ ಹೋಗ್ಕೊಡುದು ನೀವು, ಆಮೇಲೆ ನಾವು ಮೋಸ ಮಾಡಿದ್ವಿ ಅಂತ ನೀವು ತಿಳ್ಕೊಕೂಡುದು ಅಂತ ನಾನು ಅದಕ್ಕೆ ಆ ರೀತಿಯಲ್ಲಿ ಇದನ್ನ ಸೇವೆ ಮಾಡ್ತಾ ಇದ್ದೆ ಸರ್.
1: ಆಗಿನ ವ್ಯವಹಾರಗಳು ಬಹಳಷ್ಟು ನಂಬಿಕೆ ಮೇಲೆ ನಡೀತಾ ಇದೆ ಸರ್. ಈಗ ಇಷ್ಟೊಂದು ಟೆಕ್ನಾಲಜಿ ಇದ್ರೂ ಕೂಡ ಒಬ್ರನ್ನೊಬ್ರು ನಂಬ

0: ಒಂದು ಬ್ಯಾಂಕ್ ಹೋಗಿ ಒಂದು ಚಲನನ್ನು ಹಾಕೋದು ಅಥವಾ ಒಂದು ದುಡ್ಡು ಕಟ್ಟೋದನ್ನ ಈಗಿನ ಯುವ ಜನತೆ ಕಂಪ್ಯೂಟರ್ ನೋಡ್ಕೊಂಡು ಮಾಡೋ ಅಂತ ಸ್ಟೇಜಿಗೆ
1: ಹೌದು,
0: ಬಂದ್ಬಿಡ, ಯಾಕಂದ್ರೆ ಸಂಬಂಧಗಳು ಬಿಟ್ಟೇ ಹೋಗ್ತಾ
1: ಬಿಟ್ಟು
0: ಇದೆಯಲ್ಲ
1: ಹೋಗ್ತಾ
0: ಸರ್
1: ಇದೆ.
0: ಆ ಥರ.
1: ಜೊತೆಲಿ ನೋಡಿ ಸರ್, ಈಗ ಮುಂಚೆಯೆಲ್ಲ ಕ್ಯಾಶ್ ರೆಮಿಟ್ ಮಾಡಕ್ ಬರ್ತಿದ್ರು,
0: ಹೌದು ಹೌದು
1: ಈಗ ಅಲ್ಲಿ ಎ ಟಿ ಎಂ ಪಕ್ಕದಲ್ಲೇ ಕ್ಯಾಶ್ ರೆಮಿಟ್
0: ಬಂದ್ಬಿಡು.
1: ರೆಮಿಟ್ ಮಾಡೋಕ್ಕೆ ಮಿಷಿನೇ ಇದೆ. ಸೊ ಅಂದ್ರೆ ಏನಾಯ್ತು, ಬ್ಯಾಂಕಿಗೆ ಬರೋದು ತುಂಬಾ ಕಮ್ಮಿ ಆಗೋಯ್ತು,
0: ಕಡಿಮೆ ಆಗಿದೆ, ಕೆಲಸ ಏನೋ ಬೇಗ ಆಗ್ತಾ ಇದೆ,
1: ಆಗ್ತಾ ಇದೆ.
0: ಆದ್ರೆ ಸಂಬಂಧಗಳು ದೂರ ಆಗ್ತಾ
1: ಹೌದು
0: ಇದೆ
1: ಸರ್,
0: ಸರ್.
1: ಹೌದು. ಅದರಿಂದ ಏನಾಗುತ್ತೆ ಅಂತಂದ್ರೆ ಕೆಲವು ಏನು ಅಂತಂದ್ರೆ ಈ ತರ ಆಗಿ ಕೆಲವು ಬ್ಯಾಂಕ್ಗಳು ಒಂಥರ ನಂಬಿಕೆನು ಕಳ್ಕೊಳ್ತಾ ಇದೆ. ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಅವ್ರು ಏನಾಗ್ತಾ ಏನು ಹೇಳ್ತಾರೆ,
0: ಹೌದು
1: ಅದು
0: ಹೌದು,
1: ತಾವು ಮಾಡಿದ್ದೋ ಯಾರು ಮಾಡಿದ್ದು ಅಂತ ಗೊತ್ತಾಗದೇ ಇದ್ರು ಅದು ಕೊನೆಗೆ ಬ್ಯಾಂಕ್ ಮೇಲೇನೆ ಬರುತ್ತೆ
0: ಹೊಣೆ ಅವ್ರದ್ದೇ
1: ಹೊಣೆ
0: ಆಗುತ್ತೆ ಸರ್.
1: ಹೊಣೆ. ಆಮೇಲೆ ಒಳಗೆ ಕೂತಿರೋರು ಯಾರೋ ಒಬ್ರು ಏನೋ ಮಾಡಿರಬೇಕು ಅಂತ ಹೇಳ್ತಾರೆ, ಬಟ್
0: ಹೌದು
1: ಅವ್ರು ಒಳಗೆ ಬಂದಿರಲ್ಲ,
0: ಹೌದು ಹೌದು.
1: ಆದ್ರೂ ಬ್ಲೇಮ್ ಮಾತ್ರ ಅವ್ರ ಮೇಲೆ ಮಾಡಾಕ್ಬಿಡ್ತಾರೆ ಸರ್.
0: ನೀವು ಕರ್ನಾಟಕದಲ್ಲಿ ಈ ತರಹದ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡ್ರಿ, ಜನ ನಿಮ್ಮನ್ನೇ ನೋಡೋಕ್ಕೋಸ್ಕರ ಬರ್ತಾ ಇದ್ರು, ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಬರ್ತಾ ಇದ್ರು ಸರ್. ಇದೇ ರೀತಿಯ ಅನುಭವ ನಮ್ಮ ಕರ್ನಾಟಕದಿಂದ ಹೊರಕ್ಕೆ ಹೋದಾಗ ಈ ಎರ್ನಾಕುಲಂನಲ್ಲಿ ಒಂದಿಷ್ಟು ಕೆಲಸ ಮಾಡಿದೆ ಅಂತ ಹೇಳಿದ್ರಿ ಸರ್.
1: 1997 ಇಸ್ವಿಗೆ ನಾನು ಎರ್ನಾಕುಲಂಗೆ ಹೋಗಿದ್ದು. ಸೊ ಆವಾಗ ಎರ್ನಾಕುಲಂ ಒಂಥರ ಇತ್ತು. ಏನು ಅಂತಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅಲ್ಲಿ ಇಂಗ್ಲೀಷ್ ಮಾತಾಡೋ ಜನನೇ ಇರಲಿಲ್ಲ, ಮಾತಾಡಕ್ ಬಂದ್ರು ತಾವು ಮಾತಾಡ್ತಿರ್ಲಿಲ್ಲ. ಸೊ ಆದ್ರಿಂದ ನನಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಅದು ಸ್ವಲ್ಪ ಅವ್ರದ್ದು ಭಾಷೆ ಕೆಲವು ವರ್ಡ್ಸ್ಗಳನ್ನ ಕಲಿಯೋದಕ್ಕೆ ತನಕ ಸ್ವಲ್ಪ ಕಷ್ಟ ಆಯಿತು, ಬಟ್ ಆಮೇಲೆ ಚೆನ್ನಾಗಿ ನಿಜವಾಗ್ಲೂ ತುಂಬ ಒಳ್ಳೆ ಸರ್ವಿ ಇದಾಯಿತು. ಅಂದ್ರೆ ಜನ ತುಂಬ ಒಳ್ಳೆ ಜನನೇ. ಸೊ ಅದರಿಂದ ಕೊನೆಗೆ ಸ್ವಲ್ಪ ಅವ್ರಿಗೂ ಇದಾಗಿತ್ತು. ಅಂದ್ರೆ ನಾನು ಒಂದು ಕೆಲವು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದ್ದೆ ಅಲ್ಲ ಆಫೀಸರ್ ಆಗಿದ್ದಾಗ. ಅಲ್ಲೂ ಅಷ್ಟೇ, ನಾನು ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅನ್ನೋದು ಅಲ್ಲಿದು ಲೋಕಲ್ ಡಿ ಸಿ ಅವರು ಈ ಒಂದು ಡಬಲ್ ಗ್ರಾಜ್ಯುಯೇಟ್ ಟ್ರಿಬಲ್ ಗ್ರಾಜ್ಯುಯೇಟ್ ಏನಾದರೂ ಆಗಿದ್ರು ಅವರು ಮಲಯಾಳಿ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡ್ತಾರೆ. ಅದು ಅವರು ಅವರ ಭಾಷೆ ಅಭಿಮಾನ. ನಾವು ಅದನ್ನು ನಾವು ಪ್ರಶ್ನಿಸಿಕೋಗಲ್ಲ, ನಾವು ಅದನ್ನು ಯಾಕೆ ಮಾಡಿದ್ರು ಅಂತ ನಾವು ಕೇಳೋಕ್ಕೂ ಇದಿಲ್ಲ. ಈಗ ನಾವು ಕನ್ನಡದಲ್ಲೂ ಅಷ್ಟೇ, ನಾವು ಎಷ್ಟೊತ್ತಿ ಕೇಳ್ತೀವಿ ಸರ್ ಕನ್ನಡ ಬರಲ್ವಾ ನಿಮಗೆ ಅಂತ, ಅದೇ ಥರ ಅದು ಅಂತ. ಬಟ್ ಅಂದ್ರೆ ಅಲ್ಲೂ ಸರ್, ಅಲ್ಲೂ ನನಗೆ ಯಾವುದು ಏನು ಪ್ರಾಬ್ಲಮ್ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ಒಡನಾಟ, ತುಂಬಾ ಚೆನ್ನಾಗಿತ್ತು. ಬ್ಯಾಂಕ್ ಹತ್ತಿರದಲ್ಲೇ ಮನೆ ಇತ್ತು, ಮನೆ ಕೊಟ್ಟಿದ್ದವರು ಮಲಯಾಳಿಸೆ ಪಾಪ, ನಿಜಲು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ 3 ವರ್ಷ ನನಗೆ ಕಳೆದಿದ್ದು ಗೊತ್ತಾಗಿಲ್ಲ ಸರ್, ತುಂಬಾ ಚೆನ್ನಾಗಿತ್ತು ಅದು.
0: ಸರ್, ನಿಮ್ಮ ಇಡೀ ಸರ್ವಿಸ್ ಒಂದು 35-36 ವರ್ಷಗಳು ಬ್ಯಾಂಕ್ನ ಸರ್ವಿಸ್ ಅಲ್ಲಿ ಕಳೆದಿದ್ದೀರಲ್ಲ, ಇಡೀ ಜೀವನ ಪೂರ್ತಿ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಇಷ್ಟರಲ್ಲೇ ಕಾಲ ಕಳೆದಿರ್ತಿರ್ತಾರೆ. ಇಷ್ಟೆಲ್ಲ ಒತ್ತಡದ ನಡುವೆ ಸೇವಾ ಮನೋಭಾವವನ್ನು ಕೂಡ ನೀವು ಬೆಳೆಸ್ಕೊಂಡ್ರಿ, ಇದಕ್ಕೆ ಹೇಗೆ ನಿಮ್ಮ ಮನಸ್ಸು ಒಲಿತು ಅಂತ?
1: ಸರ್, ಇದು ಆಕ್ಚುಲಾಗಿ ನನಗೆ ಈ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ಬೋದು. ನಾನು 2018 ಅಲ್ಲಿ ನನ್ನ ಕಸಿನ್ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅಮೆರಿಕಾ ಹೋಗಿದ್ದೆ. ಅಮೆರಿಕಾಯಿಂದ ಬಂದ ತಕ್ಷಣ ಒಂದು ದಿನ ಪ್ಯಾಲೇಸಿಂದ ಫೋನ್ ಬಂತು. ನಾನು ನಿಮ್ಗೆ ಆವಲೇ ಹೇಳಿದ್ದೆ, ಪ್ಯಾಲೇಸ್ ಅಂದ್ರೆ ನಮ್ಗೊಂಥರ ಅದು ಔಟ್ ಆಫ್ ದಿ ವರ್ಲ್ಡ್ ಥರ ನಮ್ಗೆ ಹೇಳಬೇಕು. ನನಗೆ ತುಂಬ ಖುಷಿ ಆಯಿತು, ಗಾಬರಿನೂ ಆಯಿತು. ಯಾಕೆಂದ್ರೆ ಮಹಾರಾಣಿಯವರು ನನ್ನ ಕರೀತಾ ಇದ್ದಾರೆ ಅಂತಂದ್ರೆ ನನಗೆ ನಿಜವರು ನಂಬದೇ ಇರುವಂಥ ಸಂಗತಿ ಆಯಿತು.
0: ಅತ್ಯಂತ ದೊಡ್ಡ ಗೌರವ.
1: ಗೌರವ ನಮ್ಮ ಕಮ್ಯುನಿಟಿಲಿ ನೀವು ಪ್ಯಾಲೇಸ್ ಒಳಗೆ ಹೋಗಿ ಮಹಾರಾಣಿಯವರಾಗಲಿ ಮಹಾರಾಜರನ್ನ ಮಾತಾಡಿಸಿದ್ವಿ ಅಂತಂದ್ರೆ ನಮಗೆ ಏನೋ ಒಂಥರ ನಾವು ಯಾವುದೋ ಬೇರೆ ಲೋಕದಲ್ಲಿ ಇದ್ದೀವಿ ಅಂತ ಅನ್ಸ್ಬಿಡುತ್ತೆ. ಸೊ ಆದ್ರಿಂದ ಕೊನೆಗೆ ಹೋದೆ. ಹೋದಾಗ ಮಹಾರಾಣಿಯವರ ಈ ತರ ಈ ಟ್ರಸ್ಟ್ಗೆ ನೀವು ನಿಮ್ಮ ಸೇವೆ ಅಗತ್ಯ ಇದೆ, ಮಾಡ್ತೀರಾ, ಯೋಚನೆ ಮಾಡಿ ಅಂತಂದ್ರು. ನಾನು ಹೇಳಿದೆ, ಮಹಾಸ್ವಾಮಿ ನೀವು ಹೇಳದ ಮೇಲೆ ಯೋಚನೆ ವಿಷಯನೇ ಇಲ್ಲ, ಈಗಲೇ ನಾನು ಎಸ್ ಅಂತಿದ್ದೀನಿ, ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ, ನಾನು ನಿಮ್ಮ ಆಶ್ರಯದಲ್ಲಿ ಒಂದು ಏನಾದರೂ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಅಂತ ಅಷ್ಟೇ ಸರ್.
0: ನಿಮ್ಮ ವೃತ್ತಿ ಜೀವನ ನಿಮ್ಮ ಈ ಟ್ರಸ್ಟ್ ನಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಸಹಾಯ ಮಾಡಿದೆಯಾ ಸರ್? ಹಾಗಿದ್ರೆ
1: ಅಂತ ಅನುಭವ ಅಂತಂದ್ರೆ ಬ್ಯಾಂಕಿಂಗ್ ಇದಕ್ಕೂ ಮತ್ತೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಕ್ಚುಲಾಗಿ ನಮ್ಮ ಟ್ರಸ್ಟ್ ಬರೀ ಎಜುಕೇಶನ್ ಇದಕ್ಕೆ ನಾವು ಮಾಡ್ತಿರೋದು. ನಾವು ಆಕ್ಚುಲಿ ನಮ್ಮ ಜಯಚಾಮರಾಜ ಅರಸು ಎಜುಕೇಶನ್ ಟ್ರಸ್ಟ್ ಸ್ಕೂಲ್ ನಡೆಸ್ತಾ ಇದ್ದೀವಿ. ನಜರ್ಬಾದ್ ಅಲ್ಲಿ ವಾಣಿ ವಿಲಾಸ್ ಗರ್ಲ್ಸ್ PU ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲ್ ಇದೆ, ಎಲ್ಲ ಥರನೂ ಇದೆ. ಆಮೇಲೆ ಇಲ್ಲಿ ಅರಸು ಬೋರ್ಡಿಂಗ್ ಅಂತ ಕೃಷ್ಣರಾಜ್ ಬೌಲ್ವಾಡಲ್ಲಿ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ ಅಂತ ಒಂದು ಸ್ಕೂಲ್ ಇದೆ. ಸೊ ಇದನ್ನು ನಾವು ನೋಡಿಕೊಂಡು ನಮ್ಮ ಎಷ್ಟು ಇದಿದೆ ಅನುಭವ ಇದೆಯೋ ಅದನ್ನು ಯೂಸ್ ಮಾಡಿ ನಾವು ಅವರ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ಮಾಡ್ತಾ ಇದ್ದೀವಿ ಸರ್.
0: ಶಿಕ್ಷಣವನ್ನ ಹೊರತುಪಡಿಸಿ ಅದರ ಜೊತೆಗೆ ಇನ್ನೆಲ್ಲ ಯಾವ ಯಾವ ಸೇವೆನಲ್ಲಿ ಟ್ರಸ್ಟ್ ತಗೊಂಡಿದೆ ಸರ್?
1: ಆಸಕ್ತಿ ಅಂತಂದ್ರೆ ನಮ್ದು ಏನಾದ್ರೂ ಪ್ರೋಗ್ರಾಮ್ಸ್ ಇದ್ರೆ ಹೆಲ್ತ್ ಬಗ್ಗೆ ಮತ್ತೆ ಅವೇರ್ನೆಸ್ ಏನಾದ್ರೂ ಇದ್ರೆ ಆತರ ಏನಾದ್ರೂ ಅವ್ರು ಏನಾದ್ರು ಬಂದು ನಮ್ಮ ಟ್ರಸ್ಟ್ ನ ಕೇಳಿದ್ರೆ ಅದನ್ನ ನಾವು ಸಹಾಯ ಮಾಡಿ ಜಾಗ ಇದ್ರೆ ಜಾಗ ಕೊಡ್ತೀವಿ, ಆತರ ಇದು ಹೆಲ್ಪ್ ಮಾಡ್ತೀವಿ ಸರ್.
0: ಹಿಂದಿನ ಮಹಾರಾಜರ ಕಾಲದ ವೈಭವ ಏನಿತ್ತು ಅದನ್ನ ಟ್ರಸ್ಟ್ ಮೂಲಕ ಜನರಿಗೆ ತಲುಪಿಸ್ತಾ ಇದ್ದೀರಿ.
1: ಹೌದು ಸರ್.

0: ಹೌದಾ ಸರ್? ಅಷ್ಟೇ
1: ಸರ್, ನೀವು ನಿವೃತ್ತಿ ಆದ ನಂತರ ರೆಸ್ಟ್ ತಗೊಳ್ಳೇ ಇಲ್ಲ, ತಕ್ಷಣವೇ ಈ ಸಮಾಜ ಸೇವೆಗೆ ಟ್ರಸ್ಟ್ ಮೂಲಕ ಬಂದ್ಬಿಟ್ರಿ. ಇದಕ್ಕೆ ಏನಾದ್ರೂ ಒಂದು ಶಕ್ತಿ ಇರಬೇಕು, ಒಂದು ಪ್ರೇರಣೆ ಇರಬೇಕು
0: ಸರ್. ಪ್ರೇರಣೆ ಮತ್ತೆ ಶಕ್ತಿ ಅಂತಂತಂದ್ರೆ ಅದೊಂದು ಬಯಸದೆ ಬಂದ ಭಾಗ್ಯ ಅಂತ ನನಗೆ ಮಹಾರಾಣಿ ಅವರ ಟ್ರಸ್ಟ್ ಅಲ್ಲಿ ಕೂರಿಸಿದಾಗ ವೃತ್ತಿ ಜೀವನ ಮರ್ತೇ ಹೋಯ್ತು. ತಿರ್ಗಾ ಬ್ಯುಸಿ ಆಗ್ಬಿಟ್ಟೆ. ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಕಾಲೇಜಲ್ಲಿ ಏನಾದ್ರು ಒಂದು ಫಂಕ್ಷನ್ ಇದ್ರೆ ಅಟೆಂಡ್ ಮಾಡೋದು, ಆ ಥರದಿಂದ ಆಗ್ಬಿಟ್ಟು ಕೊನೆಗೆ ಏನಾಯ್ತು ಅಂತಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ಇಬ್ಬರು ಮೂರು ಜನ ನನಗಿಂತ ಮುಂಚೆ ರಿಟೈರ್ಡ್ ಆದವರು ಅಥವಾ ನಾನು ರಿಟೈರ್ಡ್ ಆದ್ಮೇಲೆ ಅವರು ಲೈಫೇ ಆಗೋಯ್ತು ಅಂತ ತಿಳ್ಕೊಂಡು ಅವರು ಒಂಥರ ಮನೆಯಲ್ಲೇ ಕೂತ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ರು. ಅವ್ರನ್ನ ಕಂಪೇರ್ ಮಾಡಿದ್ರೆ ನಾನು ತುಂಬಾ ಬ್ಯುಸಿ ಇದ್ದೀನಿ. ನಾನು ಒಂದೊಂದ್ಸತಿ ಬೆಳಗ್ಗೆ ಕಾಲೇಜ್ಗೆ ಹೋಗಿರ್ತೀನಿ, ಒಂದೇನೋ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ತಿರ್ಗಾ ಸಾಯಂಕಾಲ ಒಂದು ಪ್ರೋಗ್ರಾಮ್ ಇದೆ ಬನ್ನಿ ಸರ್ ಅಂತಾರೆ, ತಕ್ಷಣ ಹೋಗ್ತೀನಿ. ಒಂದೊಂದ್ಸತಿ ನನ್ನ ಮಿಸಸ್ ತಮಾಷೆ ಮಾಡ್ತಾರೆ ಆವಾಗ್ಲೂ, ನೀವು ಬ್ಯಾಂಕ್ ಅಲ್ಲಾದ್ರೆ ಟೈಮಿಂಗ್ಸ್ ಇತ್ತು, ಇಲ್ಲಿ ಟೈಮಿಂಗ್ಸ್ ಇರಲ್ರಿ ಅಂತ. ಸೊ ಅದು ಹೇಳಿದೆ, ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ನಾನು, ನಿಜವಾಗ್ಲೂ ಇಷ್ಟೆಲ್ಲ ಮಾಡಿದ್ದೆ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಎಷ್ಟು ನೀವು ಆಕ್ಯುಪೈ ಆಗಿರ್ತಿರೋ ಅಷ್ಟು ನೀವು ಹೆಲ್ತಿ ಆಗಿರ್ತೀರಾ ಅಂತ. ಸೊ ಅದು ಒಂದು ಕಾರಣ ನನಗೆ ಸರ್.
1: ಅರವತ್ತರ ನಂತರ ಅರಳೋ ಮರಳಲ್ಲ ಸರ್, ಮತ್ತೆ ಅರಳೋದದು ಜೀವನವನ್ನ ಅದು ತುಂಬಾ ಹುರುಪಾಗಿಡೋದಕ್ಕೆ ಒಂದು ಶಕ್ತಿಯನ್ನ ಕೊಡುತ್ತೆ. ಈ ಟ್ರಸ್ಟ್ ಅಲ್ಲಿ ಈ ತರ ಸಮಾಜ ಸೇವೆಯನ್ನ ಮಾಡ್ತಾ ಬಂದಾಗ ಮರೆಯಲಾಗದಂತಹ ಘಟನೆಗಳು, ಅಪರೂಪದ ಸಂದರ್ಭಗಳು.
0: ಒಂದೇನು ಅಂತಂದ್ರೆ, ನನಗೆ ಒಂದು ಸ್ಟೇಜ್ ಮೇಲೆ ಕೆಲವು ಸತಿ ಮಾತಾಡೋದ ಅವಕಾಶ ಸಿಕ್ಕಿದೆ. ಅದು ಮಹಾರಾಣಿಯವರ ಮುಂದೆ ಅಥವಾ ಮಹಾರಾಜರ ಮುಂದೆ ಒಂದು ವಂದನಾ ಅರ್ಪಣೆ ಇರಲಿ, ಸ್ವಾಗತ ಭಾಷಣ ಇರಲಿ. ನಾರ್ಮಲ್ ಆಗಿ ನಾನು ಬ್ಯಾಂಕ್ ಅಲ್ಲಿ ಇದ್ದಾಗ ಮತ್ತೆ ಸ್ಕೂಲು ಕಾಲೇಜಲ್ಲಿ ಇದ್ದಾಗಲ್ಲ ಯಾವತ್ತೂ ಸ್ಟೇಜ್ ಮೇಲೆ ಬಂದು ನಿಂತು ಮಾತಾಡಿದ್ದು ಇಲ್ಲ, ಏನೂ ಇಲ್ಲ. ಇದೆಲ್ಲ ಈ ಟ್ರಸ್ಟ್ ಇಂದ ಬಂದ ಮೇಲೆ ನನಗೆ ಒಂಥರ ಸ್ಫೂರ್ತಿಯಾಗಿ ಒಂದು ಇನ್ಸ್ಟೆಂಟೇನಿಯಸ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್.
1: ಸೊ ವೈಯಕ್ತಿಕವಾಗಿ ಅರಮನೆಯ ಸಂಬಂಧ ಇನ್ನು ಹೆಚ್ಚಾಗೋದಕ್ಕೆ ಅನುಕೂಲ?
0: ಹೌದು ಸರ್, ನಿಜ. ಅಟ್ಲೀಸ್ಟ್ ಏನು ಅಂತಂದ್ರೆ ನಮ್ಮ ಮುಖ ಪರಿಚಯ ಆಗಿದೆ. ಮಹಾರಾಣಿಯವರೆಲ್ಲಾದ್ರೂ ನೋಡಿದ್ರೆ ಓ ಇವರು ಬಾಲಚಂದ್ರ ಅಂತ ಅವ್ರಿಗೆ ನಾವು ನಮಸ್ಕಾರ ಮಾಡಿದ್ರೆ ಸೊ ಅವ್ರಿಗೆ ಗೊತ್ತಾಗುತ್ತೆ ಅಂತ. ಅದರಿಂದ ಯಾಕೆಂದ್ರೆ ಸಿಗ್ತಾ ಇರ್ತಾರೆ ನಮ್ಗೆ ಆವಾಗವಾಗ ಮೀಟಿಂಗ್ ಅಲ್ಲಿ ಅಲ್ಲಿ ಇಲ್ಲಿ. ಅದರಿಂದ
1: ನೀವು ಹಿಂದಿನ ರಾಜ ಮಹಾರಾಜರನ್ನ ನೋಡಿದಂತಹ ನೆನಪಿದೆ ಸರ್ ನಿಮ್ಮ ಬಾಲ್ಯದಲ್ಲಿ?
0: ಸರ್, ನಾನು ಓಪನ್ ಆಗಿ ಮತ್ತೆ ತುಂಬಾ ಖುಷಿಯಾಗಿ ನಾನು ಎಲ್ಲರಿಗೂ, ನಾವು ಯಂಗ್ಸ್ಟರ್ಸ್ಗೆ, ನನ್ನ ಮಗನ್ಗಂತೂ ಹೇಳ್ತಿರ್ತೀನಿ. ಏನು ಅಂತಂದ್ರೆ, ನಾವು ಚಿಕ್ಕವರಾಗಿದ್ದಾಗ ಸರ್ ಜಯಚಾಮರಾಜ ಒಡೆಯರು ಆವಾಗ ಇನ್ನು ಅವರಿಗೆ ಇದಿತ್ತು,
1: ಆಡಳಿತದ
0: ಅಧಿಕಾರ ಇತ್ತು. ಆವಾಗ ನಾವು ನೋಡಿದೀವಿ ಸರ್, ಮೆರವಣಿಗೆ ನೋಡಿದೀವಿ. ದಸರಾದ ಮೊದಲನೇ ದಿನ ಬೆಳಗ್ಗೆ ಮಹಾರಾಜರು ಬಂದು ಸಿಂಹಾಸನ ಮೇಲೆ ಕೂತ್ಕೊಳ್ಳೋರು, ಅದೆಲ್ಲ ನೋಡಿ ನಿಜವಾಗ್ಲೂ ಕಣ್ ತುಂಬಿಸ್ಕೊಂಡಿದ್ದೀವಿ. ನನ್ಗೆ ಇನ್ನೂ ತಮಾಷೆಗೆ ಅಂತಂದು ಹೇಳ್ಬೇಕು ಅಂದ್ರೆ, ನಮ್ಮ ಅಜ್ಜಿಯವರು ಹೇಳ್ತಿದ್ರು, ನಮ್ಮ ತಾಯಿಯವರು ಬೆಳಗ್ಗೆ ಫಸ್ಟ್ ಡೇ ನೋಡಿದ್ರೆ ಮಹಾರಾಜರನ್ನ ದೇವೇಂದ್ರ ನೋಡ್ದಂಗೆ ಅಂತ. ಸೊ ನಾವು ಅದನ್ನ ಅಂತ ನಮ್ಗೆ ಅವಾಗ ಅಜ್ಜಿಯವ್ರು ಏನ್ ಹೇಳಿದ್ರು ಅದನ್ನ ನಿಜ ಅಂತ ಅನ್ಕೊಂಡು ನಾವು ಬೆಳಗ್ಗೆನೆ ಹೋಗಿ ಅಲ್ಲಿ ನೋಡ್ತಾ ಕೂತ್ಕೊಳ್ಳೋದು ಸರ್. ಅದು ಇನ್ನೊಂದೇನು ಅಂತಂದ್ರೆ, ಅದು ಯಾರಿಗೂ ಸಿಗಲ್ಲ ಸರ್. ಯಾಕಂದ್ರೆ ಈಗಿನ ಜನರೇಷನ್ ಅವ್ರಿಗೆ ಮತ್ತೆ ನಮ್ಮ ಪ್ರೀವಿಯಸ್ ಜನರೇಷನ್ ಅವ್ರಿಗೂ ಅದೆಲ್ಲ ಸಿಕ್ಕಿಲ್ಲ ಸರ್. ಈಗ ನಾವು ತಾಯಿ ಚಾಮುಂಡೇಶ್ವರಿನ ಮೆರವಣಿಗೆ ತಗೊಂಡು ಹೋಗ್ತೀವಿ, ಅದನ್ನೇ ನೋಡಿ ಇವ್ರು ಖುಷಿ ಪಡ್ತಾರೆ. ಬಟ್ ಸ್ವತಃ ಮಹಾರಾಜರು ಮತ್ತೆ ಅವರ ಸೋದರ ಅವರು ಹಿಂದ್ಗಡೆ ಕೂತ್ಕೊಂಡು ಆನೆ ಅಂಬಾರಿ ಮೇಲೆ ಹೋಗ್ತಿದ್ರೆ ನಿಜವಲ್ಲ ಸರ್. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಸಯ್ಯಾಜಿಯವರ ರೋಡಲ್ಲಿ ಯಾವುದೇ ರೋಡಲ್ಲಾಗ್ಲಿ ಸರ್, ಹಳ್ಳಿ ಹಳ್ಳಿ ಕಡೆಯಿಂದ ಬಂದವರು ನಿಜವೂ ಮಹಾರಾಜರನ್ನ ಮಹಾರಾಜರು ಅಂತ ತಿಳ್ಕೊತಿರ್ಲಿಲ್ಲ,
1: ದೇವರು
0: ದೇವರು ಅಂತ ತಿಳ್ಕೊಂಡು ಸರ್ ಅಡ್ಡು ಬಿದ್ದು ಬಿಡೋದು ಸರ್.
1: ಈಗಲೂ ಅದೇ ಗೌರವವನ್ನು ಇಟ್ಕೊಂಡಿದ್ದಾರೆ ಸರ್.
0: ನಿಜವಲ್ಲ ಸರ್,
1: ಬಹಳಷ್ಟು ಜನ ಆ ಪರಂಪರೆ ಮೇಲೆ, ಅಲ್ಲಿನ ವ್ಯಕ್ತಿಗಳ ಬಗ್ಗೆ, ಅಲ್ಲಿನ ಸಾಧನೆಗಳ ಬಗ್ಗೆ ತುಂಬಾ ಗೌರವಯುತವಾದ ಸ್ಥಾನವನ್ನು.
0: ಹೌದು ಸರ್, ಯಾಕಂದ್ರೆ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ರು ಮಂಡ್ಯದಲ್ಲಿದ್ದಾರೆ ಸರ್. ಅವರು ಹೇಳ್ತಿದ್ರು, ಯಾವುದೋ ಒಂದು ಕೆಲವು ಹಳ್ಳಿಗಳಲ್ಲಿ ಮನೆಗಳಲ್ಲಿ ದೇವ್ರ ಫೋಟೋಕ್ಕಿಂತ ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋ ಇದೆಯಂತೆ ಸರ್. ಯಾಕೆಂದ್ರೆ ಅವ್ರು ನಮಗೆ ನೀರು ಕೊಟ್ಟು ನಾವು ಉದ್ಧಾರ ಮಾಡಿದ್ದು. ಸೊ ಅವ್ರನ್ನ ಬಿಟ್ಟು ನಾವು ಅವ್ರನ್ನ ನೋಡಿದ್ದು ದೇವರವರು.
1: ಕರೆಕ್ಟ್ ಕರೆಕ್ಟ್ ಸರ್. ಮೈಸೂರು ಅರಮನೆ ಸಂಸ್ಥಾನದ ಕೊಡುಗೆನ ಯಾರು ಮರೆಯೋದಕ್ಕೆ ಸಾಧ್ಯ
0: ಇಲ್ಲ,
1: ಖಂಡಿತ ಸಾಧ್ಯ ಇಲ್ಲ.
0: ಮರ್ತವ್ರು ಯಾರು ಉದಾಹರಣೆ ಆಗಿಲ್ಲ ಸರ್.
1: ಆಗಿಲ್ಲ ಸರ್. ಈಗ 73ರ ಹರಿಯದಲ್ಲೂ ನೀವು ಇಷ್ಟೊಂದು ಉತ್ಸಾಹವನ್ನು ಇಟ್ಕೊಂಡಿದ್ದೀರಿ, ಒಂದು ಶಿಸ್ತನ್ನ ಇಟ್ಕೊಂಡಿದ್ದೀರಿ, ಒಂದು ಕಾರ್ಯಬದ್ಧತೆಯನ್ನ ಇಟ್ಕೊಂಡಿದ್ದೀರಿ, ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು ನಮಗೆ ಕುತೂಹಲ ಸರ್.
0: ಸರ್, ನಾನು ಸಾಮಾನ್ಯ ಬೆಳಗ್ಗೆ 5-ಕಾಲಿಗೆ ಎದ್ದೇಳ್ತೀನಿ ಸರ್. 5:30ಗೆ ನಾನು ವಾಕಿಂಗ್ ಹೋಗ್ತೀನಿ. ಒಂದು ಸುಮಾರು ಒಂದು 5 ಕಿಲೋಮೀಟರ್ ವಾಕ್ ಮಾಡ್ತೀನಿ. ಕುಕ್ನಲ್ಲಿ ಕೆರೆ ನನ್ನ ಫೇವರೇಟ್ ಜಾಗ. ಅಲ್ಲಿಂದ ಯೂನಿವರ್ಸಿಟಿ ಒಳಗೆ ಹೋಗಿ ಅಲ್ಲ ವಾಕ್ ಮಾಡಿಕೊಂಡು ಬರುವಾಗ ಮನೆಗೆ ಹಾಲು ತಂದು ಕೂತ್ಕೊಂಡು ಪೇಪರ್ ಓದಿ, ಆಮೇಲೆ ಮಾಮೂಲಿ ಅಕಸ್ಮಾತ್ ಏನಾದರೂ ಕಾಲೇಜಿಂದ ಏನಾದ್ರೂ ಬನ್ನಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತೀನಿ. ಆಮೇಲೆ ಒಂದು ಹೊಸ ಜವಾಬ್ದಾರಿ ಬೇರೆ ಬಂದಿದೆ ದೇವಸ್ಥಾನದ್ದು. ಅದು ನಾವು ಗೋಪುರ ಕಟ್ಟಬೇಕೀಗ. ಅದು ಗೋಪುರ ಸ್ವಲ್ಪ ಇದಾಗಿತ್ತು ಅಂದ್ಬಿಟ್ಟು ಕೆಡವು ಬಿಟ್ರು. ಸೊ ಅದಕ್ಕೆ ಅಲ್ಲೋಗಿ ಏನೇನು ಮಾಡ್ಬೋದು ಅದಲ್ಲ ಅಂತ

0: ಯೋಚನೆ ಮಾಡಿ ಮಾಡ್ತಾ ಇರ್ತೇವೆ.
1: ನಿಮ್ಮ ಕುಟುಂಬದ ಪರಿಚಯ ಸರ್?
0: ನನ್ನ ಮಿಸಸ್ ವೈಜಯಂತಿ ಅಂತ. ನನಗೊಬ್ಬನೇ ಮಗ ಇದ್ದಾನೆ, ಅವನ ಹೆಸರು ಶರತ್ ಚಂದ್ರ ಅರಸ್ ಅಂತ. ಅವನು ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಎನ್ ಐ ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲೇ ಸೆಲೆಕ್ಷನ್ ಆಗಿ ಕೊನೆಗೆ ಅವನು ಎಲ್ಎನ್ಟಿಗೆ ಸೇರಿ ಎಲ್ಎನ್ಟಿ ಅಂತ ಅದಕ್ಕೆ ಕೊನೆಗೆ ಅಬುಧಾಬಿಗೆ ಸೆಟ್ಲ್ ಆದ ಸರ್. ಅವನು ಮಾಡಿದ್ದು ಸಿವಿಲ್ ಇಂಜಿನಿಯರಿಂಗು, ಬಟ್ ನೌ ಹೀ ಈಸ್ ಎ ಸೀನಿಯರ್ ಸ್ಟ್ರಕ್ಚರಲ್ ಇಂಜಿನಿಯರ್. ಅವನು ಮುಂಚೆ ಟೆಕ್ನಿಕ್ ಅಂತ ಒಂದು ಫ್ರೆಂಚ್ ಕಂಪ್ನಿ ಕೆಲಸ ಮಾಡ್ತಿದ್ದ. ಈಗ ಅವನು ಗೌರ್ಮೆಂಟ್ ಕಂಪ್ನಿ ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪ್ನಿ ಅಂತಿದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸರ್. ನನ್ನ ಸೊಸೆ ಹೆಸರು ರಮ್ಯಾ ಅಂತ, ನನ್ನ ಮೊಮ್ಮಗು ಹೆಸರು ಅಮೇಯ ಅಂತ.
1: ಸರ್, ಮತ್ತೆ ಒಂದಿಷ್ಟು ಬ್ಯಾಂಕ್ ವಿಚಾರಗಳೇ ಮಾತಾಡೋಣ ಸರ್. ನಿಮ್ಮ ಸುದೀರ್ಘ ಸೇವೆಯ ನಿವೃತ್ತಿಯ ನಂತರ ಮತ್ತೆ ನಿಮ್ಮ ಅನುಭವವನ್ನ ಬ್ಯಾಂಕ್ ಹಂಚಿಕೊಂಡಿದ್ದು ಅಥವಾ ಕೇಳಿಕೊಂಡು ಏನಾದ್ರೂ ಮತ್ತೆ ನಿಮ್ಮ ಸೇವೆಯನ್ನ ಬಯಸಿದ್ದು?
0: ಇಲ್ಲ ಸರ್, ಆತರ ಕೇಳದೆ ಇದ್ರು ಕೋವಿಡ್ ಟೈಮಲ್ಲಿ ನಾನೇ ವಾಲಂಟಿಯರ್ ಆಗಿ ಹೋಗಿ, ನಿಮ್ಗೆ ಗೊತ್ತಿದ್ದಲ್ಲ ಸರ್ ಕೋವಿಡ್ ಟೈಮಲ್ಲಿ ತುಂಬಾ ಕಷ್ಟ ಆಯ್ತು, ದುಡ್ಡು ಡ್ರಾ ಮಾಡ್ಕೊಡ್ದು ಅಂತ ಸ್ವಲ್ಪ ದಿನ ಬಿಟ್ಟುಬಿಟ್ಟಿದ್ರು. ಅದಾದ್ಮೇಲೆ ಸ್ವಲ್ಪ ಗ್ರಾಜುವಲ್ ಆಗಿ ಅದನ್ನು ರಿಲೀಸ್ ಮಾಡಿದಾಗ
1: ನೋಟುಗಳನ್ನು ಮುಟ್ಟಕ್ಕೂ
0: ಹೆದರ್ತಿದ್ರು. ಅದಕ್ಕೋಸ್ಕರ ಏನಾಯ್ತು ಅಂತಂದ್ರೆ ಅದಾದ್ಮೇಲೆ ಅದು ಸ್ವಲ್ಪ ರಿಲೀಸ್ ಆಗಿ ಈಸ್ ಆಗಿ ಕೊನೆಗೆ ಜನಗಳು ಬ್ಯಾಂಕ್ ಒಳಗೆ ಬರಕ್ ಸ್ಟಾರ್ಟ್ ಆದಾಗ ನಿಮ್ಗೆ ಗೊತ್ತಿದೆ ನಮ್ಮ ಜನಗಳು ಸಡನ್ ಆಗಿ ಪ್ಯಾನಿಕ್
1: ಆಗ್ಬಿಡ್ತಾರೆ.
0: ಆವಾಗ ಏನ್ ಮಾಡ್ತಿದ್ರು, ತುಂಬಾ ರಶ್ ಇರ್ತಿತ್ತು. ಪಾಪ ಈಗಿನ ನಮ್ಮ ಕ್ಲರಿಕಲ್ ಸ್ಟಾಫ್ಗಾಗ್ಲಿ ಆಫೀಸರ್ಸ್ಗಾಗ್ಲಿ ಅವಾಗ ಏನಾಗ್ತಿತ್ತು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಅಷ್ಟು ಜನನ ಒಂದೇ ಸತಿ ಬಂದ್ಬಿಟ್ರಲ್ಲ ಅಂತ. ಸೊ ಆವಾಗ ನಾವೆಲ್ಲ ವಾಲಂಟಿಯರ್ ಆಗಿ ಹೋಗಿ ಚೆಕ್ ಬರ್ಕೊಡೋದಾಗ್ಲಿ, ಚೆಕ್ ಇಶ್ಯೂ ಮಾಡೋಕ್ಕಾಗ್ಲಿ, ವಿಡ್ರಾಲ್ ಸ್ಲಿಪ್ ಕೊಡೋದಾಗ್ಲಿ, ಮತ್ತೆ ನಾವು ಕ್ಯಾಶ್ ಹತ್ರ ಹೋಗ್ತಿರ್ಲಿಲ್ಲ, ಯಾಕಂದ್ರೆ ರಿಟೈರ್ಡ್ ಆಗಿದ್ಮೇಲೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಸೊ ಇದೆಲ್ಲ ನಾವು ಹೆಲ್ಪ್ ಮಾಡಿದೀವಿ. ಇದಕ್ಕೆ ಅವ್ರು ಕರೆದಿದ್ದಲ್ಲ, ಬಟ್ ವಾಲಂಟಿಯರ್ಗೆ. ಬಟ್ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಹೆಡ್ ಆಫೀಸ್ಗೆ ಇಂತಿಂತ ಅವರೆಲ್ಲ ಬಂದು ಮಾಡ್ತಾ ಇದಾರೆ ಅಂತ. ಅದನ್ನ ಅವ್ರು ಅಬ್ಜೆಕ್ಟ್ ಏನ್ ಮಾಡ್ಲಿಲ್ಲ, ಕಂಟಿನ್ಯೂ ಮಾಡ್ಲಿ, ನಮ್ ಬ್ಯಾಂಕ್ಗೆ ಅವ್ರು ಬಂದು ಸಹಾಯ ಮಾಡ್ತಾ ಇರೋದ್ರಿಂದ ನಮ್ಗೇನ್ ನಷ್ಟ ಇಲ್ಲ ಏನಿಲ್ಲ ಅಂತ.
1: ಸರ್, ಬ್ಯಾಂಕ್ನ ವ್ಯವಹಾರ ಅಂದ್ರೆ ಅತಿ ಒತ್ತಡದ ವ್ಯವಹಾರ ಸರ್, ಯಾಕಂದ್ರೆ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳೇ ನಡೀತಾ ಇರುತ್ತೆ, ಚಿನ್ನದ ಸಾಲಗಳು ಆತರದೆಲ್ಲ ನಡೀತಾ ಇರುತ್ತೆ. ಆ ಬ್ಯಾಂಕ್ನ ಅಧಿಕಾರಿಗಳು ನಿಜಕ್ಕೂ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾರೆ ಸರ್, ಸ್ಟಾಫ್ ಕೂಡ. ಆ ಒತ್ತಡದಿಂದ ಈಚೆ ಬರೋದಕ್ಕೆ, ಒತ್ತಡದ ನಿರ್ವಹಣೆ ಮಾಡೋದಕ್ಕೆ ನಿಮ್ಮ ಕಿವಿ ಮಾತು ಏನಾದರೂ ಇದೆಯಾ ಸರ್?
0: ಆದಷ್ಟು ತುಂಬಾ ಸ್ಟ್ರೆಸ್ ಮಾಡ್ಕೋಬಿಡಿ, ಆರಾಮಾಗೆ ಮಾಡಿ ಕೆಲಸನ. ಯಾವುದೇ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಸರ್ ಕ್ಲರ್ಕ್ಗಳಿಗಾದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ, ಆಫೀಸರ್ಸ್ಗೆ ನಮಗೆ ಟೈಮಿಂಗ್ಸ್
1: ಇರೋದಿಲ್ಲ.
0: ನಾವು ಎಷ್ಟೋ ಸತಿ ದೇವರಾಜ ರೋಡಲ್ಲಿ ನಾನು ಕೆಲಸ ಮಾಡ್ತಿರುವಾಗ 9 ಗಂಟೆ ರಾತ್ರಿ 10 ಗಂಟೆ ಎಲ್ಲ ಹೋಗಿದ್ದೀನಿ. ನಮ್ಗೊಂದ್ಸತಿ ನಮ್ಗೆ ಒಂದು ಚೆಕ್ಮೇಟ್ ಅಂತ ಇತ್ತು, ಚೆಕ್ಮೇಟ್ ಇಂದ ಇನ್ಫೋಸಿಸ್ನವ್ರದ್ದು ಒಂದು ಫಿನಾಕಲ್ ಅಂತ ಒಂದು ನಾವು ತಗೊಂಡ್ವಿ, ಅದು ಫುಲ್ಲಿ ಕಂಪ್ಯೂಟರೈಸ್. ಸೊ ಯಾವುದು ಇರಲಿಲ್ಲ, ಆ ಚೆಕ್ಮೇಟ್ ಇದ್ದಿದ್ರೆ ಅರ್ಧ ಕಂಪ್ಯೂಟರ್ ಅರ್ಧ ಮ್ಯಾನ್ಯಲ್ ಇತ್ತು. ಅದು ಪರ್ಟಿಕ್ಯುಲರ್ ಆಗಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರತಿ ದಿನ ಮನೆಗೆ ಹೋಗ್ತಾ ಇದ್ದಿದ್ದೆ 11 ಗಂಟೆ ರಾತ್ರಿ 12 ಗಂಟೆ. ಆ ಮೈಗ್ರೇಷನ್ ಆಗೋ ದಿನ ಆಕ್ಚುಲಾಗಿ ನಾವು ಹೋಲ್ ನೈಟ್ ಅಲ್ಲೇ ಇದ್ದೀವಿ ಆಫೀಸಸ್, ಅದು ಆಗಿ ಟೆಸ್ಟ್ ಮಾಡಬೇಕು ಕರೆಕ್ಟ್ ಆಗಿ ನಡೆಯುತ್ತೋ ಇಲ್ವೋ ಅಂತ. ಸೊ ಅದಕ್ಕೆ ಹೋಲ್ ನೈಟ್ ಎಲ್ಲ ಇದ್ದೀವಿ. ಅದಾದ್ಮೇಲೆ ನಾವು ಸಂತೋಷವಾಗಿ ತುಂಬಾ ಬೇಗ ಬೇಗನೆ ಆಗ್ತಿತ್ತು ಕೆಲಸ. ಟೈಮ್ ಲಿಮಿಟ್ ಅಂತ ಆಫೀಸಸ್ಗೆ ಯಾವತ್ತಿಲ್ಲ ಸರ್, ಯಾವತ್ತಿಲ್ಲ ಸರ್.
1: ಸರ್, ಇಂದು ಗ್ರಾಹಕರ ಪರವಾಗಿ ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿ ತಾನು ಕಷ್ಟಪಟ್ಟು ದುಡಿದು ಇಟ್ಟಂತಹ ಹಣವನ್ನ ಒಂದು ಕಡೆ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಇಡಬೇಕು ಅಂತಂದ್ರೆ ಆ ಬ್ಯಾಂಕ್ ನ ಯಾವ ಯಾವ ವಿಚಾರಗಳನ್ನ ಗಮನಿಸಬೇಕು ಅಂತ ಸರ್? ಯಾಕೋ ಅಂದ್ರೆ ಎಲ್ಲರೂ ಪ್ರಚಾರಕ್ಕಾಗಿ ತಮ್ಮ ಬ್ಯಾಂಕ್ ತುಂಬಾ ಸೇಫ್ ಅಂತ ಹೇಳ್ಬಿಟ್ಟಿರ್ತಾರೆ, ಆ ವ್ಯಕ್ತಿ ಅಂತ ಇಡಬೇಕಾದ್ರೆ ಏನೆಲ್ಲ ಅಂತ ಯೋಚನೆ ಮಾಡಬೇಕು?
0: ಒಂದು ಬ್ಯಾಂಕಿನ ಬ್ಯಾಕ್ಗ್ರೌಂಡ್, ಆಮೇಲೆ ಯಾವಾಗ ಸ್ಥಾಪನೆ ಆಯ್ತು, ಎಷ್ಟು ವರ್ಷದಿಂದ ಬ್ಯಾಂಕ್ ಇದೆ, ಆಮೇಲೆ ಅದರ ಬಗ್ಗೆ ಬೇರೆ ಒಪಿನಿಯನ್ ಆಗಿದೆ ಜನಗಳದು, ಆಮೇಲೆ ಗ್ರಾಹಕರನ್ನ ಬೇಕಾದ್ರೆ ಅವನು ಪರ್ಚೇಸ್ ಇರೋದು ಯಾರಾದ್ರೂ ಆ ಬ್ಯಾಂಕ್ ನಲ್ಲಿ ಖಾತೆ ಇದ್ರೆ ಅದನ್ನ ಅವ್ರು ಬೇಕಾದ್ರೆ ಕೇಳಿಕೊಂಡು ಸರ್ವಿಸ್ ಹೇಗಿದೆ, ಆಮೇಲೆ ಹಣ ಸೇಫ್ ಆಗಿರುತ್ತಾ ಅಂತ ಅದೆಲ್ಲ ತಿಳ್ಕೊಂಡು ಮಾಡಬಹುದು ಸರ್. ಇನ್ನೊಂದೇನು ಅಂತಂದ್ರೆ ಸರ್, ಏನೇ ಇದ್ರು ನಂಬಿಕೆ ಸರ್,
1: ನಂಬಿಕೆ ಮುಖ್ಯವಾದದ್ದು.
0: ಕೆಲವು ಕಡೆ ನಂಬಿಕೆ ಹಾಳಾಗಿದೆ, ನನಗೆ ತುಂಬಾ ಟ್ರಸ್ಟ್ ವರ್ತಿ ಅಂತ ಹೇಳ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಮನುಷ್ಯರು ಒಂದೇ ತರ ಇರಲ್ಲ. ಎಷ್ಟೋ ಜನ ಕ್ಲರ್ಕ್ ಆಗ್ಲಿ, ಆಫೀಸರ್ ಆಗ್ಲಿ, ಮ್ಯಾನೇಜರ್ ಆಗ್ಲಿ, ಯಾರಾದ್ರೂ ಏನಾದ್ರು ಒಂದ್ ಮಾಡಿ ಇದಾಗಿರ್ತಾರೆ, ಕೊನೆಗೆ ಅದು ಬ್ಯಾಂಕ್ ಗ್ರಾಹಕರಿಗೆ ಮೋಸ ಮಾಡೋಕೆ ಬಿಡಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಕೊನೆಗೆ ಅವರಿಂದ ವಸೂಲಿ ಮಾಡಿ ಕೊಡ್ತಾರೆ, ಇಲ್ಲದ್ರೆ ಬ್ಯಾಂಕಿಂದ ಆದ್ರೂ ಅಟ್ಲೀಸ್ಟ್ ಅವ್ರಿಗೆ ಕಾಂಪನ್ಸೇಷನ್ ತರ ಮಾಡಿ ಕೊಡ್ಲೇಬೇಕು. ಇಲ್ದಾರೆ ಯಾಕಂದ್ರೆ ನೀವು ಹೇಳದಂಗೆ ಬ್ಯಾಂಕಿಂದ ನೇಮೇ ಹೋಗ್ಬಿಟ್ರೆ ಆಮೇಲೆ ಗ್ರಾಹಕರೇ ಬರಲ್ಲ. ಒಂದ್ಸತಿ ಅದು ನಂಬಿಕೆ ಕಳ್ಕೊಂಡ್ಬಿಟ್ರೆ ಅದು ವಾಪಸ್ ತರ್ಸ್ಕೊಳ್ಳೋದು ತುಂಬಾ ಕಷ್ಟ ಸರ್, ಆಗದೇ ಇಲ್ಲ.
1: ನಂಬಿಕೆನೆ ಬಹಳ ಮುಖ್ಯ.
0: ಹೌದು ಸರ್,
1: ತುಂಬಾ ಹೆಚ್ಚು ಬಡ್ಡಿ ಕೊಡುತ್ತೆ ಅನ್ನೋ ಆಸೆಗೆ
0: ಮರಳಾಕೊಡುದು ಸರ್. ಅದು ಅದೇ ಆಕ್ಚುಲ್ ಆಗಿ ಸುಮಾರು ಈ ಕೋಆಪರೇಟಿವ್ ಸೊಸೈಟೀಸ್ ಅದು ಇದು ಎಲ್ಲ ಮಾಡ್ತಿದ್ರು. ಓವರ್ ನೈಟ್ ಅವ್ರು ಮುಚ್ಕೊಂಡು ಹೋದ್ರು ಅವ್ರಿಗಿಲ್ಲ. ನಮ್ಗೆ ಏನು ಅಂದ್ರೆ ನಮ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ, ವಿ ಆರ್ ಗವರ್ನ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ.

0: ಪ್ರತಿಯೊಂದು ನಾವು ಎಷ್ಟು ಡಿಪಾಸಿಟ್ ನಾವು ಇದು ಮಾಡಬೇಕು ಅಂತಂದ್ರೆ ನಾವು ಅಲ್ಲಿ ಸೆಕ್ಯೂರಿಟಿ ಡಿಪಾಸಿಟ್ ತರ ಇಡಲೇಬೇಕು. ನಮ್ದು ಗ್ರಾಹಕರಿಗೆ ನಮ್ದು ಡಿಪಾಸಿಟ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಅಂತಿದೆ. ಸೊ ಅಕಸ್ಮಾತ್ ಏನಾದ್ರೂ ದಿವಾಳಿ ಆದ್ರೆ, ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಇನ್ಶೂರೆನ್ಸ್ನವರು 100% ಕೊಡದೇ ಇದ್ರು ಅಟ್ಲೀಸ್ಟ್ ಒಂದು 60-70% ಆದ್ರೂ ಕಾಂಪನ್ಸೇಷನ್ ಇನ್ಶೂರೆನ್ಸ್ ನಿಂದ ಕೊಟ್ಟೆ ಕೊಡ್ತಾರೆ.
1: ಆದ್ರಿಂದ ಗ್ರಾಹಕರು ಬಹಳ ಎಚ್ಚರಿಕೆಯನ್ನು ವಹಿಸಿ ಬ್ಯಾಂಕ್ನೊಂದಿಗೆ ವ್ಯವಹಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ.
0: ಹೌದು ಸರ್.
1: ಸರ್, ಕಡೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಯುವ ಪೀಳಿಗೆ ಕೇವಲ ವೃತ್ತಿ ಮತ್ತು ಆರ್ಥಿಕ ಪ್ರಗತಿಯನ್ನೇ ಯೋಚನೆ ಮಾಡ್ಕೊಂಡು ಬೆನ್ನತ್ತ ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿಬಿಡಬೇಕು ಅಂತ. ಅಂತಹವರ ಮನಸ್ಸಿನ ಬಗ್ಗೆ ಏನನ್ನ ಹೇಳ್ತೀರಿ ಸರ್?
0: ಸರ್, ನಾನು ಒಂದು ಎಕ್ಸಾಂಪಲ್ ಕೋಟ್ ಮಾಡ್ತೀನಿ. IT/BT ಕಂಪ್ನಿಲಿ ಕೆಲಸ ಮಾಡ್ತಿರೋರು ನನಗೆ ಸಿಗ್ತಿದ್ರು, ಮಾತಾಡಿಸ್ತಿದ್ದೆ. ನಾನು ಸುಮಾರು ಜನನ್ನ ನಾನು ನೋಡಿದ್ದೀನಿ. ಅವರು 1,000-2,000 ಜಾಸ್ತಿಗೆ ಆಸೆಗೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋಗ್ತಿದ್ರು. ನನಗೆ ಅವಾಗ ಒಂದ್ಸತಿ ಮಾತಾಡಿದಾಗ ನನಗೆ ಕೇಳಿದ್ರು, ಅವಾಗ ಇನ್ನು ಸರ್ವಿಸ್ ಅಲ್ಲಿದ್ದೆ, ಒಂದು ಹುಡುಗ ನಿಮ್ಮ ಬ್ಯಾಂಕಿಂಗ್ ಸರ್ವಿಸ್ ಎಷ್ಟು ಅಂತ ಕೇಳಿದ. ನಾನು 35 ಇಯರ್ಸ್ ಅಂತ. ಅವನ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ಒಂದೇ ಬ್ಯಾಂಕ್ ಅಲ್ಲ ಸರ್ ಅಂತ ಕೇಳಿದ. ನನಗೆ ಏನ್ ಈ ತರ ಕೇಳ್ತಿದ್ದೀರಪ್ಪ ನೀನು ಅಂತಂದ್ರೆ, ಇಲ್ಲ ನಾನು ಸೇರದಾಗ್ಲಿಂದ ಇವತ್ ತನಕ ಇದೇ ಬ್ಯಾಂಕ್ ಅಲ್ಲಿ ಹಿಂಗಿದೆ. ಹೌದಾ ಸರ್ ಅಂತ ಕ್ವಶನ್ ಆಗಿ ಕೇಳಿದ್ದಿ ಅಂತ. ಬೇರೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಸಂಬಳ ಜಾಸ್ತಿ ಕೊಡ್ತೀವಿ ಹಂಗೆ ಹಂಗೆ ಬನ್ನಿ ಅಂತಂದ್ರೆ ಹೋಗ್ತಿರ್ಲಿಲ್ವಾ ಅಂತ. ಬ್ಯಾಂಕ್ಗೆ ಸೇರ್ಕೊಡೋದು ನೀನ್ ಹೇಳದಷ್ಟು ಈಸಿ ಅಲ್ಲಪ್ಪ. ನಾವು ಸೇರಿರೋದೇ ಒಂದು ದೊಡ್ಡ ಆಪರ್ಚುನಿಟಿ ಅಂತ ನಾವು ತಿಳ್ಕೊಂಡಿರುವಾಗ ಇನ್ನು ಒಂದ್ ಬ್ಯಾಂಕಿಂದ ಇನ್ನೊಂದ್ ಬ್ಯಾಂಕ್ಗೆ ಹೋಗೋದಕ್ಕೆ ಏನಾಗುತ್ತೆ ಅಂದ್ರೆ ನಮ್ ಸರ್ವಿಸ್ ಹಾಳಾಗುತ್ತೆ. ಅವಾಗ ಅನಿಸ್ತು ಈಗಿನ ಪ್ರೆಸೆಂಟ್ ಜನರೇಷನ್ ಅವ್ರದ್ದು ಮೆಂಟಾಲಿಟಿ ಏನು ಅಂತಂದ್ರೆ, ನೀವು ಹೇಳ್ದಂಗೆ ಆರ್ಥಿಕ ಇದು ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ಸರ್, ಆರ್ಥಿಕ ಸಿಗುತ್ತೆ ಅಂತ ನೋಡ್ಕೊಂಡು ಹೋದ್ರೆ ಸರ್ ಮನಸ್ಸು ಸಮಾಧಾನ ಸಿಗುತ್ತೆ ಸರ್?
1: ಖಂಡಿತ ಖಂಡಿತ ಸರ್.
0: ಒಂದೇನು ಅಂತಂದ್ರೆ ಜಾಬ್ ಸೆಕ್ಯೂರಿಟಿ ಸರ್. ಅವರೆಲ್ಲ ಹಾರ್ಕೊಂಡು ಬೇರೆ ಬೇರೆ ಕಂಪ್ನಿಗೆ ಹೋಗ್ತಾರಲ್ಲ, ಅಲ್ಲೆಲ್ಲ ಏನು ಪರ್ಮನೆಂಟ್ ಆಗಿ ನಿಮ್ನ ಇಟ್ಕೋತೀವಿ ಅಂತ ಹೇಳ್ತಾರ? ನೋಡಿ, ನಮ್ಗೆ ಆ ಥರ ಏನಿಲ್ಲ. ನಮಗೆ ಫಸ್ಟ್ ಪ್ರೊಬೇಷನರಿ, ನೆಕ್ಸ್ಟ್ ಕನ್ಫರ್ಮ್ ಆಯ್ತು ನಾವು ಇಷ್ಟು ಸರ್ವಿಸ್ ಮಾಡಿದ್ವಿ, ನಮ್ಮ ನಮ್ಮ ಸ್ಟೇಜ್ ಪ್ರಕಾರ ನಮಗೆ ಕ್ಲರ್ಕ್ ಇಂದ ಆಫೀಸರು, ಆಫೀಸರ್ ಇಂದ ಮ್ಯಾನೇಜರ್ ಆಗಿದ್ರು ಆಗ್ತಿತ್ತು, ನಾನು ಮ್ಯಾನೇಜರ್ಗೆ ಹೋಗಲಿಲ್ಲ. ಸೊ ಅದರಿಂದ ದಯವಿಟ್ಟು ನಾನು ಇವ್ರಿಗೆ ಹೇಳೋದು ಅಂತಂದ್ರೆ, ಒಂದು ಕಡೆ ಸ್ಟಿಕನ್ ಆಗಿ ಒಂದು ಕಡೆ ಸರ್ವಿಸ್ ಮಾಡಿ. ಆದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೂ ಒಂದು ವ್ಯಕ್ತಿ ಪರಿಚಯ ಚೆನ್ನಾಗಿರುತ್ತೆ, ಎಲ್ಲರದನ್ನು ಕ್ಲರಿಕ್
1: ಅನುಭವ
0: ಅನುಭವ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಬಿಡಬೇಕು ಅಂತಂದ್ರೆ ಒಂದು 15 ವರ್ಷ ಸರ್ವಿಸ್ ಆದ್ಮೇಲೆ ಬೇರೆ ಕಡೆ ಹೋದ್ರೆ ನಿಮ್ಗೆ ಆ ಅನುಭವ ತುಂಬಾ ಹೆಲ್ಪ್ ಆಗುತ್ತೆ.
1: ನೀವು ಹೇಳ್ದಂಗೆ ಒಂದೇ ಕಂಪನಿಲೋ ಒಂದೇ ಬ್ಯಾಂಕ್ನಲ್ಲೋ 2 ವರ್ಷ ಒಟ್ಟಿಗೆ ಕೆಲಸ ಮಾಡ್ಬಿಟ್ರೆ ಏನು ಓಲ್ಡ್ ಸ್ಟೈಲ್, 2 ವರ್ಷದಿಂದ ಒಂದೇ ಕಂಪನಿಲಿ ಇದ್ದೀರಾ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ.
0: ಹಂಗ್ ಬಂದ್ಬಿಟ್ಟಿದೆ, ಯಾಕೆಂದ್ರೆ ನೀವು ಇವರ್ ವರ್ಕಿಂಗ್ ಸ್ಟಿಲ್ ದೇರ ಅಂತ ಕೇಳ್ತಾರೆ.
1: ಆಶ್ಚರ್ಯ
0: ಆಶ್ಚರ್ಯ
1: ಸರ್, ತುಂಬಾ ಸಂತೋಷ. ನಿಮ್ಮ ವೃತ್ತಿ ಜೀವನದ ಬಗೆಗಿನ ಮಾತುಗಳು, ನಿಮ್ಮ ಸೇವಾ ಟ್ರಸ್ಟ್ನ ಬಗೆಗಿನ ವಿಚಾರಗಳು, ವೈಯಕ್ತಿಕ ಜೀವನ ಎಲ್ಲವನ್ನೂ ಕೂಡ ನಮ್ಮ ಶ್ರೋತೃಗಳ ಜೊತೆ ಪ್ರೀತಿಯಿಂದ ಹಂಚಿಕೊಂಡಿದ್ದೀರಿ. ಮೈಸೂರು ಆಕಾಶವಾಣಿ ಪರವಾಗಿ ನಿಮಗೆ ಹಾರ್ದಿಕ ಧನ್ಯವಾದಗಳು. ನಿಮ್ಮ ಮುಂದಿನ ಜೀವನ ಆರೋಗ್ಯವಾಗಿರಲಿ, ನೆಮ್ಮದಿಯಿಂದ ಇರಲಿ, ಸುಖ ಶಾಂತಿಯಿಂದ ಇರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ಒಂದು ನಾನು ನಮ್ಮ ಹಿರಿಯ ನಾಗರಿಕರಿಗೆ ಸಿನ್ಸಿಯರ್ ಆಗಿ ನಾನು ಒಂದು ಕೇಳ್ಕೊಳ್ಳೋದೇನು ಅಂತಂದ್ರೆ, ಒಂದು ಸರ್ಟನ್ ಏಜ್ ಆದ್ಮೇಲೆ ತಾವು ದಯವಿಟ್ಟು ಸುಮ್ಮನೆ ಕೂತ್ಕೋಬೇಡಿ, ಏನಾದರೂ ಒಂದು ಕೆಲಸದಲ್ಲಿ ತೊಡಗಿರಿ. ಅದರಿಂದ ನಿಮಗೆ ಮೆಂಟಲ್ ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸಾವು ಶಾಶ್ವತ ಸರ್, ಆದರೆ ಹೆಲ್ತಿಯಾಗಿ ಸಾಯೋಣ.
1: ಹೌದು ಹೌದು.
0: ಕಳ್ಕಳಿಯ ಮನವಿ ಮಾಡ್ಕೋತೀನಿ. ನನಗಿಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಮೈಸೂರಿನವರಿಗೆ ತುಂಬ ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ನಿವೃತ್ತ ಬ್ಯಾಂಕ್ನ ಹಿರಿಯ ಅಧಿಕಾರಿ ಬಿಪಿ ಬಾಲಚಂದ್ರ ಅರಸ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಜಿಎನ್ ಮಂಜುನಾಥ್.
3: ಸಂಧ್ಯಾರಾಗ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಈಗ ಒಂದು ಪ್ರಕಟಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗ್ತಾ ಇದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ

23,000 ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗ ಅವಕಾಶ ದೊರೆಯಬಹುದು. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಈ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 4/7/2026. ಅರ್ಜಿಯನ್ನು www.bcucarnataka.gov.in ಈ ಲಾಗಿನ್ನಲ್ಲಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9538653180 ಮತ್ತೊಂದು 6363891284 ಮತ್ತೊಂದು 9611924211 ಪ್ರಕಟಣೆ ಕೇಳಿದಿರಿ. ಈಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತಿದ್ದೇವೆ. ಮೊದಲಿಗೆ ಫಿರ್ ತೇರಿ ಕಹಾನಿ ಯಾದ್ ಆಯಿ ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅಲ್ಕಾ ಯಾಜ್ಞಿ, ಕುಮಾರ್ ಸಾನು ಮತ್ತು ಸಂಗಡಿಗರು. ಜಮೀರ್ ಖಜ್ಮಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅನು ಮಲಿಕ್.

ಇದುವರೆಗೆ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ.

10:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರೀತಿಯ ಕೇಳಗರೆ, ಈಗ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿದ್ದೇವೆ. ಇದರಲ್ಲಿ ಲಲಿತಾ ಮತ್ತು ಹರಿಪ್ರಿಯಾ ಅವರ ಯುಗಳ ಹಾಡುಗಾರಿಕೆಯನ್ನು ನೀವು ಕೇಳಬಹುದು. ಮೊದಲಿಗೆ ಕಾಮಜನಕ, ಹಂಸಗಿರಿ ರಾಗ ಆದಿತಾಳದಲ್ಲಿ ತಿರುವೊಟ್ರಿಯೂರ್ ತ್ಯಾಗಯ್ಯಾರವರ ಒಂದು ರಚನೆ.

0: ಪ್ರಿಯಾ ಅವರ ಯುಗಳ ಹಾಡುಗಾರಿಕೆಯನ್ನ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ
2: ತತ್ವ ಸಂಚಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
2: ಕೇಳುಗರಿಗೆಲ್ಲ ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ತತ್ವಪದಗಳನ್ನ ಗಾಯನ ಮಾಡಲಿಕ್ಕೋಸ್ಕರ ಪಾಂಡವಪುರ ತಾಲೂಕು ಹಳೇಬೀಡು ಗ್ರಾಮದ ಮಹಿಳೆಯರು ಆಗಮಿಸಿದ್ದಾರೆ. ಆ ಮಹಿಳೆಯರು ಎಷ್ಟು ವರ್ಷಗಳಿಂದ ಈ ತತ್ವಪದಗಳನ್ನು ಹಾಡ್ತಾ ಇದ್ದಾರೆ, ಯಾರ ಬಳಿಯಲ್ಲಿ ಅವರು ಕಲಿತರು ಈ ತತ್ವಪದಗಳನ್ನು, ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಇವರು ನೀಡಿದ್ದಾರೆ, ಈ ತತ್ವಪದಗಳ ಸಾರವನ್ನು ಹೇಗೆ ಅವರು ಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ಅನಿಸಿಕೆಗಳನ್ನು ಕಾರ್ಯಕ್ರಮದ ಮೊದಲಿಗೆ ಹಂಚಿಕೊಳ್ತಾ ಇದ್ದಾರೆ. ಭಾರತಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ನಮಸ್ತೆ.
2: ಹೇಳಿ ಭಾರತಿಯವರೇ, ಈ ಒಂದು ತಂಡವನ್ನು ತಾವು ಕಟ್ಕೊಂಡು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ತಾವು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀರಿ. ಪಾಂಡವಪುರ ತಾಲೂಕಿನ ಹಳೇಬೀಡು ಗ್ರಾಮ ತಮಗೆ ತತ್ವಪದಗಳನ್ನು ಕಲಿಯೋದಕ್ಕೆ ಹೇಗೆ ಪ್ರೇರಣೆಯನ್ನು ನೀಡಿತು, ಹೇಗೆ ಅವಕಾಶವನ್ನು ಮಾಡಿಕೊಡ್ತು?
3: ನಮ್ಮ ಅತ್ತೆಯರು ಚಿಕ್ಕಯ್ಯಮ್ಮ ಅಂದ್ಬಿಟ್ಟು ಅವರು ತುಂಬ ಕಲಾವಿದರು ಸರ್. ಅವರು ತುಂಬ ಆಡ್ತಿದ್ರು, ಎಲ್ಲ ಕಡೆಯೂ ಇದು ಮಾಡ್ತಿದ್ರು. ಅದರಿಂದ ನಮ್ಮ ಯಜಮಾನರು ಕಲ್ತು ನಮ್ಗಳಿಗೆಲ್ಲ ಗುರುಗಳಾಗಿ ನಮ್ಮನ್ನೆಲ್ಲ ಈ ಥರ ಕಲಿಸಿ ಮಾಡಿಕೊಟ್ರು ಸರ್.
2: ಈಗ ಅತ್ತೆಯವರು ಹಾಡ್ತಾ ಇದ್ರು ಅಂತಂದ್ರಿ, ಯಾವ್ಯಾವ ತರದ ಹಾಡುಗಳನ್ನ ಹಾಡ್ತಾ ಇದ್ರು?
3: ಈ ಜನಪದ ಗೀತೆಗಳೇ ಆಗ್ಲಿ, ಸೋಬನ ಆಗ್ಲಿ, ರಾಗವಿಕಲ್ಲು ಪದ ಆಗ್ಲಿ, ತತ್ವ ಪದಗಳೇ ಆಗ್ಲಿ, ಎಲ್ಲಾ ಹಾಡ್ತಿದ್ರು ಸರ್.
2: ತಾವು ಹುಟ್ಟಿದ ಮನೆಯಲ್ಲಿ ಈ ತರದ ಹಾಡುವಂತ ಯಾರಾದ್ರೂ ಕಲಾವಿದರು ಇದ್ರ, ಅಥವಾ ಅತ್ತೆ ಮನೆಯಲ್ಲಿ ತಮ್ಗೆ ಹೊಸದ?
3: ಅತ್ತೆ ಮನೆಯಲ್ಲೇ ಹೊಸ್ತು, ನಮ್ಮ ಯಜಮಾನ್ರು ನೋಡಿ ನೋಡಿ ನಾನು ಕಲಿತೆ ಸರ್.
2: ಆ ಯಜಮಾನ್ರ ಹೆಸರು?
3: ಶಂಕರೇಗೌಡ್ರು.
2: ಏನ್ ಮಾಡ್ಕೊಂಡಿದ್ದಾರೆ ಶಂಕರೇಗೌಡ್ರು?
3: ಅವರು ವ್ಯವಸಾಯನೇ, ಇವಾಗ ನಮಗೆ ಗುರುಗಳಾಗಿ ನಮ್ಗೆಲ್ಲ ಕಲಿಸಿ ಈ ತರ ಈ ಸ್ಥಾನಕ್ಕೆ ನಮಗೆ ಕರ್ಕ ಬಂದಿರೋದು ನಮ್ಮ ಗುರುಗಳೇ.
2: ಓ, ಗಂಡನೇ ಗುರು ತಮಗೆ. ಕೆಲವ್ರು ಹೇಳ್ತಾರೆ, ನನಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಪ್ರೇರಣೆ ಶಕ್ತಿ ಅಂತಂದ್ರೆ ನನ್ನ ಹೆಂಡತಿ ಅಂತ. ಆದ್ರೆ ನೀವು ಗಂಡನೇ ಗುರು ಅಂತ ಹೇಳ್ತಾರೆ
3: ಸರ್. ನನಗೆ ಗಂಡನೇ ಗುರು. ಈ ಕಲೆಗೆ ಇಷ್ಟೊಂದು ಬೆಲೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಗುರು ತೋರಿಸ್ಕೊಟ್ಟಿದ್ದಕ್ಕೆ ನಾನು ಕಲಿತೆ ಸರ್.
2: ಗುರುವಾಗಿ ಗಂಡನಾಗಿ ಶಂಕರೇಗೌಡರು ತಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ.
3: ಹ್ಞೂ ಸರ್. ಹ್ಞೂ ಸರ್.
2: ಈಗ ನಿಮ್ಮ ಜೊತೆ ಇನ್ನು ಮೂವರು ಹಾಡಲಿಕ್ಕೆ ಬಂದಿದ್ದಾರೆ, ತಮ್ಮ ಹೆಸರೇನು?
4: ಸುಧಾ ಸರ್.
2: ಸುಧಾ ಅವರು ಎಷ್ಟು ವರ್ಷಗಳಿಂದ ಹಾಡ್ತಾ ಇದ್ದೀರಿ?
4: ನಾವು ನಮ್ಮ ಅತ್ತೆಯವ್ರ ಜೊತೆಲೇ ಆಡ್ತಿದ್ವಿ ಸರ್, ಒಂದೊಂದು ಸ್ವಲ್ಪ. ಆದರೆ ಜಾಸ್ತಿ ಹೊರಗಡೆ ಎಲ್ಲ ಹೋಗ್ತಿರ್ಲಿಲ್ಲ ಮನೆಯಲ್ಲಿ, ಹಂಗಾಗಿ ಇವರು ನಮ್ಮ ಮೈದರೆ, ನಾವು ಅವ್ರವ್ರಿಗೆ ಗೀತಿರೆ.
2: ಭಾರತಿಯವರು ಮತ್ತೆ ಸುಧಾ ಅವರು ಗೀತಿರು.
4: ಹಂಗಾಗಿ ನಾವು ಒಂದೊಂದು ಸ್ವಲ್ಪ ನಮ್ಮ ಅತ್ತೆಯವರು ಜಾಸ್ತಿ ಹೊರಗಡೆ ಎಲ್ಲ ಫಂಕ್ಷನ್ಗಳಿಗೆ ಎಲ್ಲ ಹೋಗ್ತಿದ್ರು. ಎಲ್ಲ ಸುಮಾರು ಚೆನ್ನಾಗಿ ಕಲಾವಿದರಾಗಿ ಚೆನ್ನಾಗಿ ಪ್ರಚಾರ ಆಗಿದ್ರು ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ. ಗುರುಬದ್ನೆ ಚಿಕ್ಕಯ್ಯಮ್ಮ ಅಂದರೆ ಫೇಮಸ್ ಆಗಿದ್ರು. ಹಂಗಾಗಿ ನಮ್ಮನ್ನು ಕಲೀರಿ ಕಲೀರಿ ಅಂತ ಹಿಂಸೆ ಕೊಟ್ಟರು. ನಾವು ಅದ್ರ ಬಗ್ಗೆ ಮನೇಲಿ ಚಿಕ್ಕ ಮಕ್ಕಳಿರೋದ್ರಿಂದ ನಾವು ಅದ್ರ ಬಗ್ಗೆ ಅಷ್ಟು ಆಸಕ್ತಿ ತೋರಿಸ್ತಿರ್ಲಿಲ್ಲ. ಈಗ ಹಂಗಾಗಿ ಈಗ ಎಲ್ಲ ಕಲೀರಿ, ಈಗೇನು ಎಲ್ಲ ಆಯ್ತಲ್ಲ, ಮಕ್ಕಳು ಮರಿದೆಲ್ಲ ದೊಡ್ಡವರಾದ್ರು ಅಂತೆಲ್ಲ ಹೇಳಕ್ಕೆ ಎರಿಕೊಂಡ್ರು. ಆಮೇಲೆ ನಮ್ಮ ಮೈದರು ಅದಕ್ಕೆ ಕಲೀರಿ, ನಿಮ್ಗೊಂದು ಸ್ವಲ್ಪ ಆಸಕ್ತಿ ಇದೆ ಅಂತ ಹೇಳಕ್ಕೆ ಎರಗಿದ್ರು. ಹಂಗಾಗಿ ಬಂದ್ವಿ ಸರ್, ಒಂದೊಂದು ಸ್ವಲ್ಪ ಬರ್ತಿತ್ತು ಹಂಗಾಗಿ.
2: ಈಗ ಭಾರತಿಯವರು ಮತ್ತೆ ಸುಧಾ ಅವರ ಅತ್ತೆ ಜನಪದ ಗೀತೆಗಳನ್ನು ಹಾಡ್ತಾ ಇದ್ರು, ರಾಗಿ ಬಿಸೋ ಪದ ಹಾಡ್ತಾ ಇದ್ರು, ನಾಟಿ ಪದ ಹಾಡ್ತಾ ಇದ್ರು, ಸೋಬಾನೆ ಪದಗಳನ್ನ ಹಾಡ್ತಾ ಇದ್ರು. ಇಂಥ ಹಾಡುಗಳನ್ನು ಬಿಟ್ಟು ತಾವು ತತ್ವಪದಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
4: ಅವರು ಅನುಗ್ರಹ ತಗೊಂಡಿದ್ರು ಸರ್ ಗುರುಬದ್ನೆ, ಹಂಗಾಗಿ ಜಾಸ್ತಿ ಅದನ್ನೇ ಹೇಳ್ತಾ ಇದ್ದು, ಹಂಗಾಗಿ ನಾವು ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ವಿ ಸರ್.
2: ಕೆಲವರ ಮನಸ್ಸಿನಲ್ಲಿ ಇರ್ತದೆ ಅತ್ತೆ ಅಂತಂದ್ರೆ ಅವರ ಅಧೀನದಲ್ಲಿ ಸೊಸೆಯಂದಿರು ಇರಬೇಕು ಅಂತ. ಅತ್ತೆ ಯಾವತ್ತೂ ನಿಮಗೆ ಅತ್ತೆ ಆಗಿ ಕಾಣ್ಲಿಲ್ಲ, ಅಮ್ಮನಾಗಿ ಕಂಡ್ರ?
3: ತಾಯಿ ಪ್ರೀತಿನೇ ತರದ್ರು ಸರ್,
4: ಅದರ ಆ ವಿಷಯದಲ್ಲಿ ತಾಯಿ ಪ್ರೀತಿನೇ ಸರ್.
2: ಈಗ ಚಿಕ್ಕತಾಯಮ್ಮವರು ಇನ್ನು ಜೀವಂತ?
4: ಈಗ 4 ವರ್ಷ ಆಯ್ತು ಸರ್.
2: ಈಗ ಮತ್ತಿಬ್ರು ಗಾಯಕರಿದ್ದಾರೆ, ತಮ್ಮ ಹೆಸರು?
5: ಭಾರತಿ ಅಂತ ಸರ್.
2: ಭಾರತಿಯವರು, ಈಗ ಇಬ್ರು ಭಾರತೀಯರು ಈ ಕಾರ್ಯಕ್ರಮದಲ್ಲಿ ಇದ್ದೀರಿ. ಭಾರತಿಯವರೇ, ಈ ಹಾಡುಗಳನ್ನ ಕಲಿಯೋದಕ್ಕೆ ತಮಗೆ ಸ್ಫೂರ್ತಿ ಯಾರು?
5: ಶಂಕರಪ್ಪ ಅವರೇ ನಮ್ಗೆ ಅವರೇ ಸ್ಫೂರ್ತಿ. ನಮ್ಮ ಮಗ ಚಿಕ್ಕದ್ರಿಂದ ಅಪ್ಪ ಅವರ ಜೊತೆ

0: ಮನೆಗೆ ಬತ್ತಿದ್ದ.
1: ಹ್ಞೂ
0: ಅವನು ಬಂದು ಅಲ್ಲಿ ಕಲ್ತ್ಕೊಂಡ ಮೇಲೆ ನಮ್ಮನ್ನು ಕರ್ಕೊಂಡು ಹೋದ. ಈಗ ಅದನ್ನೆಲ್ಲ ನೋಡಿ ನಮಗೂ ಕಲಿಯಕ್ಕೆ ಆಸಕ್ತಿ ಆಯಿತು. ಅವರಿಂದ ನಾವು ಕಲ್ತ್ಕಂದು ಹಾಡಕ್ಕೆ ಇಷ್ಟ ಆಯಿತು ಸರ್ ಅಷ್ಟೆ.
1: ಹ್ಞೂ ಈಗ ತಾವು ಕೂಡ ಹಳೆ ಬೀಡವ್ರೇನಾ?
0: ಇಲ್ಲ ಸರ್, ನಾವು ಮಲಾಯಿಕಂಕಟ್ಟೆಯವರು.
1: ಹಾಂ, ಅಲ್ಲೇ ಪಕ್ಕದೂರವರು.
0: ನಮ್ಮ ಮಂಡ್ಯದ ಹತ್ರ ಮಲಾಯಿಕಂಕಟ್ಟೆ.
1: ಭಾಳ ಸಂತೋಷ ಭಾರತಿ ಅವರೇ. ಮತ್ತೊಬ್ಬರು, ತಮ್ಮ ಹೆಸರು?
2: ರುಕ್ಮಿಣಿ ಅಂತ.
1: ರುಕ್ಮಿಣಿ ಅವರು, ತಾವು ಹಳೇಬೀಡ ಅಥವಾ ಮಲ್ನಾಯಕನ ಕಟ್ಟೆಯವರು?
2: ಹಳೇಬೀಡ.
1: ಹಳೇಬೀಡನೆ. ಹಳೇಬೀಡಿನಲ್ಲಿ ಈ ಒಂದು ಜನಪದ ಗೀತೆಗಳನ್ನು ಹಾಡುವಂಥವರ ಸಂಖ್ಯೆ ಜಾಸ್ತಿ ಇತ್ತು. ತಾವೇನಾದರೂ ಎಳೆಯತನದಿಂದಲೇ ಆ ಜನಪದ ಗೀತೆಗಳನ್ನು ಹಾಡ್ತಾ ಇದ್ರ ಏನು?
2: ಏನಿಲ್ಲ, ನಮ್ಮ ಅಣ್ಣನಿಂದ ನಾವು ಇದ್ರ ಕಲಿಬೇಕು ಅಂತ ಆಸೆ ಪಟ್ಟು. ಇವರು ನಮ್ಮ ನಾದಿನಿ ಸ್ವಂತ.
1: ಓಹೋಹೋ, ಈಗ
2: ಅದರಿಂದ ಜೊತೆಲಿ ಹೋಗ್ಬೇಕು ಅಂತ ಇಷ್ಟಪಡ್ತು. ಅದಕ್ಕೆ ಇಷ್ಟದಿಂದ ಅವ್ರ ಜೊತೆಲಿ ಹೋಯ್ತಾ ಇದ್ದೀನಿ ಇವಾಗ.
1: ಎಲ್ಲ ಸಂಬಂಧಿಕರೇನೆ. ಕೇಳುಗರೆ, ಈ ಸಂಬಂಧಿಕರು ಹಾಡುವಂತಹ ಕೆಲವು ತತ್ವ ಪದಗಳನ್ನು ನಾವು ಆಲಿಸೋಣ. ಇವರ ಜೊತೆಯಲ್ಲಿ ಗುರುಬಲ ಇದೆ. ಶಂಕರೇಗೌಡರು ಕೂಡ ಈ ನಮ್ಮ ಗಾಯಕಿಯರು ಹಾಡುವಂತಹ ತತ್ವ ಪದಗಳ ಅರ್ಥಗಳನ್ನು ಕೆಲವಷ್ಟು ಪದಗಳಲ್ಲಿ ಹಿಡಿದಿಡ್ತಾರೆ. ಈಗ ಮೊದಲನೇ ತತ್ವ ಪದವನ್ನು ಕೇಳೋಣ. ಭಾರತಿಯವರೇ, ಮೊದಲನೇ ತತ್ವ ಪದವನ್ನು ಯಾವುದನ್ನು ಹಾಡ್ತೀರಿ ತಾವು?
2: ನಾವು ಹುಟ್ಟಿದ್ದು ಹೊಲಿಮನೆ ಹಾಡ್ತೀನಿ ಸರ್.
1: ಹುಟ್ಟಿದ್ದು ಹೊಲಿಮನೆ ಅನ್ನುವಂತಹ ಒಂದು ತತ್ವ ಪದ. ಶಂಕರೇಗೌಡರೇ, ಹುಟ್ಟಿದ್ದು ಒಲಿಮನಿ ಅನ್ನುವಂತಹ ತತ್ವ ಪದ ಯಾರ್ದು, ಮತ್ತೆ ಆ ಹಾಡಿನ ಅರ್ಥ ಏನು?
3: ಹುಟ್ಟಿದ್ದು ಒಲಿಮನಿ ಅನ್ನುವಂಥದ್ದು ಗುರುವಿ ಅಂತ ಒಂದು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಅನ್ನುವಂಥದ್ರ ಎರಡರ ಸಂಬಂಧಗಳನ್ನು ತಿಳಿಸ್ಕೊಡ್ತದೆ ಗುರುವಿ ಅಂತ. ಪ್ರಾಪಂಚಿಕವಾಗಿ ಜಾತಿ ಭೇದ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಇವೆಲ್ಲ ಕೆಟ್ಟ ಗುಣಗಳು ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟು ತಮ್ಮನ್ನು ತಾವು ಮರೆಸ್ಬಿಟ್ಟು ಗುರುವಿ ಅಂತ ಕೇವಲ ಮಾನವ ಕುಲಕ್ಕೆ ಮಾತ್ರ ಸೀಮಿತ ಮಾಡಿಬಿಟ್ಟವೆ. ಈ ತತ್ವಪದ ಸತ್ಯತೆಗಳನ್ನು ತಿಳಿತಾ ಹೋಯ್ತಾ ಇದ್ದಾಗ ಅದು ಮನಸ್ಸಿನ ಏಕತೆ ಕಡೆ ಕರ್ಕೋಗುತ್ತೆ. ಧರ್ಮವನ್ನು, ನಿಜವಾದ ಧರ್ಮವನ್ನು, ಮಾನವ ಧರ್ಮವನ್ನು ತಿಳಿಸ್ಕೊಡ್ತದೆ ನಮ್ಮ ಗುರುವಿ ಅಂತ. ಕೇವಲ ಮಾನವನಾಗಿ ಕೊನೆಗಾಣ್ತಿದ್ದ ಜನ್ಮವನ್ನು ಒಬ್ಬ ದೈವ ಮಾನವನಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಈ ತತ್ವ ಪದಗಳಿಗಿದೆ. ಅಂಥ ಒಂದು ಶ್ರೇಷ್ಠವಾದ ತತ್ವ ಪದವನ್ನು ಗುರುವಿ ಅಂತ ನಮ್ಮ ಶರೀಫ್ ಸಾಹೇಬರು ಗುರುವಿ ಅಂತ ರಚನೆ ಮಾಡಿ ಮನುಕುಲಕ್ಕೆ ಕೊಟ್ಟಿದ್ದಾರೆ. ಅದನ್ನು ಆಡಿ ನಾವು ಕೂಡ ಒಂದು ಸಾಕ್ಷಾತ್ಕಾರದ ಕಡೆಗೆ ಹೋಗಬೇಕು ಅನ್ನುವಂಥದ್ದೇ ಈ ಮಾನವ ಜನ್ಮದ ಉದ್ದೇಶ.
1: ಈಗ ಹುಟ್ಟಿದ್ದು ಹೊಲಿಮನಿ ಅನ್ನುವಂತಹ ಗೀತೆ.

0: ಹಾಗಾಗಿ ಈ ಮನುಷ್ಯ ಜನ್ಮ ಅನ್ನುವಂಥದ್ದನ್ನು ಕನಿಷ್ಠವಾಗಿರಿಸ್ಕೊಂಡು ಆಧ್ಯಾತ್ಮ ಲೋಕದ ಒಂದು ಅಲೌಕಿಕ ಬದುಕೇನೆ ಬಹಳ ಶ್ರೇಷ್ಠ ಅನ್ನುವಂತಹ ವಿಚಾರಗಳು ತತ್ವಪದಗಳಲ್ಲಿ ನಮಗೆ ಯಥೇಚ್ಛವಾಗಿ ಕಾಣುತ್ತೆ. ಈಗ ಮುಂದಿನ ಗೀತೆಯನ್ನು ಕೇಳೋಣ. ಭಾರತಿಯವರೇ, ಯಾವ ಗೀತೆ ಪ್ರಸ್ತುತಪಡಿಸ್ತೀರಿ?
1: ಮಾತಾಡು ಮಾತಾಡು ಲಿಂಗವೇ ಅದಾಡ್ತೀವಿ ಸರ್.
0: ಈಗ ಮಾತಾಡು ಮಾತಾಡು ಲಿಂಗವೇ ಅನ್ನುವಂಥದ್ದು ಒಂದು ಜನಪ್ರಿಯವಾದಂತಹ ತತ್ವ ಪದ. ಶಂಕರೇಗೌಡ್ರೆ, ಈ ತತ್ವವನ್ನು ರಚಿಸಿದವರು ಯಾರು, ಮತ್ತು ಈ ತತ್ವದ ಹಿನ್ನೆಲೆ ಏನು, ಮತ್ತು ಅರ್ಥ ಏನು?
2: ಇದು ಮಾತಾಡೋ ಮಾತಾಡೋ ಲಿಂಗವೇ ಎನ್ನುವಂಥದ್ದು ಗುರುವಿ ಅಂತ ಪ್ರಾಪಂಚಿಕವಾಗಿ ಲಿಂಗಕ್ಕೆ ಹೋಲಿಸಿ ನಾವು ಮಾತಾಡುವಂಥ ಜಾನಪದ ಒಂದು ತತ್ವಪದ ಥರ ಕಂಡ್ರೂ ಇದು ಆಧ್ಯಾತ್ಮಿಕವಾಗಿ ಹೋಲಿಸಿದಾಗ ಆತ್ಮನಿಗೆ ಹೇಳಿರುವಂಥ ವಿಚಾರ ಗುರುವಿ ಅಂತ ಇದು. ಯಾಕೆಂದರೆ ಈ ಶರೀರದೊಳಗೆ ಒಂದು ಆತ್ಮ ಅಂತ ಇದೆ, ಇದನ್ನು ಅಂಗ ಮಾಡಿ ಆ ಶರೀರದೊಳಗಿರುವಂಥ ಪರಮಾತ್ಮ ಅನ್ನೋ ಒಂದು ವಸ್ತುನ ಲಿಂಗ ಮಾಡಿ ಅದಕ್ಕೆ ಈ ಜೀವಾತ್ಮ ಅನ್ನುವಂಥ ವಸ್ತು ಆ ಪರಮಾತ್ಮನಲ್ಲಿ ಕೋರ್ತಾ ಇರುವಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತದೆ ನಮ್ಮ ಗುರುವಿ ಅಂತ. ಜೀವಾತ್ಮ ಪರಮಾತ್ಮನಲ್ಲಿ ಸಮ್ಮಿಲನ ಮಾಡುವಂಥ ಒಂದು ಐಕ್ಯತೆಯ ಭಾವವನ್ನು ತಿಳಿಸ್ಕೊಡ್ತದೆ ತತ್ವಪದ ಗುರುವಿ ಅಂತ.
0: ಈಗ ಮಾತಾಡು ಮಾತಾಡು ಲಿಂಗವೇ ಅನ್ನುವಂತಹ ತತ್ವವನ್ನು ಕೇಳೋಣ.

0: ಗುರುವಿನ ದೀಕ್ಷೆಯನ್ನು ಪಡ್ಕೊಂಡ ನಂತರದಲ್ಲಿ ಆತ್ಮದ ಜೊತೆಗಿನ ಮಾತು ಸದಾ ಜಾಗೃತವಾಗಿರುತ್ತೆ. ಆ ಜಾಗೃತವಾದಂತಹ ಮನಸ್ಸೇನೇ ಒಂದು ರೀತಿಯಲ್ಲಿ ಇಡೀ ಜಗತ್ತನ್ನು ಸುಂದರಮಯವಾಗಿ ಕಾಣುವಂತಹ ಒಂದು ಲಕ್ಷಣ. ಜಗತ್ತು ಸುಂದರವಾಗಿ ನಮಗೆ ಕಾಣಬೇಕು ಅಂತಂದರೆ ನಮ್ಮ ಅಂತಃಚಕ್ಷು ಯಾವಾಗಲೂ ಸುಂದರವಾಗಿ ಇರಬೇಕು. ಹಾಗಾಗಿ ಒಳಗಿನ ಸೌಂದರ್ಯ ಅದು ಹೊರಗಿನ ಸೌಂದರ್ಯವಾಗಿ ಮಾರ್ಪಾಡಾಗಬೇಕಾದ್ರೆ ಆ ಒಂದು ಗುರುವಿನ ಅನುಗ್ರಹ ಬೇಕು. ಶಿವನ ದರ್ಶನವಾಗಬೇಕಾದ್ರೆ ಗುರುಮಾರ್ಗ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ತತ್ವಪದಗಳ ಮೂಲ ಆಶಯವಾಗಿರುತ್ತೆ. ಕೇಳುಗರೆ, ತತ್ವ ಸಂಚಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ತತ್ವವನ್ನು ಈಗ ಆಲಿಸೋಣ. ಯಾವ ತತ್ವವನ್ನು ಹಾಡ್ತೀರಿ ಭಾರತಿ ಅವರೇ?
1: ನುಡಿ ನುಡಿ ನುಡಿಯಣ್ಣ ಹಾಡ್ತೀನಿ ಸರ್.
0: ನುಡಿ ನುಡಿ ನುಡಿಯಣ್ಣ. ಶಂಕರಗೌಡ್ರೆ, ಈ ತತ್ವದ ಅರ್ಥ ಏನು?
2: ನುಡಿ ನುಡಿ ನುಡಿಯಣ್ಣ ಅಂತಂದ್ರೆ ಗುರುವಿಯಿಂದ ಈ ತತ್ವಪದದ ರಾಶಿಗಳೇ ಆತರ ಇರ್ತವೆ.

ಡೌರವಿ ಅಂತ. ಅನ್ಯವನ್ನು ಆಡಿ ನರಕದ ಕಡೆ ಹೋಗೋದಕ್ಕಿಂತ ಗುರುಸ್ಮರಣೆಯನ್ನು ಮಾಡಿ ನೀನು ಸತ್ಯದ ಕಡೆಗೆ ನಡಿ ಅನ್ನುವಂಥ ಒಂದು ಮಹತ್ವವನ್ನು ಇದು ಮಾನವ ಕುಲಕ್ಕೆ ಕೊಡುತ್ತೆ ಸಹ ಗುರುವಿ.

0: ಕೇಳುಗರೆ, ಹೆಣ್ಣು, ಹೊನ್ನು, ಮಣ್ಣು ಇವೆಲ್ಲವೂ ಕೂಡ ಮಾಯೆ ಅನ್ನುವಂತಹ ಒಂದು ಪರಿಕಲ್ಪನೆ ನಮ್ಮ ನಡುವೆ ಇದೆ. ಇದನ್ನೆಲ್ಲವನ್ನು ಮೀರಬೇಕು, ಭವದ ಬೇರನ್ನು ಬಿಡಿಸಿಕೊಂಡು ನಾವು ಅಲೌಕಿಕವಾದಂತಹ ನೆಲೆಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಧ್ಯಾತ್ಮ ಲೋಕದ ಒಂದು ನಿಲುವು. ಈ ನಿಲುವಿನ ಹಿನ್ನೆಲೆಯಲ್ಲಿ ಈ ಗೀತೆ ಅತ್ಯಂತ ಸ್ವಾರಸ್ಯಕರವಾದಂಥದ್ದು. ನುಡಿ, ನಡೆ ಇವೆಲ್ಲವನ್ನು ನಾವು ಒಂದು ರೀತಿ ವ್ಯವಸ್ಥಿತವಾದ ಒಂದು ಸಾವಧಾನದ ನೆಲೆಯಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಆದರೆ ಅದೆಲ್ಲದಕ್ಕೂ ಮೀರಿದಂಥದ್ದು ದೈವ ಅನ್ನುವಂಥದ್ದು. ಆ ದೈವ ಸಂಕಲ್ಪವನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ಸಚ್ಚಾರಿತ್ರ್ಯರಾಗಿರಬೇಕು, ಹಾಗೆಯೇ ಸನ್ನಡತೆಯನ್ನು ಉಳ್ಳವರಾಗಬೇಕು, ಹಾಗೆಯೇ ಸತ್ಶೀಲ ಗುಣವನ್ನು ಉಳ್ಳವರಾಗಬೇಕು ಅನ್ನುವಂಥದ್ದು. ಇವೆಲ್ಲವೂ ನಮಗೆ ಪ್ರಾಪ್ತವಾಗಬೇಕಾದ್ರೆ ಈ ರೀತಿಯ ತಾತ್ವಿಕವಾದಂತಹ ವಿಚಾರಧಾರೆಗಳು ನಮ್ಮ ಅಂತರಂಗವನ್ನು ಹೊಕ್ಕದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಭಾರತಿಯವರೇ, ಇಷ್ಟೆಲ್ಲ ತತ್ವ ಪದಗಳನ್ನು ತಾವು ಹಾಡ್ತಾ ಇದ್ದೀರಿ, ಸಾಂಸಾರಿಕವಾದ ಬದುಕನ್ನು ಕೂಡ ನಡೆಸ್ತಾ ಇದ್ದೀರಿ, ಈ ತತ್ವ ಪದಗಳು ನಿಮ್ಮ ಬದುಕಿಗೆ ಎಷ್ಟು ಒಂದು ಸದೃಢತೆಯನ್ನು ಮೂಡಿಸ್ತು, ಗಟ್ಟಿಯನ್ನಾಗಿ ಮಾಡ್ತು ತಮ್ಮನ್ನ?
1: ಮನಸ್ಸಿಗೆ ಯಾವ ಚಿಂತೆ ಇದ್ರೂ ಸೈಡ್ ಕೊಟ್ಟೋಗುತ್ತೆ ಸರ್. ಇದನ್ನ ನಾವು ಗುರು ಇದಕ್ಕೆ ಬಳಸ್ಕೊಂಡ್ರೆ ಮನಸ್ಸಲ್ಲಿ ಏನಿದ್ರು, ಯಾವ ಕೊಳೆ ಇದ್ರು, ಯಾವ ಸೂತ್ಕ ಇದ್ರು, ಅದು ನನ್ನ ಗುರು ಹೇಳಿ ಹೇಳಿ ಹೇಳಿ ಅದನ್ನ ಬಿಡುಗಡೆ ಮಾಡಿದ್ದಾರೆ ಸರ್ ನನಗೆ.
2: ತತ್ವಪದ ಗಾಯನ ಮಾಡಿದ ಕಲಾವಿದರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಹಳೇಬೀಡು ಗ್ರಾಮದ ಭಾರತಿ ಹಾಗೂ ಸಂಗಡಿಗರು, ಸಹ ಕಲಾವಿದರು ಸುಧಾ, ರುಕ್ಮಿಣಿ ಮತ್ತು ಭಾರತಿ.
0: ಜನಪದ ತತ್ವಪದ ಗಾಯಕರ ಹಾಡು ಪಾಡು.
3: ತತ್ವ ಸಂಚಾರ
4: ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ನೆರವು ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಸಮಯ 10:30 ಆಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಪ್ರೀತಿಯ ಕೇಳುಗರೆ ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು FM 100.6. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ಸತ್ಯಂ, ಚಿತ್ರ ಬೆಳ್ಳಿ ನಾಗ.

ನೀವೀಗ ಶ್ರೀಮಾನ್ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಿ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದವರು ಉಪೇಂದ್ರ ಕುಮಾರ್. ಇನ್ನು ಮುಂದೆ ಕೇಳೋಣ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದ ಈ ಗೀತೆಯನ್ನು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಿ ಆರ್ ಛಾಯಾ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಸಂಯೋಜನೆ ಟಿ ಜೆ ಲಿಂಗಪ್ಪ.

ನೀವೀಗ ಕೇಳಿದ ಗೀತೆ ಕಲ್ಲು ವೀಣೆ ನುಡಿಯಿತು ಚಿತ್ರದ್ದು. ಹಾಡಿದ್ದವರು ವಿಷ್ಣುವರ್ಧನ್, ವಾಣಿ ಜಯರಾಮ್ ಮತ್ತು ಸಂಗಡಿಗರು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್. ಇನ್ನು ಮುಂದೆ ಕೇಳೋಣ ಮದುವೆ ಮದುವೆ ಮದುವೆ ಚಿತ್ರದ ಒಂದು ಹಾಡು. ಗಾಯಕರು ಎಲ್ ಆರ್ ಈಶ್ವರಿ ಮತ್ತು ಸಂಗಡಿಗರು. ಗೀತಪ್ರಿಯವರ ರಚನೆಯನ್ನು ಸಂಗೀತಕ್ಕೆ ಸಂಯೋಜನೆ ಮಾಡಿದ್ದಾರೆ ಸತ್ಯಂ.

ನೀವೀಗ ಕೇಳಿದ ಗೀತೆ ಗಂಡ ಹೆಂಡತಿ ಚಿತ್ರದ್ದು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿಜ್ಯರಾಮ್ ಮತ್ತು ಸಂಗಡಿಗರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ವಿಜಯ ಭಾಸ್ಕರ್. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಹೊಂಬಿಸಿಲು ಚಿತ್ರದ ಈ ಗೀತೆಯನ್ನು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಸಾಹಿತ್ಯ ಗೀತಪ್ರಿಯ, ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ.

ಇದುವರೆಗೆ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 11 ಗಂಟೆಗಳಾಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ.

ಅಡಚಣೆಗಾಗಿ ಕ್ಷಮಿಸಿ. ಸಮಯ 11 ಗಂಟೆಗಳಾಗ್ತಾಯಿದೆ. ಇನ್ನು ಮುಂದೆ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, ಭಕ್ತಿ ಸಂಗೀತ. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಎನ್ ಪ್ರಕಾಶ್ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ

ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿಯಲ್ಲಿ ಸ್ಥಳೀಯ ಪ್ರಕಟಣೆಗಳನ್ನು ಬಿತ್ತರಿಸುತ್ತೇವೆ. 7:45 8:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಗಾಯನ. 10:30 ಮಧ್ಯಾಹ್ನ 2:40 ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ದ್ಯಾಮಲಾಂಬಿಕಾ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ಎಚ್ ಡಿ ಕೋಟೆ, ಕೆ ದೇವರಾಜು ಮತ್ತು ಸಂಗಡಿಗರಿಂದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಮುಕ್ತಾ ಮುರಳಿ ಅವರು ಹಾಡಿರುವ ಭಾವಗೀತೆಗಳು. 12:30 ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯರಂಗ, ಮಕ್ಕಳ ಪತ್ರಗಳನ್ನು ಆಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ತಾಯಿ, ರಚನೆ ಎಚ್ ಎಸ್ ಮೋಹನ್, ನಿರ್ಮಾಣ ಉಮೇಶ್ ಎಸ್ ಎಸ್. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಮೊದಲಿಗೆ ನಾಡಿನ ಹಿರಿಯ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ. ನಂತರ ಸಾಹಿತ್ಯ ಕ್ಷೇತ್ರದ ಹಿರಿಯ ವಿದ್ವಾಂಸರಾದ ಪುತೀನಾ ಅವರ ಕಾವ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಸಾವಯವ ಬೇಸಾಯದ ಪ್ರಾಮುಖ್ಯತೆ ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ ಜಿ ಸುಬ್ಬಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ನಾಟಕ ನಮ್ಮ ಊರ ಹಬ್ಬ, ರಚನೆ ಎಂ ಪಿ ಮಾಲಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ, ಯುವಜನತೆ ಮತ್ತು ಆನ್ಲೈನ್ ವಂಚನೆ. ಈ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿಆರ್ ಅವರೊಂದಿಗೆ ಸಂವಾದ. ಸಂವಾದಕರು ಮಾಯಾರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರ ಸಂತೂರ್ ವಾದನ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.